0: வந்தே மாதரம்.
1: சுஜலாம் சுபலாம்.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ 27ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 18ನೇ ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:58.45. ಪರಿಪರಿಯ ವಿಶ್ವ ಪ್ರಕೃತಿ ಶಕ್ತಿ ತೇಜಗಳು ಕೆರಳಿಸಲು ನರಹೃದಯ ರಭಸಗಳನ್ನದರಿಂ ಪರಮಡುವ ಸಮ್ಮೋಹ ಧೀರ ಗಂಭೀರಗಳ ಸರಸತೆಯು ಸುಂದರವೋ ಮಂಕುತಿಮ್ಮ. ಜಗತ್ತಿನಲ್ಲಿ ಮೂಲ ಶಕ್ತಿ ಎಂದರೆ ಪರಮಾತ್ಮ ಶಕ್ತಿ. ಬೇರೆ ಬೇರೆ ವಿಧದಲ್ಲಿ ಪ್ರಕಟಗೊಂಡು ಮನುಷ್ಯನ ಹೃದಯದಲ್ಲಿ ಮೋಹಕ ಧೀರ ಗಂಭೀರಗಳಂತಹ ಚಿತ್ರ ವಿಚಿತ್ರ ಭಾವನೆಗಳನ್ನು ಕೆರಳಿಸಿ ಆನಂದವನ್ನು ಪಡೆಯಲು ಉದ್ಯುಕ್ತನಾದಾಗ ಈ ಶಕ್ತಿಗಳೊಡನೆ ಇವನು ನಡೆಸುವ ಸರಸವೇ ಒಂದು ಸುಂದರತೆ ಎಂದು ಉಲ್ಲೇಖ ಮಾಡಿದ್ದಾರೆ ಡಿವಿಜಿಯವರು. ಇದು ಡಿವಿಜಿಯವರ ಮಂಕುತಿಮ್ಮ ಕಗ್ಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:54. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕಥನಗಳ ಕಾರ್ಯಕ್ರಮ, ಕರುಣಾಳು ಬಾಬೆಳಕೆ ನಿರ್ಮಾಣ ಎಸ್ಆರ್ ಭಟ್. ಆರು 6:40 ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲು ಮಿಡಿತ. ತೋಟಗಾರಿಕಾ ಬೆಳೆಗಳಲ್ಲಿ ಜೈವಿಕ ಗೊಬ್ಬರದ ಪಾತ್ರ ಕುರಿತು ಇರುವಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಕೃಷಿ ತಜ್ಞರಾದ ಕಲೇಶ್ ನಾಗರಾಜ್ ಡಿ ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಗ್ಲೋಕೋಮಾ ಕುರಿತು ಡಾಕ್ಟರ್ ಎಚ್ ವಿ ಶ್ರೀನಿವಾಸ್ ಅವರಿಂದ ಮಾಹಿತಿ. 6:50 ಸುದ್ದಿಮೆಂಚು. ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಂದವಾಡಕೆರೆ ಗ್ಲಾಸ್ ಹೌಸ್, ಕಲ್ಲದೇವರಪುರ, ನೀರ್ಗುಂದದ ಭೀಮೇಶ್ವರ ದೇವಾಲಯ ಹಾಗೂ ನಂದಿಗುಡಿ ಈ ಎಲ್ಲ ಪ್ರವಾಸಿ ತಾಣಗಳನ್ನು ಪರಿಚಯ ಮಾಡಿಕೊಡಲಿದ್ದಾರೆ ಎಂಎನ್ ಸುಂದರರಾಜ್. 7:45 ಚಿತ್ರಗೀತೆಗಳು, 8:30 ಯುವ ಸಾಧಕರೊಂದಿಗೆ ನೇರ ಫೋನ್ಔಟ್ ಕಾರ್ಯಕ್ರಮ. ಭಾಗವಹಿಸ್ತಾ ಇದ್ದಾರೆ ಬಹುಮುಖ ಪ್ರತಿಭೆ ಸಾನ್ವಿ ಶ್ರೀ. 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳುವ ಪ್ರಶ್ನೆಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481 5720 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ತಾವು ಕರೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 2007078. ಭದ್ರಾವತಿಯಿಂದ ಹೊರಗಿನ ಕರೆ ಮಾಡಬೇಕಾದರೆ ಬಳಸಬೇಕಾದ ಶ್ರೀ ಕೋಡ್ ಸಂಖ್ಯೆ 08282. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಮುಗುಳಿಯ ಶ್ರೀಮತಿ ಶೈಲಾ ಎಂಜಿ ಮತ್ತು ಸಂಗಡಿಗರಿಂದ ಅರಿಶಿನ ಶಾಸ್ತ್ರದ ಪದಗಳನ್ನು ಆಲಿಸುವಿರಿ.

ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5 ಚಿತ್ರಗೀತೆಗಳು, 6 ಸೇವಾ ಮಾಹಿತಿ, 6:51 ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸದಸ್ಯರು ಆಕಾಶವಾಣಿ ಭದ್ರಾವತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿನ ಅವರ ಅನಿಸಿಕೆ ಮತ್ತು ಅಭಿಪ್ರಾಯಗಳ ಕುರಿತ ಬಾನುಲಿ ವರದಿ ಭಾಗವೊಂದನ್ನು ಆಲಿಸುವಿರಿ. ಪ್ರಸ್ತುತಿ ಹಾಗೂ ನಿರ್ಮಾಣ ಡಾ ಎಸ್ ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ. ನಂತರ ಪರಿಸರ ಗೀತೆಯನ್ನು ಆಲಿಸುವಿರಿ. ರಾತ್ರಿ 8 ಚಿತ್ರಗೀತೆಗಳು, 9:15 ಭಾವಗೀತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬೆಳಗ್ಗೆ 6:30 ಚಿಂತನ ಡಾ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ. ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ. ಈ ರಾತ್ರಿ 7:45 ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ ಪ್ರಸಾರವಾಗಲಿದೆ. 9:30 ವಿವರಣೆ ಕಾರ್ಯಕ್ರಮದಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣದ ತಾಲೂಕಿನ ಗಂಜಾಮಿನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಸಂದರ್ಶನ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ರಾತ್ರಿ 10 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಯೋ ಭಾರತ್ ಮಿಶ್ರಾ ಅವರ ಸಿತಾರ ವಾದನ ಕೇಳುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ವಿಡಿಯೋ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:53. ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿಭಾನಶಕ್ಕೆ 1948 ಪರಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಆಷಾಢ ಮಾಸ ಶುಕ್ಲಪಕ್ಷ ಪಂಚಮಿ ತಿಥಿ ಶನಿವಾರ ಪೂರ್ವಾಷಾಢ ನಕ್ಷತ್ರ ವರಿಹಿನ ಯೋಗ ಹಾಗೂ ಭವ ಕರ್ಣವಾಗಿದೆ. ಸ್ನೇಹಿತರಿಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು ಕರ್ನಾಟಕದಲ್ಲಿರುವ ಪಂಚನಾರಾಯಣ ಕ್ಷೇತ್ರಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇವತ್ತು ಅಂದರೆ ಈಗಾಗಲೇ 2 ನಾರಾಯಣ ಕ್ಷೇತ್ರಗಳನ್ನು ಪರಿಚಯ ಮಾಡಿದ್ದೇನೆ. ಇವತ್ತು 3ನೇ ನಾರಾಯಣ ಸ್ವಾಮಿ ದೇವಾಲಯದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಯಾವ

ಸ್ನೇಹಿತರ ದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದಂತಹ ಕೀರ್ತಿನಾರಾಯಣ ಸ್ವಾಮಿ ದೇವಾಲಯದ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ದೇವಾಲಯ ಇರೋದು ನಮ್ಮ ತಲಕಾಡಿನಲ್ಲಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಐತಿಹಾಸಿಕ ಮತ್ತು ಪವಿತ್ರವಾದ ಕ್ಷೇತ್ರವಾಗಿದೆ. ಹೊಯ್ಸಳ ರಾಜನಾದಂಥ ವಿಷ್ಣುವರ್ಧನನು ಕ್ರಿಸ್ತಶಕ 1117 ನಿರ್ಮಿಸಿದ ಈ ದೇವಾಲಯ ಪ್ರಸಿದ್ಧ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಸುಂದರವಾದ ಹೊಯ್ಸಳ ಶೈಲಿಯ ಚತುಷ್ಕೂಟದಲ್ಲಿ ಅಂದರೆ ನಾಲ್ಕು ಗರ್ಭಗುಡಿಗಳ ರಚನೆಯನ್ನು ಇದು ಹೊಂದಿದೆ. ಇದೊಂದು ವಿಶೇಷವಾದ ದೇವಾಲಯವಾಗಿದೆ ಸ್ನೇಹಿತರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ನಮ್ಮ ವಿದ್ಯಾಭೂಷಣರ ಧ್ವನಿಯಲ್ಲಿ ಈ ಒಂದು ಭಕ್ತಿಗೀತೆಯನ್ನು.

ಕೆಳಗರಿಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ತಲಕಾಡಿನಲ್ಲಿರುವ ಕೀರ್ತಿನಾರಾಯಣ ಅಂದರೆ ಪಂಚನಾರಾಯಣ ಕ್ಷೇತ್ರದಲ್ಲಿ ಒಂದಾದ ಕೀರ್ತಿನಾರಾಯಣ ಸ್ವಾಮಿ ದೇವಾಲಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಗರುಡಪೀಠದ ಮೇಲೆ 8 ಅಡಿ ಎತ್ತರದ ಕೀರ್ತಿನಾರಾಯಣ ಅಂದರೆ ವಿಷ್ಣು ವಿಗ್ರಹವಿದೆ. ಭಗವಂತನ ಮೇಲಿನ ಅಂದರೆ ಎಡಗೈಯಲ್ಲಿ ಶಂಖ ಮತ್ತು ಬಲಗೈನಲ್ಲಿ ಏನು ಚಕ್ರವಿದೆ. ಕೆಳಗೆ ಎಡಗೈನ ಕಮಲ ಮತ್ತು ಕೆಳಗಿನ ಬಲಗೈನಲ್ಲಿ ಗದೆಯನ್ನು ಹಿಡಿದಿರುವುದು ಕಾಣಬಹುದು. ಇದು ಸಂಕೀರ್ಣವಾಗಿ ಕೆತ್ತಿದ ಮಂಟಪಗಳಲ್ಲಿ ಹೊಂದಿದ್ದು ನವರಂಗ ಮಂಟಪದಲ್ಲಿ ಶ್ರೀರಾಮಾನುಜಾಚಾರ್ಯರು, ವೇದಾಂತ ದೇಶಿಕರು, ನಮ್ಮ ಆಳ್ವರು ಮತ್ತು ಅರ್ಧ ಮಂಟಪದಲ್ಲಿ ಉಗ್ರ ನರಸಿಂಹನ ವಿಗ್ರಹಗಳನ್ನು ಹೊಂದಿದೆ. ಗರುಡಗಂಬ ಮತ್ತು ಇತರೆ ಹಲವು ಕೆಲವು ಶಾಸನಗಳು ಈ ದೇವಾಲಯದ ಆಕರ್ಷಣೆಗಳಾಗಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ.

0: ಕೇಳುಗರಿಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದಂತಹ ಕೀರ್ತಿನಾರಾಯಣ ಸ್ವಾಮಿ ದೇವಾಲಯವನ್ನ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದೇವಾಲಯದ ವಿಶೇಷತೆ ಅಂದ್ರೆ ಇದು ಹೊಯ್ಸಳರು ಕಾಲದಲ್ಲಿ ಶ್ರೀರಾಮಾನುಜಾಚಾರ್ಯರ ಪ್ರಭಾವದಿಂದಾಗಿ ಬಿಟ್ಟಿ ದೇವನಾದಂತಹ ವಿಷ್ಣುವರ್ಧನನು ಇದಕ್ಕೆ ಪಂಚನಾರಾಯಣ ಕ್ಷೇತ್ರಗಳನ್ನು ಸ್ಥಾಪಿಸಿದನು ಎಂಬುದಾಗಿ ತಿಳಿದು ಬರುತ್ತೆ. ಇದೊಂದು ನಯನ ಮನೋಹರವಾದ ಕ್ಷೇತ್ರವಾಗಿದ್ದು 1916 ಇದು ಮರಳಿನ ಒಂದು ಉತ್ಖನದಿಂದ ಇದು ಬೆಳಕಿಗೆ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದಂತಹ ಕೀರ್ತಿನಾರಾಯಣ ಸ್ವಾಮಿ ದೇವಾಲಯ. ಆ ನಾರಾಯಣ ಸ್ವಾಮಿ ನಮ್ಮ ಎಲ್ಲರಿಗೂ ಸನ್ಮಾನಗಳು ಉಂಟು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಗೀತಾರಾಧನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:30:15. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು, ಅಧಿಕಾರವನ್ನು, ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ, ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು, ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ, ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ.

ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ ಮೂಳೆ ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ ಧ್ಯೇಯ ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ತರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿ ಇಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು

0: ಮಾಡಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ. ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ, ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರಿ ಕಾಲಹರಣ. ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನ್ನು ಮುಗಿಸು, ಅತಿನಿಷ್ಠೆಯಲ್ಲಿ ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಜಿಸಿದಂತೆ ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದು ಭಾಗವತದ ಕತೆ. ಶ್ರೀಕೃಷ್ಣನ ತಲೆನೋವು ಬಂತಂತೆ. ಶ್ರೀಕೃಷ್ಣ ಜಗದ್ಗುರು ಅಲ್ವೇ, ನಮಗೆ ತಲೆನೋವು ಬಂದ ತಡ್ಕೊಳಕಾಗಲ್ಲ. ಜಗತ್ತಿನ ತಕರಾರು ಅವನ ತಲೆಗೆ ಬರ್ತದೆ. ಅವನ ತಲೆನೋವಿನ ಸಣ್ಣದೇ ಅದು ವಿಪರೀತ ಆಗಿ ಅರಮನೆಗೆ ಬಂದು ಮಲ್ಕೊಂಡ್ಬಿಟ್ಟ. ನರಳಾಟ ಶುರುವಾಯಿತು. ರುಕ್ಮಿಣಿ ಗಾಬರಿ. ಎಂದೂ ಆರೋಗ್ಯ ಸರಿ ಇಲ್ಲ ಅಂದ್ ಮಲಗಿದವನೇ ಅಲ್ಲ ಕೃಷ್ಣ, ಗಾಬರಿ ಆದ್ಲು. ಸತ್ಯಭಾಮೆ ಹೇಳಿ ಕಳಿಸಿದ್ಲು, ಆಕೆನ ಓಡಾಡಿ ಬಂದ್ಲು. ನನ್ನ ಪ್ರೀತಿಯ ಕೃಷ್ಣನ ತಲೆನೋವೆ. ಇಬ್ರು ಕೃಷ್ಣನ ಕೋಣೆಯನ್ನು ಸೇರಿದ್ರು. ಅವಸ್ಥೆ ನೋಡಕ್ಕೆ ಆಗ್ತಾ ಇಲ್ಲ. ಒದ್ದಾಡ್ತಾ ಇದ್ದಾನೆ, ಬೋರ್ಲಾಗಿ ಮಲ್ಕೊಂಡಿದ್ದಾನೆ, ತಲೆಗೆ ಪಟ್ಟೆ ಕಟ್ಟಿ ಬಿಗ್ಕೊಂಡಿದ್ದಾನೆ, ಜೋರ ನರಳ್ತಾ ಇದ್ದಾನೆ. ಇಬ್ರು ಪ್ರೀತಿಯ ಪತ್ನಿಯರು ಹೋಗಿ ನಿಧಾನವಾಗಿ ಹಣೆ ಮೇಲೆ ಕೈ ಇಟ್ರು. ಮಿಂಚ್ ಹೊಡೆದಂಗೆ ಎದ್ದು ಕೂತ್ಕೊಂಡ್ಬಿಟ್ಟ. ಹೋ ಹೋ ಹೋ ಅಂತ ಕಿರಿಚಿ ಕೂತ್ಕೊಂಡ. ಏನಾಯ್ತು ತಲೆ ಸಬ್ ನೀವ್ಲೇ ಅಂತ ರುಕ್ಮಿಣಿ ಕೇಳಿದ್ಲು. ಬೇಡ ಬೇಡ ಬೇಡ, ನೋವನ್ನು ತಡೆಯೋದೇ ಸಾಧ್ಯ ಇಲ್ಲ, ತಲೆ ಸಿಡಿದು ಹೋಗ್ಬಿಡುತ್ತದೆ, ಚೂರು ಚೂರು ಆಗ್ತದೆ ತಲೆ ನಂದು ಅಂದ. ಹಾಸಿಗೆ ಅಂದ ಕೆಳಗಿಳಿದು ನೆಲದ ಮೇಲೆ ಬಿದ್ದು ಹೊರಳಾಡೋಕೆ ಶುರು ಮಾಡ್ಬಿಟ್ಟ. ಹಿಂಗೆ ಎಂದು ಮಾಡಿದವನಲ್ಲ ಕೃಷ್ಣ. ಹೌಹಾರಿಬಿಟ್ರು ಪತ್ನಿಯರಿಬ್ರು, ವೈದ್ಯರಿಗೆ ಹೇಳಿ ಕಳಿಸಿದ್ರು, ಪರೀಕ್ಷೆ ಮಾಡಿದ್ರು, ಏನೇನು ಔಷಧಿ ಕೊಟ್ಟರು, ನೋವು ಹೆಚ್ಚಾಯಿತು ಅಂತ ಕಮ್ಮಿ ಏನಾಗಲಿಲ್ಲ. ಅಷ್ಟಮಹಿಷಿಯರಲ್ಲಿ ಉಳಿದವರು ಬಂದರು, ಅವೆಲ್ಲ ಆತಂಕ ಪಟ್ಟು ಒದ್ದಾಡಿದ್ರೆ ಹೊರತಾಗಿ ತಲೆನೋವು ಕಡಿಮೆ ಆಗಲಿಲ್ಲ. ಮರುದಿನ ಶ್ರೀಕೃಷ್ಣ ಹೇಳ್ದ, ತಲೆನೋವು ಕಮ್ಮಿ ಆಗ್ತಾ ಇಲ್ಲ, ಏನು ಮಾಡಲಿ ಅಂತ ಕೇಳ್ದ. ಆಗ ರುಕ್ಮಿಣಿ ಹೇಳ್ದಂತೆ, ನಮಗೇನು ಗೊತ್ತು ಮಹಾರಾಯ, ನಿನ್ನ ತಲೆನೋವು ಹೆಂಗಾಗ್ತದೆ ಅಂತ ನೀನೇ ಹೇಳಬೇಕು, ಏನಾದರೆ ಕಮ್ಮಿ ಆಗ್ತದೆ ಉಪಾಯ ಹೇಳು. ನನಗೆ ಉಪಾಯ ಗೊತ್ತು, ಅದೊಂದೇ ಪರಿಹಾರ ನನಗೆ ಅಂದ ಕೃಷ್ಣ. ಏನದು ಅಂತ ಎಲ್ಲರೂ ಒಕ್ಕೋರ್ನಲ್ಲಿ ಕೇಳಿದರು. ವಿಶೇಷ ಏನಿಲ್ಲ, ನನ್ನ ಅತ್ಯಂತ ಯಾರು ಪ್ರೀತಿ ಮಾಡ್ತಾರೋ ಅಂಥವ್ರ ಪಾದಕ್ಕೆ ಹತ್ತಿದಂಥ ಧೂಳಿ ತಂದು ನನ್ನ ಹಣೆಗೆ ಹಚ್ಚಿ ತಿಕ್ಕಬೇಕು, ಆಗ ತಲೆನೋವು ಮಾಯ ಆಗ್ತದೆ ಅಂತ. ಕೃಷ್ಣ ಹೇಳಿದ್ದನ್ನು ಕೇಳಿ ಪತ್ನಿಯರು ಅಯ್ಯೋ ಅಯ್ಯೋ ಅಯ್ಯೋ ಅಂದ್ರು. ಅವರು ಎಂತ ಅಪಚಾರ ಇದು, ಜಗದಾದಿ ದೈವ ಕೃಷ್ಣ, ಅವನ ಹಣೆಗೆ ನಮ್ಮ ಪಾದಕ್ಕೆ ಹತ್ತಿ ಧೂಳಿ ಹಚ್ಚೋದ? ಛೇ ಛೇ ಛೇ, ಅವನ ಪಾದ ಧೂಳಿ ನಮ್ಮ ತಲೆ ಮೇಲೆ ಇಟ್ಕೊಂಡವ್ರು ನಾವು, ಇಂಥ ಉದ್ಧಾರತನ ಮಾಡೋಕೆ ಸಾಧ್ಯ ಇದೆಯಾ, ಹೇಗೆ ಮಾಡೋದು ಸಾಧ್ಯ ಇಲ್ಲ ಅಂದರು. ಮರುದಿನ ಕೃಷ್ಣ ತನ್ನ ಸ್ನೇಹಿತ ಮತ್ತು ಅತ್ಯಂತ ಆತ್ಮಭಕ್ತನಾದಂಥ ಉದ್ಧವನನ್ನು ಕರೆದ. ಉದ್ಧವ, ಒಂದು ಕೆಲಸ ಮಾಡ್ತೀಯಪ್ಪ, ನೀನು ಬೃಂದಾವನಕ್ಕೆ ಹೋಗು, ಅಲ್ಲಿ ಗೋಪಿಯರಿಗೆ ಹೇಳಿ ನನ್ನ ತಲೆನೋವಿನ ವಿಷಯ ಹೇಳಿ, ಅವರು ಕೊಟ್ಟರೆ ಅವ್ರ ಪಾದ ಧೂಳಿ ತಗೊಂಡು ಬಾ. ನನ್ನ ಹೆಂಡತಿಯರು ಯಾರೂ ಗೌರವದಿಂದ ನನಗೆ ಪಾದ ಧೂಳಿ ಕೊಡ್ತಾ ಇಲ್ಲ, ತುಂಬ ಗೌರವ ನನ್ನ ಮೇಲೆ ಅವರಿಗೆ, ಪಾದ ಧೂಳಿ ಕೊಡ್ತಾ ಇಲ್ಲ. ಉದ್ಧವ ಬೃಂದಾವನಕ್ಕೆ ಬಂದ, ಗೋಪಿಯರನ್ನೆಲ್ಲ ಕರೆದು ವಿಷಯ ತಿಳಿಸ್ದ. ಅವ್ರ ಪ್ರತಿಕ್ರಿಯೆ ವಿಚಿತ್ರ ಆಗಿತ್ತು. ನಮ್ಮ ಕೃಷ್ಣನ ತಮ್ಮ ತಲೆನೋವು ಬಂದಿದೆಯಾ, ಅಯ್ಯೋ ಇಷ್ಟು ಸುಮ್ಮನೆ ಕೂತಿದ್ಯಾ ನೀನು, ಏನು ಔಷಧ ಅದಕ್ಕೆ ಅಂದರು. ಅವನು ಹೇಳ್ದ, ನೋಡು ಹಿಂಗಿದೆ, ನಿಮ್ಮ ಕಾಲಿಗೆ ಯಾರು ಅತ್ಯಂತ ಕೃಷ್ಣನ ಪ್ರೀತಿ ಮಾಡ್ತಾರೋ ಅವ್ರ ಪಾದಿಗೆ ಅತ್ಯಂತ ಧೂಳಿ ತಗೊಂಡೋಗಿ ಹಣೆಗೆ ತಿಕ್ಕಬೇಕಂತೆ ಅಂತ. ಇದೇ ಔಷಧ ತಾನೆ, ಬಾ ಇದಕ್ಕೆ ತಲೆ ಕೆಡಿಸ್ಕೋತೀಯ, ಒಂದು ಚೀಲ ಹಾಸು, ನಾವೆಲ್ಲ ಕಾಲು ಝಾಡಿಸ್ತೇವೆ, ಆ ಧೂಳಿನ ತಗೊಂಡೋಗಿ ಬೇಗ ಬೇಗ ಹಚ್ಚಿ ತಲೆ ಕಮ್ಮಿ ಮಾಡು.

0: ಆ ಉದ್ಧವ ಅಂದ, ನೀವು ಏನ್ರಿ, ನೀವು ಗೋಪಿಯರ್, ನೀವು ಕೃಷ್ಣ ದೇವರು ಅಂತಿದ್ರಿ, ನಿಮ್ ಕಾಲ್ ಧೂಳಿ ಹಣೆಗೆ ಹಚ್ಬೇಕು ಅವನಿಗೆ, ತಪ್ಪಲ್ವಾ ಇದು ಅಂತ ಕೇಳಿದ. ಅವ್ರು ಹೇಳಿದ್ರು, ನೋಡೋ ನೀ ತಲೆ ಓಡಿಸ್ಬೇಡ, ಸರಿನೋ ತಪ್ಪೋ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಕೃಷ್ಣ ತಲೆನೋವಿನಿಂದ ಹೊರಗ್ ಬರಲಿ, ನನ್ನ ಕೃಷ್ಣ ತಲೆನೋವು ಒದ್ದಾಡೋದು ನೋಡಕ್ಕಾಗಲ್ಲ ನಮಗೆ ಅಂದ್ರು. ಉದ್ಧವ ಪಾದ ಧೂಳಿ ತಂದ, ಕೃಷ್ಣ ಪ್ರೀತಿಯಿಂದ ಹಣೆಗೆ ಹಚ್ಕೊಂಡ, ತಲೆನೋವು ನಿಂತು. ತಲೆನೋವು ಇದ್ರ ತಾನೆ ತಲೆನೋವು ಬರೋದು, ನಾಟಕ ಮಾಡಿದ್ದು ಕೃಷ್ಣ. ಅವನು ಹೇಳಬೇಕಾಗಿತ್ತು ಅತ್ಯಂತ ಪ್ರೀತಿ ಪಾತ್ರರು ಹೇಗಿರ್ತಾರೆ ಅಂತ. ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಅತ್ಯಂತ ನಿರ್ಮಲ ಪ್ರೀತಿ ಎಲ್ಲ ಬಂಧಗಳನ್ನ ಎಲ್ಲ ಎಲ್ಲೆಗಳನ್ನ ದಾಟುತ್ತದೆ, ದಾಟಬೇಕು. ಆ ಪ್ರೀತಿಯ ಬಂಧಗಳನ್ನು ನಿರ್ಮಿಸೋದ್ರಲ್ಲಿ ನಮ್ಮ ಜಗತ್ತು ಚೆನ್ನಾಗಿದೆ. ಗೋಪಿಯರಿಗೆ ಕಾಲಿನ ಧೂಳಿ ಅದು ಮುಖ್ಯ ಅಲ್ಲ, ಕೃಷ್ಣ ನನ್ನ ಪ್ರೀತಿ ಕೃಷ್ಣ, ತಲೆನೋವು ಬರಬಾರದು ಅವನಿಗೆ, ತಲೆನೋವು ಕಮ್ಮಿ ಆಗಬೇಕು ಅಂತ ಒಂದೇನೆ. ಅದು ಪ್ರೀತಿ, ಆ ಅಂತಃಕರಣ ಜಗತ್ತನ್ನು ಕಟ್ಟುವಂತಹದ್ದು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
3: ಆಕಾಶವಾಣಿ ಭದ್ರಾವತಿ.
5: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೌರವ ಮಾಹಿತಿ ಬೇಕು.
6: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
7: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಲೇಶ್ ನಾಗರಾಜ್ ಡಿ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ನಾವು ಇವತ್ತು ತೋಟಗಾರಿಕಾ ಬೆಳೆಗಳಿಗೆ ವರದಾನವಾದ ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ. ಜೈವಿಕ ಗೊಬ್ಬರಗಳು ಹೆಂಗಂದ್ರೆ, ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಿಂದ ಸಿದ್ಧವಾಗಿರ್ತವೆ. ಇದ್ರ ಪ್ರಕೃತಿಯಲ್ಲಿ ಹಲವಾರು ಉಪಯುಕ್ತವಾದ ಮಣ್ಣಿನ ಸೂಕ್ಷ್ಮಾಣುಗಳು ಜೀವಿಗಳಿವೆ. ಆದರೆ ಅವುಗಳು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಸೂಕ್ಷ್ಮ ಜೀವಿಗಳನ್ನು ಆರಿಸಿ ಅವುಗಳನ್ನು ಬೆಳೆಸಿ ನೇರವಾಗಿ ಅಥವಾ ಬೀಜೋಪಚಾರದ ಮೂಲಕ ಮಣ್ಣಿಗೆ ಸೇರಿಸಿ ಕೃಷಿಯಲ್ಲಿ ಅವುಗಳನ್ನು ಬಳಸಿಕೊಳ್ಳಬಹುದು. ಈಗ ಏನಂದ್ರೆ, ರಾಸಾಯನಿಕ ಗೊಬ್ಬರಗಳ ಬೆಲೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದ್ದು, ಇವುಗಳು ಏನಾಗ್ತಿದೆ ಅಂದ್ರೆ, ಗಿಡಗಳು ಅವುಗಳನ್ನು ಹೀರ್ಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕಾಗಿ ಈಗ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಜೈವಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಈಗ ಹೆಚ್ಚಾಗಿ ಇವುಗಳನ್ನು ಬಳಸ್ತಕ್ಕಂಥವ್ರು ಅಡಿಕೆ ಬೆಳೆಗಾರರು. ಅಡಿಕೆ ಬೆಳೆಗಾರರಿಗೆ ಮಾತ್ರ ಈ ಜೈವಿಕ ಗೊಬ್ಬರಗಳು ಗೊತ್ತು, ಅದು ಕೆಲವು ಮಾತ್ರ. ಈ ಜೈವಿಕ ಗೊಬ್ಬರಗಳ ಪ್ರಾಮುಖ್ಯತೆ ಏನಂದ್ರೆ, ಇದು ಮಣ್ಣಿನ ರಚನೆ ಮತ್ತು ಸಸ್ಯಗಳ ಇಳುವರಿಯನ್ನು ಸುಧಾರಿಸುತ್ತದೆ. ಇವು ರೋಗಕಾರಕಗಳನ್ನು ಅಭಿವೃದ್ಧಿಪಡಿಸಲು ಅನುಮತಿಸುವುದಿಲ್ಲ. ಇವು ಪರಿಸರ ಸ್ನೇಹಿ ಮತ್ತು ಪರಿಣಾಮಕಾರಿ. ಇವು ಸಸ್ಯ ರೋಗಗಳಿಗೆ ಕಾರಣವಾಗುವ ಮಣ್ಣಿನಲ್ಲಿ ರೋಗಕಾರಕಗಳನ್ನು ನಾಶಪಡಿಸುತ್ತವೆ. ಜೈವಿಕ ಗೊಬ್ಬರಗಳ ಅರೆ ಶುಲ್ಕ ಪರಿಸ್ಥಿತಿಗಳಲ್ಲಿಯೂ ಪರಿಣಾಮಕಾರಿಯಾಗಿವೆ. ಈ ಜೈವಿಕ ಗೊಬ್ಬರಗಳಲ್ಲಿ ವಿಧಗಳಿವೆ. ಏನಂದ್ರೆ, ಇವು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಿವೆ, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಿವೆ, ಮತ್ತೆ ವ್ಯಾಮ್ ಇದೆ, ವಿಸಿಕ್ಯುಲರ್ ಆರ್ಬಿಸಿಕ್ಯುಲರ್ ಮೈಕ್ರೋರೈಜಾ ಅಂತ ಇದೆ, ಮೈಕ್ರೋಬಿಯಲ್ ಕನ್ಸರ್ಷಿ ಅಂತ ಇದೆ. ಈ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಏನಾಗುತ್ತಂದ್ರೆ, ಗಾಳಿಯಲ್ಲಿರ್ತಕ್ಕಂಥ ಅನಿಲ ರೂಪದಲ್ಲಿರುವ ಸಾರಜನಕವನ್ನು ಮಣ್ಣಿಗೆ ಘನ ರೂಪಕ್ಕೆ ಪರಿವರ್ತಿಸಿ ಬೆಳೆಗಳಿಗೆ ಒದಗಿಸುತ್ತವೆ. ಇವುಗಳನ್ನು ಮಾಡುವ ಜೈವಿಕ ಜೀವಾಣುಗಳೆಂದರೆ ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಲಮ್. ಇದನ್ನು ಹೆಚ್ಚಾಗಿ ಗೋಧಿ ಮತ್ತು ಇತರೆ ಬೆಳೆಗಳಲ್ಲಿ ಉಪಯೋಗಿಸುತ್ತಾರೆ. ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಯಾವುವು ಎಂದರೆ, ಬ್ಯಾಸಿಲಸ್ ಪಾಲಿಮಿಕ್ಸಿಸ್, ಬ್ಯಾಸಿಲಸ್ ಮೆಗಟೇರಿಯಂ, ಸೂಡೋಮೋನಸ್, ಆಸ್ಪರ್ಜಿಲಸ್ ಅವಮೋರಿ ಇತ್ಯಾದಿಗಳು. ಮತ್ತು ವ್ಯಾಮ್ ಇತ್ತೀಚೆಗೆ ಕಂಡು ಬಂದಂತ ಜೈವಿಕ ಗೊಬ್ಬರ. ಇದು ಮಣ್ಣಿನ ಗುಣಾತ್ಮಕತೆ, ನೀರು ಉಣಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಪೋಷಕಾಂಶಗಳ ಸುಲಭವಾಗಿ ದೊರೆಯುವಂತೆ ಮಾಡುತ್ತದೆ. ಮೈಕ್ರೋಬಿಯಲ್ ಕನ್ಸರ್ಷಿಯಾ, ಇದು ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆ ಪ್ರಚೋದಿಸುವ ದಕ್ಷ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ. ಇದರಲ್ಲಿ ಏನೇನಿರುತ್ತಂದ್ರೆ, ಅಜೋಟೋಬ್ಯಾಕ್ಟರ್, ಬ್ಯಾಸಿಲಸ್ ಮತ್ತು

0: ಗಮನ ಸೇರುತ್ತದೆ. ಶೇಕಡ 10-15% ಇಳುವರಿಯನ್ನು ಹೆಚ್ಚಿಸುತ್ತದೆ. ಬೀಜಗಳು ಬೇಗನೆ ಮೊಳಕೆಯೊಡೆಯಲು, ಸಸ್ಯದ ದೃಢತೆಯನ್ನು ಹೆಚ್ಚಿಸಲು ಮತ್ತು ಬೆಳವಣಿಗೆಯನ್ನು ವೃದ್ಧಿಸಲು ಸಹಕರಿಸುತ್ತದೆ. ಇದನ್ನು ಶಿಫಾರಸು ಹೇಗೆ ಮಾಡೋದಂದ್ರೆ, ವಾರ್ಷಿಕ ಬೆಳೆಗಳಿಗೆ ಪ್ರತಿ ಎಕರೆಗೆ ಅಜೋಸ್ಪೈರಲಂ, PSB ಮತ್ತು ಅಜೋಟೋಬ್ಯಾಕ್ಟರ್ ಅನ್ನು 2 kg ಹಾಗೂ ಮೈಕ್ರೋಬಿಯಲ್ ಕನ್ಸರ್ಷಿಯನ್ನು 5 kg 1 ton ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಬಳಸಬೇಕು. ಈ ಬಹುವಾರ್ಷಿಕ ಬೆಳೆಗಳಾದ ಅಡಿಕೆ ಇವುಗಳಿಗೆ ಬಳಸೋದಾದ್ರೆ ಪ್ರತಿ ಗಿಡಕ್ಕೆ ಅಜೋಸ್ಪೈರಲಂ, ಅಜೋಟೋಬ್ಯಾಕ್ಟರ್, ಮೈಕ್ರೋಬಿಯಲ್ ಕನ್ಸರ್ಷಿಯಾ ಮತ್ತು PSBಗಳನ್ನು 25 g ಹಾಗೂ ವ್ಯಾಮ್ ಅನ್ನು 50 g 1 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಬಳಸಬೇಕು. ಈ ಜೈವಿಕ ಗೊಬ್ಬರವನ್ನು ಬಳಸಬೇಕಾದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕಾಗುತ್ತದೆ. ಅವುಗಳು ಯಾವೆಂದ್ರೆ, ಜೈವಿಕ ಗೊಬ್ಬರಗಳನ್ನು ತಂಪು ಮಾಡಿದ ಅಂಟು ದ್ರಾವಣಕ್ಕೆ ಮಿಶ್ರಣ ಮಾಡುವುದು ಅಗತ್ಯವಿರುತ್ತದೆ ಮತ್ತು ನೇರ ಬಿಸಿಲು ಮತ್ತು ಬೆಂಕಿಯ ಶಾಖ ಮತ್ತು ಅತಿ ತಂಪಾದ ಸ್ಥಳಗಳಲ್ಲಿ ಜೈವಿಕ ಗೊಬ್ಬರಗಳನ್ನು ಶೇಖರಿಸಿ ಇಡಬಾರದು. ಲಕೋಟೆಯ ಮೇಲೆ ನಮೂದಿಸಿರುವ ಬೆಳೆಗಳಿಗೆ ಮಾತ್ರ ಉಪಯೋಗಿಸಬೇಕು. ಅವಧಿ ಮುಗಿಯದ್ರೊಳಗೆ ಅವುಗಳನ್ನು ಉಪಯೋಗಿಸಬೇಕು. ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕದೊಂದಿಗೆ ಮಿಶ್ರಣ ಮಾಡಿ ಗಿಡಗಳಿಗೆ ಹಾಕಬಾರದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ನನ್ನ ದೂರವಾಣಿ ಸಂಖ್ಯೆ 7892222269. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ, ಸಮಯ 6:45. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಗ್ಲೋಕೋಮಾ ಕುರಿತು ಡಾಕ್ಟರ್ HV ಶ್ರೀನಿವಾಸ್ ಅವರಿಂದ ಮಾಹಿತಿಯನ್ನು ಆಲಿಸುವಿರಿ.
3: ನಮಸ್ಕಾರ, ನಾನು ಡಾಕ್ಟರ್ HV ಶ್ರೀನಿವಾಸ್ ಅಂತ, ನೇತ್ರ ತಜ್ಞ. ಮೊನ್ನೆ ಒಬ್ಬರು ಹೆಂಗಸರು ಅವರ ತಂದೆನ ಕರ್ಕೊಂಬಂದಿದ್ರು. ಡಾಕ್ಟ್ರೆ ನೋಡಿ, ನಮ್ಮ ತಂದೆ ಬೇಡ ಬೇಡ ಅಂತಂದ್ರೂ ಅವರು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾರೆ, ಆಕ್ಸಿಡೆಂಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮೊನ್ನೆ 2ನೇ ಸಲ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ, ನೋಡಿ ಅವರ ದೃಷ್ಟಿ ಸರಿ ಇದೆಯಾ, ಪರೀಕ್ಷೆ ಮಾಡಿ ಅಂತಂದರು. ನಾವು ಪರೀಕ್ಷೆ ಮಾಡಿದಾಗ ಅವರಿಗೆ ಗ್ಲಾಕೋಮಾ ಇದೆ ಅಂತ ಗೊತ್ತಾಯಿತು. ಈ ಗ್ಲಾಕೋಮಾ ಅನ್ನೋ ಕಾಯಿಲೆ ಏನು? ನಮ್ಮ ಕಣ್ಣಲ್ಲಿ ಒಂದು ಒತ್ತಡ ಇರುತ್ತೆ. ಆ ಒತ್ತಡ ಎಷ್ಟಿರಬೇಕು? ಕಣ್ಣಿನ ನರವಾದ ಆಪ್ಟಿಕ್ ನರ ಎಷ್ಟರ ಮಟ್ಟಿಗೆ ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಒತ್ತಡ ಇರಬೇಕು. ಅದು ಜಾಸ್ತಿ ಒತ್ತಡ ಇದ್ದರೆ ನರ ಹಾಳಾಗತ್ತೆ, ಆವಾಗ ಗ್ಲಾಕೋಮಾ ಬರುತ್ತೆ. ಈ ಗ್ಲಾಕೋಮಾ ಲಕ್ಷಣ ಏನು? ಈಗ ನೀವು ನಿಮ್ಮ ಎಡಗಣ್ಣನ್ನು ಮುಚ್ಚಿಬಿಟ್ಟು ಬಲಗಣ್ಣಿಂದ ಎದುರುಗಡೆ ಇರೋ ಗೋಡೆನ ನೋಡ್ತಾಯಿರಿ. ಈಗ ಎದುರುಗಡೆ ಗೋಡೆನಲ್ಲಿ ಒಂದು ಕ್ಯಾಲೆಂಡರ್ ನೋಡ್ತಾಯಿದ್ರೆ ಬರೀ ಕ್ಯಾಲೆಂಡ್ರ್ ಒಂದೇ ಕಾಣಿಸಲ್ಲ, ಅದ್ರ ಮೇಲ್ಗಡೆನೂ ಕಾಣಿಸುತ್ತೆ, ಕೆಳಗೂ ಕಾಣಿಸುತ್ತೆ, ಅಕ್ಕಪಕ್ಕದಲ್ಲೂ ಕಾಣಿಸುತ್ತೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಇರುವಂಥ ಪರಿಧಿ, ದೃಷ್ಟಿಯ ಪರಿಧಿ, ವಿಜುವಲ್ ಫೀಲ್ಡ್ ಅಂತ ಹೇಳ್ತೀವಿ. ಗ್ಲಾಕೋಮಾ ಅನ್ನೋ ಅಂಥ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಈ ಪರಿಧಿ ಚಿಕ್ಕದಾಗ್ತಾ ಹೋಗುತ್ತೆ. ಇವಾಗ ಕ್ಯಾಲೆಂಡ್ರ್ ನೋಡ್ತಾ ಇದ್ರೆ ಬರ್ತಾ ಬರ್ತಾ ಅಕ್ಕಪಕ್ಕದಲ್ಲಿ ಮೇಲ್ಗಡೆ ಕೆಳಗಡೆ ಕಾಣಿಸದೇ ಇದ್ದಂಗಾಗತ್ತೆ. ಆಮೇಲೆ ಬರೀ ಕ್ಯಾಲೆಂಡ್ರ್ ಮಾತ್ರ ಕಾಣಿಸೋಂಗಾಗತ್ತೆ. ಆಮೇಲೆ ಕ್ಯಾಲೆಂಡ್ರಲ್ಲಿರೋದು ಬರೀ ಒಂದು 4 ಲೈನ್ ಮಾತ್ರ ಕಾಣಿಸೋಂಗಾಗತ್ತೆ. ಇದಕ್ಕೆ ಟನಲ್ ವಿಷನ್ ಅಂತ ಹೇಳ್ತೀವಿ. ಸೊ ಈಗ ಮುಂಚೆ ಹೇಳಿದ್ವಲ್ಲ, ಆ ರೀತಿಯ ರೋಗಿಗೆ ಟನಲ್ ವಿಷನ್ ಆಗಿತ್ತು. ಅಂದರೆ ಅವ್ರು ನೋಡ್ತಾ ಇದ್ದಾಗ ತಮ್ಮ ಮೂಗಿನ ನೇರಕ್ಕೆ ಏನಿದೆ ಅದು ಮಾತ್ರ ಕಾಣಿಸ್ತಾ ಇತ್ತು, ಅಕ್ಕಪಕ್ಕದಲ್ಲಿ ಬರ್ತಾ ಇರೋ ಜನನೇ ಆಗಲಿ ಅಥವಾ ಬೇರೆ ವಾಹನ ಆಗಲಿ ಅವ್ರಿಗೆ ಕಾಣಿಸ್ತಾ ಇರಲಿಲ್ಲ, ಮತ್ತು ಅಪಘಾತ ಆಗ್ತಾ ಇತ್ತು. ನಮ್ಮ ದೇಶದಲ್ಲಿ 100 ಜನಕ್ಕೆ ದೃಷ್ಟಿ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಇದ್ದರೆ ಅದರಲ್ಲಿ ಸುಮಾರು 5.6-5 ಜನಕ್ಕೆ ಗ್ಲಾಕೋಮಾ ಅಂತ ಪರಿಸ್ಥಿತಿ ಇರುತ್ತೆ. ಇದನ್ನು ನಾವು ತಡೆಗಟ್ಟಬಹುದು. ಹೇಗೆ ತಡೆಗಟ್ಟಬಹುದು ಅಂತಂದರೆ, ಎಲ್ಲರೂ ಓಡಾಡ್ತಾ ಇರಬೇಕಾದ್ರೆ ಗೋಡೆಗೆ ಅಥವಾ ಬಾಗಿಲಿಗೆ ತಗಲ್ಸ್ಕೊಂಡು ಓಡಾಡ್ತಾ ಇದ್ದರೆ ಅಥವಾ ಎದುರುಗಡೆ ಮಾತ್ರ ಅವ್ರಿಗೆ ಕಾಣಿಸ್ತಾ ಇದೆ ಅಂತ ಅವ್ರಿಗೆ ಗೋಚರ ಆದರೆ ಅಥವಾ ಇದ್ದಕ್ಕಿದ್ದಂಗೆ ತಲೆನೋವು ಬಂದು ವಾಂತಿ ಅಥವಾ ದೃಷ್ಟಿ ಮಂಜಾಗೋದು ಅಥವಾ ಲೈಟ್ ನೋಡಿದಾಗ ಕಣ್ಣು ಇದು ಕಾಮನ್

0: ಬಿಲ್ ರೀತಿ ಕಂಡ್ರೆ ಅವಾಗ ತಕ್ಷಣ ಬಂದು ತೋರಿಸ್ಬೇಕು. ಈ ಗ್ಲಾಕೋಮಾದಲ್ಲಿ ಎರಡು ವಿಧ ಇದೆ, ಒಂದು ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ, ಇನ್ನೊಂದು ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾ ಅಂತ. ತಲೆನೋವು ಬಂದಾಗ ವಾಂತಿಯಲ್ಲಿ ಆಗುತ್ತಲ್ಲ, ಅದು ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾ ಅಂತ. ಅದರಲ್ಲಿ ಕ್ಲೋಸ್ ಆ್ಯಂಗಲ್ನಲ್ಲಿ ಇದ್ದಕ್ಕಿದ್ದಂಗೆ ಕಣ್ಣಿನ ಒತ್ತಡ ಜಾಸ್ತಿ ಆಗಿಬಿಟ್ಟು ಈ ರೀತಿ ತೊಂದರೆ ಆಗುತ್ತೆ. ಈ ಥರ ತೊಂದರೆ ಏನಾದರೂ ಆದರೆ ತಕ್ಷಣ ನೇತ್ರ ತಜ್ಞರನ್ನು ಸಂಪರ್ಕಿಸಬೇಕು. ಆಮೇಲೆ ಈ ಗ್ಲಾಕೋಮಾಗೆ ಏನು ಪರಿಹಾರ ಇದೆ? ನಾವು ಶುರುವಿನಲ್ಲಿ ಕಣ್ಣಿನ ಡ್ರಾಪ್ಸ್ ಕೊಡ್ತೀವಿ, ಒಂದಲ್ಲ ಒಂದು ಡ್ರಾಪ್ಸ್ಗೆ ಅವರಿಗೆ ಪರಿಣಾಮಕಾರಿ ಆಗುತ್ತೆ. ಅದಕ್ಕೂ ಜಾಸ್ತಿ ಒತ್ತಡ ಇದ್ದರೆ ಆಪರೇಷನ್ ಮಾಡ್ತೀವಿ. ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾಗೆ ಲೇಸರ್ ಚಿಕಿತ್ಸೆ ನಾವು ಕೊಡ್ತೀವಿ. ಇದು ಯಾರಿಗೆ ಬರುತ್ತೆ? ಮನೆಯಲ್ಲಿ ಯಾರಿಗಾದರೂ ಗ್ಲಾಕೋಮಾ ಇತ್ತು ಅಂತಂದರೆ ಅವರ ಮಕ್ಕಳು ಅಥವಾ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ಪರೀಕ್ಷೆ ಮಾಡ್ಕೋಬೇಕು, ಯಾಕೆಂದರೆ ಅವರಲ್ಲಿ ಗ್ಲಾಕೋಮಾ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅಥವಾ ಇನ್ನು ಕೆಲವರು ಸ್ಟೀರಾಯ್ಡ್ ಮಾತ್ರೆ ಏನಾದ್ರು ತೊಗೊಂಡ್ರೆ ಬರುತ್ತೆ, ಸ್ಟೀರಾಯ್ಡ್ ಡ್ರಾಪ್ಸ್ ತೊಗೊಂಡ್ರೆ ಬರುತ್ತೆ, ಅಥವಾ ಇನ್ನು ಕೆಲವರಿಗೆ ಬೇರೆ ರೀತಿಯ ಕಣ್ಣಿನ ರೋಗಗಳಿದ್ದರೂ ಕೂಡ ಬರಬಹುದು. ಸೊ ಈ ರೀತಿ ಏನಾದರೂ ಇದ್ದರೆ ಅವರು ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕುರಿತು ಡಾಕ್ಟರ್ ಹೆಚ್ ವಿ ಶ್ರೀನಿವಾಸ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮೂಡಿಬಂದಿತು. ಸ್ಟುಡಿಯೋ ಸಮಯ 6:30. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದುಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸುದ್ದಿ ಮಿಂಚು. ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭದ್ರಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಶಿವಮೊಗ್ಗ ನಗರದ ಕೃಷ್ಣರಾಜೇಂದ್ರ ಜಲಶುದ್ಧೀಕರಣ ಘಟಕದಲ್ಲಿರುವ ಕ್ಲಾರಿಫ್ಲೋ ಕ್ಲೋಲೀಟರ್ನಲ್ಲಿ ನೀರು ಸೋರಿಕೆಯಾಗುತ್ತಿದ್ದು ಈ ಘಟಕದ ದುರಸ್ತಿ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಈ ಕಾಮಗಾರಿ ಮುಕ್ತಾಯ ಆಗುವವರೆಗೂ ಶಿವಮೊಗ್ಗ ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಈ ಪರಿಸ್ಥಿತಿಯನ್ನು ಅರಿತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಶಿವಮೊಗ್ಗದ

ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನಿರ್ವಹಣೆ ಮತ್ತು ಪಾಲನೆಯ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ಕೋರಿರುತ್ತಾರೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪದ್ಮ ಪ್ರಶಸ್ತಿ 2027 ಆಯ್ಕೆಗಾಗಿ ಅರ್ಹ ಸಾಧಕರಿಂದ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಸಮಾಜದಲ್ಲಿ ಗಮನಾರ್ಹ ಪರಿಣಾಮ ಬೀರಿದ್ದರೂ ಗುರುತಿಸಲ್ಪಡದೇ ಉಳಿದಿರುವ ಸಾಧಕರು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮಹಿಳಾ ಸಾಧಕಿಯರು ಮತ್ತು ಸಮಾಜ ಸೇವಕರು, ತಳಮಟ್ಟದ ಕಾರ್ಯಕರ್ತರು, ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು, ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ, ಪೋಷಣೆ ಮತ್ತು ಮಹಿಳೆಯರ ವಿರುದ್ಧದ ಅಪರಾಧಗಳ ತಡೆಗಟ್ಟುವಿಕೆ, ಶ್ರಮಿಸಿರುವ ಮಕ್ಕಳ ರಕ್ಷಣೆ, ದುರ್ಬಲಗಳ ವರ್ಗಗಳ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಿದವರು, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ, ಪೌಷ್ಟಿಕ ಆಹಾರ, ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತಿದ್ದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ತಿಂಗಳು 31/7/2026 ಆಗಿರುತ್ತದೆ. ಸುದ್ದಿ ಮಿಂಚು ಕೇಳಿದ್ರಿ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 7:43. ನಮ್ಮ ನಿಲಯದಿಂದ ಬೆಳಿಗ್ಗೆ 7:15 ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಂದವಾಡಕೆರೆ, ಗ್ಲಾಸ್ ಹೌಸ್, ಕಲ್ಲದೇವರಪುರ, ನೀಲಗುಂದದ ಭೀಮೇಶ್ವರ ದೇವಾಲಯ ಹಾಗೂ ನಂದಿಗುಡಿ ಈ ಎಲ್ಲ ಸ್ಥಳಗಳನ್ನು ಪರಿಚಯ ಮಾಡಿಕೊಡಲಿದ್ದಾರೆ ಎಂಎನ್ ಸುಂದರರಾಜ್. 7:45 ಚಿತ್ರಗಳು, 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುಮುಖ ಪ್ರತಿಭೆ ಸಾನ್ವಿ ಶ್ರೀಯವರು. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಒಂಬತ್ತು ನಿಮಿಷಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನಾಲಿಸುವರಿ. 10 ಗಂಟೆಗೆ ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮ. ನಾವು ಕೇಳುವ ಪ್ರಶ್ನೆಗಳಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯಾದ 9481527226 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11 ಗಂಟೆಗೆ ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ತಾವು ಕರೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200-7074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಎಸ್ಟಿಡಿ ಕೋಡ್ ಸಂಖ್ಯೆ 08282. 11:30 ಗಂಟೆಗೆ ಸೇವಾ ಮಾಹಿತಿ. 11:45 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಮೊಗಳಿಯ ಶ್ರೀಮತಿ ಶೈಲಾ ಎಂಜಿ ಮತ್ತು ಸಂಗಡಿಗರಿಂದ ಅರಿಶಿನ ಶಾಸ್ತ್ರದ ಪದವನ್ನು ಆಲಿಸುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವ ಕೆಲವು ಕಾರ್ಯಕ್ರಮಗಳ ಮಾಹಿತಿ ಕೇಳಿದರೆ ಇದು ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ನಂತರ 7:05 ಗಂಟೆಗೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

ಸ್ತ್ರೀಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಒಳಗಡೆ ಕಳಿಸಿ
1: ಡಾಕ್ಟರ್. ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು

0: ಅದನ್ನೇ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿಯವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನ್ ಅವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16.09 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದರೂ ತಿದ್ದುಪಡಿಗಳ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ ಚುನಾವಣಾ ಅಧಿಕಾರಿಗಳೇನಿರ್ತಾರೆ ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
0: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ

0: ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಲ್ಲೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈರುತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ದಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು, ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ದಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ

0: ಸಂಸ್ಥಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6,300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 7:16:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿ ಕಲೆ.
3: ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್.
4: ದಾವಣಗೆರೆಯಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಕಾಣಬಹುದು. ದಾವಣಗೆರೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಸ್ಥಳಗಳನ್ನು ನಾವು ನೋಡಲೇಬೇಕು. ಈಗ ದಾವಣಗೆರೆ ತುಂಬಾ ಬೆಳೆದಿದೆ, ಒಂದು ಸುಂದರವಾಗಿರ್ತಕ್ಕಂಥ ದೊಡ್ಡ ನಗರವಾಗಿದೆ. ಆದರೂ ಸಹ ಈ 3 ಪ್ರದೇಶಗಳು ಅಲ್ಲಿನ ಜನರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸ್ಥಳಗಳಾಗಿದೆ. ಅದರಲ್ಲಿ ಮೊದಲನೇದು ಬಾತಿಗುಡ್ಡ ಅಂತಕ್ಕಂಥದ್ದು. ಇನ್ನು 2ನೇ ಸ್ಥಳ ಅಂತಂದರೆ ದಾವಣಗೆರೆಯಲ್ಲಿರೋದು ಕುಂದುವಾಡ ಕೆರೆ ಅನ್ನೋದು. ಇದು ಸಹ ದಾವಣಗೆರೆ ಹರಿಹರ ಮಾರ್ಗದಲ್ಲಿ 4-5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ಸುಂದರವಾದ ತಾಣ ಇದು. ದಾವಣಗೆರೆಯಂತಹ ಒಣ ಪ್ರದೇಶದಲ್ಲಿ ಬಯಲು ಸೀಮೆಯಲ್ಲಿ ಇಷ್ಟು ವಿಶಾಲವಾಗಿರ್ತಕ್ಕಂಥ ಕೆರೆ ಇರೋದು ಒಂದು ಅಚ್ಚರಿಯ ಸಂಗತಿನೇ ಹೌದು. ಸುತ್ತಲೂ ಹಸಿರು ಗಿಡಮರಗಳನ್ನು ಬೆಳೆಸಿದ್ದಾರೆ. ಸಂಜೆಯ ಸಮಯದಲ್ಲಿ ತಂಪು ಗಾಳಿ ಬೇಸಿಗೆ ಕಾಲದಲ್ಲಂತೂ ಬಹಳ ಮನಸ್ಸಿಗೆ ಶಾಂತಿಯನ್ನು ಮುದವನ್ನು ನೀಡತಕ್ಕಂಥ ಒಂದು ಸ್ಥಳ. ಇಲ್ಲಿ ಅನೇಕ ಬಗೆಯ ಪಕ್ಷಿಗಳು ಸಹ ಕಂಡುಬರುತ್ತೆ. ಆದ್ದರಿಂದ ಪಕ್ಷಿ ಪ್ರಿಯರು ಅದರ ಫೋಟೋವನ್ನು ತೆಗೀತಕ್ಕಂಥದ್ದು, ಅದನ್ನು ವೀಕ್ಷಣೆ ಮಾಡತಕ್ಕಂಥದ್ದಕ್ಕೆ ಸಾಧ್ಯತೆ ಇದೆ. ಕೆರೆಯ ಸುತ್ತಲೂ ಸಹ ವಾಕಿಂಗ್ ಪಾತ್ ಮಾಡಿದ್ದಾರೆ, ನಡಿಗೆಯ ಒಂದು ಪಥವನ್ನು ನಿರ್ಮಾಣ ಮಾಡಿದ್ದಾರೆ. ವಾಯುವಿಹಾರಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಒಂದು ಆ ಸ್ಥಳದಲ್ಲಿ ವಾಯುವಿಹಾರಕ್ಕೆ ಹೋಗಿರ್ತಕ್ಕಂಥವರು ಅಲ್ಲಿನ ಸುಂದರವಾದ ದೃಶ್ಯವನ್ನು ನೋಡ್ತಾ, ಅಲ್ಲಿನ ತಂಪಾದ ಗಾಳಿಯನ್ನು ಸವಿಯುತ್ತಾ, ಪರಿಶುದ್ಧ ವಾತಾವರಣದಲ್ಲಿ ಅಲ್ಲಿ ನಗರದ ಯಾವುದೇ ಜಂಜಾಟ ಇಲ್ಲದೆ ಇರತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಹೀಗಾಗಿ ಹೆಚ್ಚು ಜನ ಇಲ್ಲಿ ವಾಯುವಿಹಾರಕ್ಕೆ ಬರೋದನ್ನು ನಾವು ನೋಡಬಹುದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋದು ಅಂತಂದರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ಆ ಕೆರೆಯಲ್ಲಿ ಮಕ್ಕಳ ಜೊತೆಗೆ ಕುಟುಂಬದವರ ಜೊತೆಗೆ ಆ ಬೋಟಿಂಗ್ ಸಹ ಮಾಡೋದಕ್ಕೆ ಅವಕಾಶ ಇದೆ. ಇದು ಒಂದು ಪಿಕ್ನಿಕ್ ಸ್ಥಳವಾಗಿ ರೂಪುಗೊಂಡಿದೆ. ಸಂಜೆ ಹೊತ್ತು ಸೂರ್ಯಾಸ್ತ ನೋಡೋದಕ್ಕೆ ಅತ್ಯಂತ ಸುಂದರವಾದ ಸ್ಥಳ ಅಂತಂದರೆ ಈ ಕುಂದುವಾಡ ಕೆರೆ. ಇಲ್ಲಿ ಎಷ್ಟು ಜನ ಬಂದಿರತಕ್ಕಂಥವರು ಛಾಯಾಚಿತ್ರವನ್ನು ತೆಗೀತಕ್ಕಂಥದ್ದನ್ನು

ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಛಾಯಾಚಿತ್ರಣಕ್ಕೆ ಹೇಳಿ ಮಾಡಿಸಿದಂತ ಒಂದು ಸ್ಥಳ ಈ ಕುಂದುವಾಡದ ಕೆರೆ. ಇನ್ನೊಂದು ಮೂರನೇ ಒಂದು ಸ್ಥಳ ಅಂತಂದ್ರೆ ಇದೇ ಕುಂದುವಾಡದ ಕೆರೆಯ ಹತ್ತಿರನೇ ಇರತಕ್ಕಂಥದ್ದು ಗ್ಲಾಸ್ ಹೌಸ್ ಅಂತ ಒಂದು ಗಾಜಿನ ಮನೆ. ಇಲ್ಲಿ ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಗಾಜಿನ ಮನೆ ಇದು ಈ ಕೆರೆಯ ಸಮೀಪದಲ್ಲೇ ಇರತಕ್ಕಂಥದ್ದು. ಹಾಗಾಗಿ ಕುಂದುವಾಡ ಕೆರೆಯನ್ನು ನೋಡೋದಕ್ಕೆ ಹೋದವರು ಈ ಗ್ಲಾಸ್ ಹೌಸ್ ಅನ್ನು ಸಹ ನೋಡ್ಕೊಂಡು ಬರ್ತಾರೆ. ಇದು ಪ್ರವಾಸಿಗರ ನೆಚ್ಚಿನ ತಾಣ ಆಗಿದೆ. ಯಾಕೆ ಅಂತಂದ್ರೆ ಈ ಗಾಜಿನ ಮನೆ ಹೇಗಿದೆಯಪ್ಪ ಅಂತಂದ್ರೆ ಇದು ಒಂದು ಆಧುನಿಕ ವಾಸ್ತುಶಿಲ್ಪಕ್ಕೆ ಮಾದರಿಯಾಗಿದೆ. ಇಲ್ಲಿ ಬಹಳ ಪ್ರಶಾಂತವಾಗಿರ್ತಕ್ಕಂತ ವಾತಾವರಣ ಇದೆ. ಒಂದೆರಡು ಗಂಟೆ ಅಲ್ಲಿ ಕೂತು ಕಾಲ ಕಳೆಯೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಥಳ. ಇದನ್ನ ಒಂದು ಸಾರ್ವಜನಿಕ ಉದ್ಯಾನವನದಂತೆ ಅಭಿವೃದ್ಧಿಪಡಿಸಿದ್ದಾರೆ. ಹಸಿರಾಗಿರ್ತಕ್ಕಂಥ ಗಿಡ ಮರಗಳು, ಅದರಲ್ಲಿ ಇಟ್ಟಿರ್ತಕ್ಕಂಥ ಹೂವುಗಳು, ಬಗೆ ಬಗೆಯ ಪಕ್ಷಿಗಳು, ಅಲ್ಲಿಂದ ಅತ್ತಿಂದ ಇತ್ತ ಇತ್ತಿಂದ ಸಂಚರಿಸ್ತಕ್ಕಂತಹ ಒಂದು ಹಕ್ಕಿಗಳನ್ನು ನೋಡಿದಾಗ ನಮಗೆ ಬಹಳ ಸಂತೋಷವಾಗುತ್ತೆ. ಈ ಸ್ಥಳಕ್ಕೆ ಬಹಳ ಜನ ಭೇಟಿ ಕೊಡ್ತಾರೆ. ಇದು ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದು ಸಾರ್ವಜನಿಕರ ವೀಕ್ಷಣೆಗಾಗಿ ತೆಗೆದಿರುತ್ತೆ. ಹೆಚ್ಚು ಜನ ಇಲ್ಲಿ ಸಂಜೆ ವೇಳೆ ಬರ್ತಾರೆ, ಯಾಕೆಂದ್ರೆ ತಂಪಾಗಿರುತ್ತೆ, ಒಂದು 1/2 ಗಂಟೆ ಇಲ್ಲಿ ಕೂತು ಹೋಗಬಹುದು ಅಂತ. ಹೀಗಾಗಿ ಕೆರೆ ಮತ್ತು ಈ ಗಾಜಿನ ಮನೆ ಬಹಳ ಸೊಗಸಾಗಿರ್ತಕ್ಕಂಥ ಸ್ಥಳಗಳು. ಆಮೇಲೆ ಇಲ್ಲಿ ಛಾಯಾಚಿತ್ರ ತೆಗಿತಕ್ಕಂಥವ್ರಿಗೆ ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಗಾಜಿನ ಮನೆಯ ಸುತ್ತಲೂ ಇರತಕ್ಕಂಥ ಸುಂದರವಾದ ಉದ್ಯಾನವನವನ್ನ ನಿರ್ಮಿಸಿದ್ದಾರೆ. ಪ್ರಕೃತಿ ಪ್ರೇಮಿಗಳಿಗೆ, ಛಾಯಾಚಿತ್ರ ತೆಗಿತಕ್ಕಂಥವ್ರಿಗೆ ಬಹಳ ಸೊಗಸಾಗಿದೆ ಇದು. ವಾಯುವಿಹಾರ ಮತ್ತು ಸಸ್ಯಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಇಲ್ಲಿ ಅವಕಾಶ ಇದೆ. ಇನ್ನು ಮುಂದಿನ ನಮ್ಮ ಪ್ರಯಾಣ ಕಲ್ಲೇದೇವರಪುರ ಅಂತ. ಇದು ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಧಾರ್ಮಿಕವಾಗಿಯೂ ಸಹ ಇದು ಪ್ರಾಮುಖ್ಯತೆಯನ್ನು ಪಡೆದಿರೋದ್ರಿಂದ ಇಲ್ಲಿ ಹೆಚ್ಚು ಜನ ಭೇಟಿ ಕೊಡೋದನ್ನು ನಾವು ಕಾಣಬಹುದು. ಇಲ್ಲಿ ಕಲ್ಲೇಶ್ವರ ಸ್ವಾಮಿಯ ದೇವಾಲಯ ಇದೆ. ಇಲ್ಲಿ ಶಿವನನ್ನ ಕಲ್ಲೇಶ್ವರನ ಹೆಸರಿನಲ್ಲಿ ಪೂಜಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಕ್ಷೇತ್ರ ಇದು. ಇಲ್ಲಿ ಅನೇಕ ಶಾಸನಗಳು ಸಿಕ್ಕಿದೆ. ಆ ಶಾಸನಗಳ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಕ್ರಿಸ್ತಶಕ 1129ರಲ್ಲಿ ದೇವಗಿರಿ ಯಾದವರ ಕಾಲಕ್ಕೆ ಈ ಸ್ಥಳ ಸಂಬಂಧಿಸಿದೆ. 1526ರಲ್ಲಿ ದೇವಾಲಯಕ್ಕೆ ನೀಡಿರ್ತಕ್ಕಂತ ದತ್ತಿಗಳ ವಿಚಾರವನ್ನ ತಿಳಿಸುತ್ತಿದ್ದು. ಇಲ್ಲಿ ಕೆಲವು ವೀರಗಲ್ಲುಗಳು ಸಹ ದೊರಕಿದೆ. ಇದೊಂದು ವೀರರ ಬೀಡಾಗಿತ್ತು ಅನ್ನೋದನ್ನ ಅದು ತಿಳಿಸುತ್ತೆ. ಕಲ್ಲೇಶ್ವರ ದೇವರ ಗರ್ಭಗುಡಿ ಪುರಾತನವಾಗಿದ್ದು ರಾಜಗೋಪುರ ಇತ್ತೀಚೆಗೆ ನಿರ್ಮಿಸಿದ್ದಾರೆ. ಗರ್ಭಗುಡಿಯಲ್ಲಿ ಶಿವಲಿಂಗ ತುಂಬಾ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಶಿಲ್ಪ. ಅದರ ಜೊತೆಗೆ ವೀರಭದ್ರ ಮತ್ತು ಗೌರಮ್ಮನ ಮೂರ್ತಿಗಳನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಶ್ವರನ ಲಿಂಗದ ಎದುರು ಸುಂದರ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ 6 ದಿನ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ಸಮಯದಲ್ಲಿ 1000 ಜನ ಬಂದು ಪಾಲ್ಗೊಳ್ತಾರೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ದನಗಳ ಜಾತ್ರೆಯನ್ನು ಸಹ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಈ ಗ್ರಾಮದಲ್ಲಿ ಮತ್ತೊಂದು ದೇವಾಲಯ ಇದೆ, ಅದನ್ನ ಮಡಲೇಶ್ವರ ದೇವಾಲಯ ಅಂತ ಕರೀತಾರೆ. ಇದು ತ್ರಿಕುಟಾಚಲ ದೇವಾಲಯ ಆಗಿದ್ದು 3 ಗರ್ಭಗುಡಿಗಳನ್ನು ಹೊಂದಿದೆ. 1 ಗರ್ಭಗುಡಿಯಲ್ಲಿ ಈಶ್ವರನ ಲಿಂಗ, ಅದೇ ರೀತಿ 2 ಗರ್ಭಗುಡಿಗಳಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಇದು ಸೌಹಾರ್ದತೆಯನ್ನು ಸಾರತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ದೇವಾಲಯ ಆಗಿದೆ. ಇದು ಜಗಳೂರಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಉತ್ತಮ ರಸ್ತೆ ಮತ್ತು ವಾಹನ ವ್ಯವಸ್ಥೆ ಇದೆ. ಇನ್ನು ಇನ್ನೊಂದು ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿದೆ. ಇದಕ್ಕೆ ಬಹಳ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಇದು ಐತಿಹಾಸಿಕ, ಪೌರಾಣಿಕ ಮತ್ತು ಸಾಮಾಜಿಕವಾಗೂ ಸಹ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಸ್ಥಳ. ಇದು ನೀಲಗುಂದ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಭೀಮೇಶ್ವರನ ದೇವಸ್ಥಾನ ಇದೆ. ಪುರಾತತ್ವ ಇಲಾಖೆ ಪ್ರಕಾರ ಈ ದೇವಾಲಯನ 11ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ತಿಳಿದು ಬರುತ್ತೆ. ಕಲ್ಯಾಣಿ ಚಾಲುಕ್ಯರ ಕೊಡುಗೆ ಇದು. ಇಲ್ಲಿ ಸುತ್ತಮುತ್ತ ದೊರೆತಕ್ಕಂಥ ಬಳಪದ ಕಲ್ಲನ್ನು ಉಪಯೋಗಿಸಿ ನಿರ್ಮಿಸಿರ್ತಕ್ಕಂಥ ಈ ದೇವಾಲಯ ಆ ಕಾಲದ ವಾಸ್ತುಶಿಲ್ಪ ಕಲಾಕೃತಿಗೆ ಒಂದು ನಿದರ್ಶನ. ನಮ್ಮ ದೇಶದ ದೇವಾಲಯಗಳು ಬಹುತೇಕ ಪೌರಾಣಿಕ

ಹಿನ್ನೆಲೆಯನ್ನು ಹೊಂದಿರುತ್ತೆ. ಅದೇ ರೀತಿ ಈ ದೇವಾಲಯಕ್ಕೂ ಸಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೆ ಪಾಂಡವರು ವನವಾಸ ಮಾಡಬೇಕು, ವನವಾಸದ ಕಾಲದಲ್ಲಿ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ತಿಳಿದುಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಭೀಮ ಈ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದಕ್ಕೆ ಭೀಮೇಶ್ವರ ಅಂತ ಹೆಸರು ಬಂದಿದೆ. ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದ ದೇವಾಲಯ ಒಂದು ರಾಷ್ಟ್ರೀಯ ಸ್ಮಾರಕ ಆಗಿ ಮಾನ್ಯತೆ ಪಡೆದಿದೆ. ಇದೊಂದು ತ್ರಿಕುಟಾಚಲ ದೇವಾಲಯ. ತ್ರಿಕುಟಾಚಲ ಅಂದ್ರೆ ನಿಮಗೆ ಗೊತ್ತಿದೆಯಲ್ಲ, ಮೂರು ಗರ್ಭಗುಡಿ ಇರ್ತಕ್ಕಂಥದ್ದು, ಸುಂದರ ಕೆತ್ತನೆಯಿಂದ ಮಾಡಿರ್ತಕ್ಕಂಥ ಈ ದೇವಾಲಯ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಹೊಯ್ಸಳರ ಶೈಲಿಯೂ ಸಹ ಇಲ್ಲಿ ಕಂಡುಬರೋದ್ರಿಂದ ಇದು ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳ ಶಿಲ್ಪಕಲೆ ಎರಡರ ಸಮ್ಮಿಲನವನ್ನು ನಾವಿಲ್ಲಿ ಕಾಣಬಹುದು. ದೇವಾಲಯದ ಗೋಪುರ ಮತ್ತು ಒಳಾಂಗಣದಲ್ಲಿ ಸುಂದರ ಕೆತ್ತನೆಗಳು ನೋಡುಗರ ಮನವನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಗಿದೆ. ಇಲ್ಲೊಂದು ಸುಂದರವಾದ ಮತ್ತು ಪ್ರಶಾಂತ ವಾತಾವರಣ ಇರತಕ್ಕಂಥ ಕೆರೆ ಇದೆ. ಆ ಕೆರೆಯ ದಡದಲ್ಲಿ ಈ ನೀಲಗುಂದ ಭೀಮೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಯಾರು ಪ್ರಶಾಂತತೆಯನ್ನು ಬಯಸ್ತಾರೆ ಅವರು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳೋದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ. ಇಲ್ಲಿರ್ತಕ್ಕಂಥ ಮೂರು ಗರ್ಭಗುಡಿಗಳಲ್ಲೂ ಸಹ ಶಿವನಿಗೆ ಅರ್ಪಿತ ಅಂದ್ರೆ ಮೂರು ಕಡೆನೂ ಶಿವಲಿಂಗವನ್ನೇ ಸ್ಥಾಪನೆ ಮಾಡಿದ್ದಾರೆ. ದೇವಾಲಯದ ಹೊರಗೋಡೆಗಳ ಮೇಲೆ ಮನೋಹರವಾದ ಸುಂದರ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಪುರಾಣದ ಕಥೆಗಳನ್ನು ಹೇಳುವ ದೃಶ್ಯಗಳಿದೆ. ನರ್ತಕಿಯರು, ಸಂಗೀತಗಾರರು ಮತ್ತು ವಿವಿಧ ದೇವತೆಗಳ ವಿಗ್ರಹಗಳನ್ನು ಕೆತ್ತಿದ್ದಾರೆ. ದೇವಾಲಯದ ಒಳಗೆ ಇರತಕ್ಕಂಥ ಕಂಬಗಳು ತುಂಬಾ ನುಣುಪಾಗಿದ್ದು ಕೆತ್ತನೆಯ ಕುಸುರಿ ಕೆಲಸವನ್ನು ವೀಕ್ಷಣೆ ಮಾಡಬಹುದು. ದೇವಾಲಯದ ಆವರಣದಲ್ಲಿ ಮತ್ತು ಗೋಡೆಗಳ ಮೇಲೆ ಗಣೇಶ, ಮಹಿಷಾಸುರ ಮರ್ದಿನಿ, ಸೂರ್ಯ, ವಿಷ್ಣು ಮತ್ತು ಶಿವನ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಈ ನೀಲ್ಗುಂದ ಇರೋದು ಎಲ್ಲಿ ಅಂತಂದ್ರೆ ಶಿವಮೊಗ್ಗದಿಂದ ಹರಿಹರ ಮಾರ್ಗವಾಗಿ ನೀಲ್ಗುಂದಕ್ಕೆ ಹೋಗಬಹುದು. ದಾವಣಗೆರೆಯಿಂದ 40 ಕಿಲೋಮೀಟರ್ ದೂರ ಆಗುತ್ತೆ. ಸ್ವಂತ ವಾಹನದಲ್ಲಿ ಹೋಗೋದು ಒಳ್ಳೇದು, ಯಾಕೆಂದ್ರೆ ಅಲ್ಲಿಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲ. ಈ ಸ್ಥಳಕ್ಕೆ ಸಾರ್ವಜನಿಕ ಸಾರಿಗೆ ಇಲ್ಲದೇ ಇರೋದ್ರಿಂದ ಬಹಳ ಜನ ಇಲ್ಲಿ ಸ್ವಂತ ವೆಹಿಕಲ್ನಲ್ಲೇ, ಸ್ವಂತ ವಾಹನದಲ್ಲೇ ಹೋಗೋದನ್ನು ನಾವು ಕಾಣ್ತೀವಿ. ಈ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸಾರ್ವಜನಿಕರಿಗಾಗಿ ತೆರೆದಿರುತ್ತೆ. ಇಲ್ಲಿ ದೊರೆತಿರ್ತಕ್ಕಂಥ ಅನೇಕ ವೀರಗಲ್ಲುಗಳು ಮತ್ತು ಶಾಸನಗಳನ್ನ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಅವುಗಳನ್ನ ಅಧ್ಯಯನ ಮಾಡೋದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಇನ್ನು ಮುಂದಿನ ಒಂದು ಪ್ರವಾಸಿ ಸ್ಥಳ ಅಂತಂದ್ರೆ ನಂದಿಗುಡಿ. ಈ ನಂದಿಗುಡಿ ಅಂತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಊರದು ನಂದಿಗುಡಿ ಅನ್ನೋದು. ಅಲ್ಲಿ ಒಂದು ನಂದೀಶ್ವರ ದೇವಾಲಯ ಇದೆ. ನಂದೀಶ್ವರ ದೇವಾಲಯದಿಂದ ಇದಕ್ಕೆ ನಂದಿಗುಡಿ ಅಂತ ಹೆಸರು ಬಂದಿದೆ. 10ನೇ ಶತಮಾನದಲ್ಲಿ ನಿರ್ಮಿಸಿರ್ತಕ್ಕಂಥ ಹೊಯ್ಸಳ ಶಿಲ್ಪದ ಶೈಲಿಯಲ್ಲಿ ಇದನ್ನ ನಿರ್ಮಿಸಿದ್ದಾರೆ. ಇಲ್ಲಿರೋ ನಂದಿ ವಿಗ್ರಹ ಬಹಳ ಮನೋಹರವಾಗಿದೆ. ನಂದಿಯನ್ನೇ ಇಲ್ಲಿ ಪೂಜೆ ಮಾಡೋದ್ರಿಂದ ಇದು ನಂದಿಗುಡಿಯಾಗಿದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ನಂದಿ ವಿಗ್ರಹ ಇದು. ಸುಮಾರು 6 ಅಡಿ ಎತ್ತರ ಇದೆ, 8 ಅಡಿ ಉದ್ದ ಇದೆ ಮತ್ತು 4 ಅಡಿ ಅಗಲ ಇದೆ. ಇದನ್ನು ತುಂಬಾ ಕಲಾತ್ಮಕವಾಗಿ ಕೆತ್ತಲಾಗಿದೆ. ಶಿವನ ವಿವಾಹನವಾದ ಈ ನಂದಿಯನ್ನ ಶಿವನನ್ನು ಪೂಜಿಸುವಷ್ಟೇ ಭಕ್ತಿಯಿಂದ ಇದನ್ನು ಜನ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಶಿವನ ಒಂದು ವಾಹನ ನಂದಿ. ದೇವಾಲಯದ ಹೊರ ಗೋಡೆಗಳ ಮೇಲೆ ಮತ್ತು ಕಂಬಗಳ ಮೇಲೆ ಅನೇಕ ಪೌರಾಣಿಕ ಕಥೆಗಳನ್ನು ತಿಳಿಸ್ತಕ್ಕಂತಹ ಸೂಕ್ಷ್ಮ ಕೆತ್ತನೆಯ ಕುಸುರಿ ಕೆಲಸವನ್ನು ನಾವು ಕಾಣಬಹುದು. ಈ ದೇವಾಲಯವನ್ನ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದು ಗರ್ಭಗುಡಿ ಮತ್ತು ಅಂತರಾಳ ವಿನ್ಯಾಸ ಕರಾರುವಾಕ್ಕಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಪ್ರಸ್ತುತ ಈ ದೇವಾಲಯ ಈಗ ನಂದಿಗುಡಿ ಮಠದ ಆಡಳಿತಕ್ಕೆ ಸೇರಿದೆ. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಈ ದೇವಾಲಯ ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ. ಇದು ಹೊಯ್ಸಳರ ಶೈಲಿಯಂತೆ ಕೆತ್ತಿರ್ತಕ್ಕಂತಹ ನಂದಿ ವಿಗ್ರಹ. ಈ ದೇವಾಲಯದ ಸಂಕೀರ್ಣದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ, ನಂದೀಶ ಸ್ವಾಮಿ ಮತ್ತಿತರ ದೇವತೆಗಳ ವಿಗ್ರಹಗಳನ್ನು ನಾವು ಕಾಣಬಹುದು. ಈ ಸ್ಥಳ ಹರಿಹರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರೋದ್ರಿಂದ ಬೇಕಾದಷ್ಟು ಸಾರಿಗೆ ವ್ಯವಸ್ಥೆ ಇದೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ವಾಹನಗಳು ಓಡಾಡುತ್ತೆ, ಸರ್ಕಾರಿ ಸಾರಿಗೆ ಇದೆ, ಆಮೇಲೆ ಖಾಸಗಿ ಬಸ್ಗಳು ಸಹ ಇಲ್ಲಿ ಓಡಾಡೋದನ್ನು ನಾವು ಕಾಣ್ತೀವಿ. ಒಂದು 1/2 ದಿನ ಪ್ರವಾಸಕ್ಕೆ ಇದು ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ. ಇದು ನಮ್ಮ ನಾಡಿನ ಸಂಸ್ಕೃತಿಯನ್ನ ಪರಿಚಯ ಮಾಡಿಕೊಳ್ಳಬೇಕಾದ್ರೆ
ಇಂತಹ ಸ್ಥಳಗಳ ವೀಕ್ಷಣೆ ಮಾಡತಕ್ಕಂಥದ್ದು, ಈ ಸ್ಥಳಗಳಿಗೆ ಭೇಟಿ ಮಾಡತಕ್ಕಂಥದ್ದು ಬಹಳ

0: ಅತ್ಯವಶ್ಯಕ. ನಮಸ್ಕಾರ.
1: ಬಾಗಿಲೊಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ.
2: ಕೆಲವರು ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ ನಿಮಗೂ ಕೂಡ, ನಿಮ್ಮ ಜಿಲ್ಲೆಯ ಹತ್ತು ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸೆ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.com ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೇನೆ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು, ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದ್ರೆ, ಹತ್ತು ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದ್ರೆ ವಾರದ ಕೊನೆಯಲ್ಲಿ ಇರತಕ್ಕಂತಹ ರಜಾ ದಿನವನ್ನು ಕೂಡ ಈ ತರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ, ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ, ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇನೆ ಅಲ್ಲಿ ಏನೇನನ್ನ ನೋಡಬಹುದು, ಸುತ್ತಮುತ್ತಲು ಏನೇನನ್ನ ನೋಡಬಹುದು ಎನ್ನುವುದನ್ನೆಲ್ಲವನ್ನ ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನ ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ, ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ನೀವು ಕೂಡ ನಮಗೆ ಬರ್ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ.
3: ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ SR ಭಟ್.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ FM 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:31:16.
5: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
5: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
7: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಏನು ರಂಗ, ಕೈಗೆ ಬ್ಯಾಂಡೇಜು?
8: ಬಿದ್ದುಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.
10: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳಿದರೆ ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾನ್ವಿ ಶ್ರೀ ಅವರು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡ

0: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
0: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲ್ ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಟ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ದಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು, ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟನಲ್ಲಿ ಎ

0: ಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ದಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು, ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನು ಭೇಟಿಯಾಗಿ ವ್ಯಾಪಾರ ಹೂಡಿಕೆ ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು, ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ

0: ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನು ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. ಮೂರು ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:55. ಚಿತ್ರಗೀತೆಗಳು ಆರಂಭಕ್ಕೆ ಕೇಳೋಣ. ಎರಡು ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಎಚ್ ವಿದೇಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳಿದರೆ ಬೆಳಿಗ್ಗೆ 8:30ಕ್ಕೆ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುಮುಖ ಪ್ರತಿಭೆ ಸಾನ್ವಿ ಶ್ರೀಯವರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ದನಿಗಳಲ್ಲಿ ಹೊಸ ಬೆಳಕು ಚಿತ್ರದ ಗೀತೆ, ರಾಷ್ಟ್ರಕವಿ ಕುವೆಂಪು ಅವರ ಕವನವನ್ನು ಚಿತ್ರಸಂಗೀತ ಅಳವಡಿಸಿದ್ದಾರೆ ಎಂ ರಂಗರಾವ್.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮತ್ತೆ ಚಿತ್ರಗೀತೆಗಳನ್ನು ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15 ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಕೇಳುವಿರಿ.

ಸರ್ವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ. ಭಾಗವಹಿಸ್ತಾ ಇದ್ದಾರೆ ಬಹುಮುಖ ಪ್ರತಿಭೆ ಸಾನ್ವಿ ಶ್ರೀಯವರು.

0: ಆತ್ಮೀಯ ಕೇಳುಗರಿಗೆಲ್ಲ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಪ್ರತಿ ಶನಿವಾರನೂ ಸಹ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಮ್ಮ ಯುವಕರನ್ನ ಮತ್ತು ಯುವ ಪಡೆಗಳನ್ನ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಇವತ್ತು ಯಾರು ನಮ್ಮ ಜೊತೆಗಿದ್ದಾರೆ, ಅವರ ಸಾಧನೆಗಳೇನು, ಅವರ ಮಾತುಗಳನ್ನ, ಅವರ ವಿಚಾರಧಾರೆಗಳನ್ನ ಅವರ ಒಂದು ಹಿನ್ನೆಲೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಾನ್ವಿಶ್ರೀ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಗುಡ್ ಮಾರ್ನಿಂಗ್. ಹಲೋ,
1: ಹಲೋ,
0: ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ನಮ್ಮ ಪ್ರೀತಿಯ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಸಾನ್ವಿಶ್ರೀ ಅವರೇ, ತಾವು ಯಾವ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದೀರಿ ಮತ್ತೆ ತಮ್ಮ ಪರಿಚಯವನ್ನ ತಮ್ಮ ಮಾತಿನಲ್ಲಿ ಮಾಡಿಕೊಡಿ ನಮ್ಮ ಕೇಳುಗರಿಗೆ.
1: ಸರ್ವರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿಶ್ರೀ ಅಂತ. ನಾನು ವಾಸಿಸುತ್ತಿರುವುದು ಶಿವಮೊಗ್ಗದಲ್ಲೇ. ನಾನು ಈಗ ಪಿಯು ಕಾಲೇಜಲ್ಲಿ ಫಸ್ಟ್ ಇಯರ್ ಪಿಯುಸಿ ಅನ್ನು ಓದುತ್ತಿದ್ದೇನೆ. ನಾನು ಟೆಂತ್ ನಲ್ಲಿ 96% ಒಂದಿಗೆ ಎಸ್ಎಸ್ಎಲ್ಸಿಯನ್ನು ಮುಗಿಸಿದ್ದೇನೆ. ನನ್ನ ಹವ್ಯಾಸಗಳು ಡ್ಯಾನ್ಸ್, ಸಂಗೀತ, ಚಿತ್ರ ಹಾಗೂ ಪ್ರವಾಸವಾಗಿತ್ತು. ನಾನು ಡ್ಯಾನ್ಸ್, ವೆಸ್ಟರ್ನ್ ಡ್ಯಾನ್ಸ್ ಅನ್ನ 4 ವರ್ಷಗಳಿಂದ ಕಲಿತು ಈಗ ನನ್ನ ಓದಿನ ಮೇಲೆ ಹೆಚ್ಚು ಗಮನವನ್ನು ವಹಿಸುತ್ತಿದ್ದೇನೆ. ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ 10 ವರ್ಷದಿಂದ ಕಲಿತು ಈಗ ಸುನೀತಾ ಕೃಷ್ಣಮೂರ್ತಿ ಅವರ ಹತ್ತಿರ ಸೀನಿಯರ್ ಅಭ್ಯಸಿಸುತ್ತಿದ್ದೇನೆ. ಹಾಗೂ ಚಿತ್ರಕಲೆಯಲ್ಲೂ ಆಸಕ್ತಿ ಹೊಂದಿದ್ದು ಭಾರತದ ವಿಭಿನ್ನ ಕಲೆಗಳನ್ನು ಚಿತ್ರಿಸಲು, ಅದರ ಬಗ್ಗೆ ತಿಳಿದುಕೊಳ್ಳಲು ಬಹಳ ಆಸಕ್ತಿ ಇದೆ. ನಾನು ಚಿತ್ರಕಲೆಯಲ್ಲಿ ಸೀನಿಯರ್ ಗ್ರೇಡ್ ಎಕ್ಸಾಮ್ ಅನ್ನು ಮುಗಿಸಿದ್ದೇನೆ. ಹಾಗೆ ಪ್ರವಾಸವೂ ನನ್ನ ಒಂದು ಹವ್ಯಾಸವಾಗಿತ್ತು. ನನ್ನ ತಂದೆಯವರು ಪ್ರವಾಸೋದ್ಯಮದಲ್ಲೇ PhDಯನ್ನು ಮಾಡಿರುವುದರಿಂದ ಅವರೊಟ್ಟಿಗೆ ಮಲೆನಾಡಿನ ಸುತ್ತಲೂ ಪ್ರದೇಶಗಳನ್ನು ಪ್ರವಾಸಿಸಿ ಪ್ರವಾಸವೂ ಒಂದು ಹವ್ಯಾಸವೇ ಆಗಿದೆ. ಈ ಹವ್ಯಾಸಗಳಿಂದ ಹಲವಾರು ವಿಷಯಗಳನ್ನು ಕಲಿತಿದ್ದೇನೆ. ಮನಃಶಾಂತಿಗಾಗಿ ನಾನು ಹವ್ಯಾಸಗಳನ್ನು ಅಭ್ಯಾಸಿಸುತ್ತೇನೆ. ನಾನು ವಾಸಿಸುತ್ತಿರುವುದು ಶಿವಮೊಗ್ಗದಲ್ಲೇ ಆಗಿದ್ದರೂ ಕೂಡ ನನ್ನ ಬಾಲ್ಯದ ಹೆಚ್ಚು ದಿನಗಳನ್ನು ನನ್ನ ಅಜ್ಜಾಜಿ ಮನೆಗಳ ಆದ ಶೃಂಗೇರಿಯಲ್ಲಿ, ತೀರ್ಥಹಳ್ಳಿಯಲ್ಲಿ ಕಳೆದು ಮಲೆನಾಡಿನಲ್ಲಿ ಒಂದು ಸಂತೋಷವಾದ ಜೀವನವನ್ನು ನಡೆಸುತ್ತಿದ್ದೇನೆ.
0: ಸಾನ್ವಿಶ್ರೀ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಸಂಗೀತ, ಚಿತ್ರಕಲೆ, ಪ್ರವಾಸ, ಟ್ರಾವೆಲಿಂಗ್ ಇವೆಲ್ಲವನ್ನ ರೂಢಿಯಾಗಿ ಹವ್ಯಾಸವಾಗಿ ಅಳವಡಿಸಿಕೊಂಡಿದ್ದೀರಿ ಅಂತ ಹೇಳಿ. ಈಗ ನಾವು ಮೊದಲಿಗೆ ತಾವು ಸಂಗೀತಕ್ಕೆ ಹೇಗೆ

0: ಬಂದ್ರಿ, ಯಾಕೆ ನಾವು ಸಂಗೀತ ಕಲಿಬೇಕು ಅನ್ನೋದು ಆಸಕ್ತಿ ನಿಮ್ಮಲ್ಲಿ ಮೂಡ್ತು?
1: ನಾನು ಮೊದಲಿಗೆ ಸಂಗೀತಕ್ಕೆ ಬಂದಾಗ ನನಗೆ ಅಷ್ಟು ಆಸಕ್ತಿ ಇರ್ಲಿಲ್ಲ. ನಮ್ಮ ತಾಯಿಯವರಿಗೆ ಸಂಗೀತದ ಮೇಲೆ, ಶಾಸ್ತ್ರೀಯ ಸಂಗೀತದ ಮೇಲೆ ಬಹಳ ಆಸಕ್ತಿ ಇತ್ತು. ಅವರ ಬಾಲ್ಯದಲ್ಲಿ ಅವರಿಗೆ ಸಂಗೀತ ಕಲಿಯೋಕೆ ಆಗಲಿಲ್ಲ ಅಂತ ಹೇಳಿ ನನಗೆ ಸಂಗೀತವನ್ನು ಅಭ್ಯಾಸಿಸಿದರು. ಪ್ರಾರಂಭದಲ್ಲಿ ನನಗೆ ಸಂಗೀತದ ಮೇಲೆ ಅಷ್ಟು ಆಸಕ್ತಿ ಇಲ್ಲದಿದ್ದರು. ಆನಂತರ ನನ್ನ ಶಿಕ್ಷಕಿಯಾದ ಸೀತಾ ಕೃಷ್ಣಮೂರ್ತಿ

0: ಕೊಟ್ಟಾಗ ಎಲ್ಲರೂ ತನ್ನನ್ನು ಅಭಿನಂದಿಸುವುದರಿಂದ ಸಂಗೀತದ ಮೇಲೆ ನನಗೂ ಕೂಡ ಆಸಕ್ತಿ ಬೆಳೆಯುತ್ತಾ ಬಂತು. ಹೀಗೆ ನಾನು ಸಂಗೀತವನ್ನು ಅಭ್ಯಾಸಿಸಿದ್ದು. ಹೆಚ್ಚು ಅಭ್ಯಾಸಿಸುವುದರಿಂದ ಸಂಗೀತದ ಮೇಲೆ ಆಸಕ್ತಿ ಅಭಿವೃದ್ಧಿ ಆಯಿತು ಅಂತ ಹೇಳ್ಬೋದು.
1: ಅದರಲ್ಲೂ ಶಾಸ್ತ್ರೀಯ ಸಂಗೀತ ಇವತ್ತೆಲ್ಲರೂ ಸಹ ಪಾಶ್ಚಿಮಾತ್ಯ ಸಂಗೀತ ಇರ್ಬೋದು, ಲಘು ಸಂಗೀತ ಇರ್ಬೋದು, ಇದ್ರ ಕಡೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಪಾಶ್ಚಿಮಾತ್ಯ ಸಂಗೀತ ಪಕ್ಕಕ್ಕಿಟ್ಟು ತಾವು ಈ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರ್ಬೋದು ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಇದರ ಕಡೆಗೆ ಹೆಚ್ಚು ಗಮನ ಹೋಗೋದಿಕ್ಕೆ ಒಂದು ಕಾರಣ ಬೇಕಲ್ಲ.
0: ಏನಕ್ಕಂದ್ರೆ ನೀವು ಪಾಶ್ಚಾತ್ಯ ಸಂಗೀತಗಳನ್ನ ಕೇಳಿರ್ಬೋದಿದೆ, ಅದನ್ನ ನೀವು ಒಂದು ಅಥವಾ ಎರಡ್ ಸತಿ ಕೇಳಿದ್ರೆ ಹೆಚ್ಚು ಅಂದ್ರೆ ಒಂದು ಹತ್ತು ಸತಿ ಕೇಳ್ಬೋದು, ಆ ನಂತರ ಆ ಹಾಡನ್ನ ಮತ್ತೆ ಕೇಳೋಕೆ ನಮ್ಗೆ ಮನ್ಸಾಗದೇ ಇರ್ಬೋದು. ಆದ್ರೆ ಶಾಸ್ತ್ರೀಯ ಸಂಗೀತ ಹಾಗಲ್ಲ, ನೀವು ಪ್ರತಿ ಸತಿ ಹಾಡ್ದಾಗ್ಲೂ ಅದೇ ಒಂದು ಸಂತೋಷ, ಪ್ರತಿ ಸತಿ ಆದಾಗ್ಲೂ ಹಾಡ್ದಾಗ್ಲೂ ಒಂದು ವಿಭಿನ್ನ ಅನುಭವವನ್ನ ಕೊಡುತ್ತೆ ಅದು ಶಾಸ್ತ್ರೀಯ ಸಂಗೀತ. ನೀವು ಶಾಸ್ತ್ರೀಯ ಸಂಗೀತ ಕಲಿಯುವಾಗ ಸ್ವಲ್ಪ ಸಮಯ ತಗೊಂಡ್ರೂ ಕೂಡ ಆ ಸಮಯ ನೀವು ಪ್ರತಿ ಸತಿ ಪ್ರಯತ್ನ ಪಟ್ಟು ಪಟ್ಟು ಕಲಿತೀರಲ್ಲ, ಆ ಸಂತೋಷನ ಬೇರೆ ತರ ಇರುತ್ತೆ. ನೀವು ಶಾಸ್ತ್ರೀಯ ಸಂಗೀತ ನೀವು ಒಂದು 10 ವರ್ಷ ಬಿಟ್ಟು ಅದೇ ಹಾಡು ಹೇಳಿದ್ರು ಮೊದಲು ಹೇಗೆ ಸಂತೋಷ ಕೊಡ್ತಾ ಇತ್ತು ಅದೇ ಸಂತೋಷ ಮತ್ತೆ ಸಿಗುತ್ತೆ. ಅದರಿಂದ ನನಗೆ ಶಾಸ್ತ್ರೀಯ ಸಂಗೀತದ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗಿದೆ.
1: ಅಂದ್ರೆ ಶಾಸ್ತ್ರೀಯ ಸಂಗೀತ ಅದು ನಮ್ಮ ದೇಶೀಯ ಮಟ್ಟದ್ದು, ಅದು ಇಲ್ಲಿಯ ತುಡಿತ, ಇಲ್ಲಿಯ ಭಾವನೆಗಳು, ಇಲ್ಲಿಯ ವಾತಾವರಣ, ಮತ್ತು ಸಂಗೀತ ಅನ್ನೋದೇ ನಾವು ಪ್ರಕೃತಿಯಲ್ಲಿ ಕಂಡಂತಹ ಅನಾಹತವಾದ ಮತ್ತು ಈ ಎಲ್ಲ ನಾದಗಳನ್ನ ನಾವು ಸಂಗೀತದಲ್ಲಿ ನಾವು ನೋಡಕ್ ಸಾಧ್ಯವಾಗುತ್ತೆ. ಅದರಲ್ಲಿ ಲೋಕಾಲಿಟಿ ಅಂತ ಇರುತ್ತೆ, ನೇಟಿವಿಟಿ ಇರುತ್ತೆ ಅಂತ ನಾವು ಭಾವಿಸ್ತೀವಿ ಶಾಸ್ತ್ರೀಯ ಸಂಗೀತದಲ್ಲಿ.
0: ನಿಮ್ಗೆ ಪ್ರತಿ ಸಾಲುಗಳನ್ನ ಕೇಳಿದಾಗ್ಲೂ ಅದು ಏನೋ ಒಂಥರ ನಮಗೆ ಹೇಳ್ತಾ ಇರುವ ರೀತಿಯನ್ನು, ನಮ್ಮ ಸುತ್ತಮುತ್ತ ನಡೆಯುವ ವಿಷಯಗಳನ್ನೂ ಹಾಡುಗಳಲ್ಲಿ ನಾವು ಕಾಣಬಹುದು. ಅದರಿಂದ ನಾವು ಇನ್ನೂ ಕಲಿಯಲು ಆಸಕ್ತಿ ಬೆಳೆಯುತ್ತೆ. ಕೆಲವೊಂದು ಹಾಡುಗಳನ್ನ ನೀವು ಹಾಡ್ತಿರ್ಬೇಕಾದ್ರೆ ಅಯ್ಯೋ ಒಂದ್ಸತಿ ನನಗೂ ಹೀಗೆ ಅನ್ಸಿತ್ತಲ್ಲ, ನಾನು ಇದನ್ನ ನೋಡಿದ್ನಲ್ಲ ಅಂತ ಅನ್ಸುತ್ತೆ. ಅದರಿಂದ ನಾವು ಅದಕ್ಕೆ ನಾವು ಶಾಸ್ತ್ರೀಯ ಸಂಗೀತ ಅಷ್ಟು ಇವತ್ತಿಗೂ ಅಷ್ಟೇ ಒಂದು
1: ಒಂದು ತನ್ನದೇ ಆದ ಗುಣಲಕ್ಷಣಗಳನ್ನ ಒಂದು ಏನಂತ ಹೇಳ್ತೇವೆ, ತನ್ನದೇ ಆದ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. ನಮ್ಮ ಕೇಳುಗರಿಗೆ ಒಂದು ಹಾಡನ್ನು ಕೇಳಿಸ್ತೀರಾ?
0: ನಾನೀಗ ಕುರಂಜಿ ರಾಗದ ಒಂದು ಹಾಡನ್ನ ಹೇಳಲು ಬಯಸ್ತೇನೆ. ಈ ರಾಗ ಬಂದು ಮೂಲತಃ ಜನಪದ ಸಂಗೀತದ ಸೊಗಡನ್ನು ಹೊಂದಿರುವ ರಾಗ ಇದು. ಕುರಂಜಿ ರಾಗ ಕಾಲಕ್ರಮೇಣ ಶಾಸ್ತ್ರೀಯ ಸಂಗೀತಕ್ಕೆ ಸೇರ್ಪಡೆಯಾಗಿದೆ. ಇದು ತ್ಯಾಗರಾಜರು ರಚಿಸಿರುವಂತಹ ಒಂದು ಕೃತಿಯಾದ ಸೀತಾ ಕಲ್ಯಾಣ ಎನ್ನುವ ರಾಗವನ್ನು, ಸೀತಾ ಕಲ್ಯಾಣ ಎಂಬ ಹಾಡನ್ನು ಹಾಡಲು ನಾನು ಯೋಚಿಸ್ತೇನೆ. ಪವನ ಜೋತೆ ಪಾತ್ರ ಪವನ ಚರಿತ್ರ ಸೋಮವರ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ನಾಮೋ ಪ್ರಮೇ

ติตากันนะนะไว้มองกันเลยอย่าเอามา

0: ಸಾನ್ವಿಶ್ರೀಯವರಿಗೆ ತುಂಬಾ ಸುಮಧುರವಾಗಿ ಹಾಡಿದ್ರಿ. ತ್ಯಾಗರಾಜರ ಕೃತಿ ಇದು ಅಂದ್ಕೊಂಡಿದ್ದೀನಿ. ಬಹುಶಃ ಉತ್ಸವ ಸಂಪ್ರದಾಯದ ಹಾಡು ಅಂತ ಕರಿತೀವಿ ನಾವು ಕಂಡ್ಕೊಂಡಂಗೆ, ಹೌದಲ್ಲ? ನಿಮ್ಗೆ ಈ ಶಾಸ್ತ್ರೀಯ ಸಂಗೀತದಲ್ಲಿ ಏಕೆಂದ್ರೆ ಒಬ್ರು ನಮಗೆ ಮಾಡಲ್ ಅಂತ ಇರ್ತಾರೆ, ನಿಮ್ಗೆ ಯಾರು ತುಂಬಾ ಇಷ್ಟ ಆಗೋದು ಶಾಸ್ತ್ರೀಯ ಸಂಗೀತದ ಹಾಡುಗಾರರಿರ್ಬೋದು ಮತ್ತೆ ರಚನಾಕಾರರಲ್ಲಿ?
1: ನಾನು ಹೆಚ್ಚು ತ್ಯಾಗರಾಜರ ಕೃತಿಗಳನ್ನ ಇಷ್ಟಪಡ್ತೇನೆ, ಹಾಗೂ ಪುರಂದರದಾಸರದ್ದು. ಯಾಕಂದ್ರೆ ಪುರಂದರದಾಸರದ್ದು, ಪುರಂದರದಾಸರ ಹಾಡುಗಳನ್ನ ಹೇಳ್ಬೇಕಂದ್ರೆ ತುಂಬಾ ಸಂಗೀತ ಗೊತ್ತಿರೋರಲ್ಲ, ಸಂಗೀತವನ್ನ ಕಲಿಯುತ್ತಿದ್ದವರೇ ಪುರಂದರದಾಸರ ಗೀತೆಯನ್ನು ಹಾಡ್ಬೋದು. ಹಾಗೇನೆ ನೀವು ತುಂಬಾ ಪಾಂಡಿತ್ಯ ಹೊಂದಿರೋರು ಕೂಡ ಪುರಂದರದಾಸರ ಗೀತೆಯನ್ನು ಹಾಡ್ಬೋದು. ಅಷ್ಟೇ ಸುಂದರವಾಗಿ, ಅಷ್ಟೇ ಸುಮಧುರವಾಗಿ ಅದು ಕೇಳಿ ಬರುತ್ತದೆ. ಅದಕ್ಕೆ ನಮಗೆ ಪುರಂದರದಾಸರದ್ದು, ತ್ಯಾಗರಾಜರದ್ದು ಬಹಳ ಇಷ್ಟ ಆಗುತ್ತೆ ಅವರ ಕೃತಿಗಳು. ಇನ್ನು ನಮ್ಮ ಶಿಕ್ಷಕಿಯಾದ ಅವರು ಸುನಿತಾ ಮ್ಯಾಮ್, ಅವರೇ ನನಗೆ ಒಂದು ರೀತಿ ಪ್ರೇರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ನನಗೆ ಹೇಳಿಕೊಡುವ ರೀತಿ ಆಗಿರ್ಬೋದು, ಇವತ್ತಿನವರೆಗೂ ನಾನು ಅವರ ಹತ್ರ ಸುಮಾರು 4 ವರ್ಷಗಳಿಂದ ಅಭ್ಯಾಸಿಸುತ್ತಿದ್ದೇನೆ. ಇವತ್ತಿನವರೆಗೂ ಕೂಡ ಅವರು ಒಂದು ದಿನವೂ ಸುತ್ತಮುತ್ತ ರೋಗಿದ್ದಾಗಲಿ ಅಥವಾ ಬೈದಿದ್ದಾಗಲಿ ನಾನು ಕಂಡಿಲ್ಲ. ಎಷ್ಟೇ ತಾಳ್ಮೆಯಿಂದ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಒಂದ್ ರೀತಿ ಅವ್ರು ಹಾಡೋದನ್ನೇ ನನಗೆ ಪ್ರೇರಣೆ ಅಂತ ಹೇಳ್ಬೋದು ಸರ್.
0: ಅಂದ್ರೆ ಗುರುಗಳು ನಿಮಗೆ ತುಂಬಾ ಪ್ರೇರಣೆಯಾಗಿದ್ದಾರೆ, ಹಾಗೇನೆ ರಚನಾಕಾರರಲ್ಲಿ ಪುರಂದರದಾಸರು ಮತ್ತು ತ್ಯಾಗರಾಜರ ಕೃತಿಗಳು ತಮಗೆ ತುಂಬಾ ಆಕರ್ಷಿತವಾಗಿದ್ದಾವೆ. ಅದರೊಟ್ಟಿಗೆ ನಾವು ನಮ್ಮಲ್ಲಿ ಇವತ್ತು ಬಹಳಷ್ಟು ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರು, ಹಾಡುಗಾರರು ಬಹಳಷ್ಟು ವಿಶ್ವ ಪ್ರಸಿದ್ಧಿ ಮಾಡಿದವರಿದ್ದಾರೆ. ನೀವು ಅದರಲ್ಲಿ ಹೆಚ್ಚಾಗಿ ಈಗ ಉದಾಹರಣೆಗೆ ಸಂಗೀತ ಎರಡು ರೀತಿ ಬರುತ್ತೆ ಅಂತ ನಾನು ಕಂಡುಕೊಂಡಿರೋದು, ಒಂದು ಕೇಳುವಿಕೆ, ಇನ್ನೊಂದು ಮನೆಯ ವಾತಾವರಣ, ಜೊತೆಗೆ ನಮ್ಮ ಮನಸ್ಸಿರಬೇಕು ಎಲ್ಲಾ ವಾತಾವರಣವಿದ್ದು. ನಿಮ್ಗೆ ಈ ಕೇಳಿಸುವಿಕೆಯಲ್ಲಿ ಯಾವ ಒಂದು ಸಂಗೀತಗಾರರ ಹಾಡುಗಳನ್ನ ಕೇಳ್ತಾ ಹೋಗ್ತೀರಾ? ಈಗ ಉದಾಹರಣೆಗೆ ನಾನು ಸುಮ್ಮನೆ ಬಾಲಮುರಳಿ ಕೃಷ್ಣ ಅವರು ಇರಬಹುದು, MS ಸುಬ್ಬುಲಕ್ಷ್ಮಿ ಅವರು ಇರ್ಬೋದು, RK ಶ್ರೀಕಂಠನವರು ಇರ್ಬೋದು, ಅಥವಾ ಸೌಮ್ಯ ಶ್ರೀ ಅವರು ಇರಬಹುದು, ಹೀಗೆ ಮತ್ತೆ ಇತ್ತೀಚೆಗೆ ಕಣ್ಮರೆಯಾದಂತಹ ನಮ್ಮ SS ಜಾನಕಿ ಅವರು ಇರಬಹುದು,

0: ಶ್ರೀನಿವಾಸ್ ಈ ತರದೆಲ್ಲ ಹಾಡುಗಾರರಲ್ಲಿ, ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಹೆಚ್ಚು ಹೇಳ್ತಾ ಇರೋದು, ನಿಮಗೆ ಮತ್ತೆ ಕೆ ಜೆ ಯೇಸುದಾಸ್ ಅವರು ಇರಬಹುದು, ಇವರೆಲ್ಲ ಶಾಸ್ತ್ರೀಯ ಸಂಗೀತದ ಒಂದು ಪರಂಪರೆಯಲ್ಲೇ ಕಂಡುಕೊಂಡಂತವರು. ಈ ತರದ್ರಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಹಾಡುಗಾರರು?
1: ನಾನು ತುಂಬಾ ಇಷ್ಟಪಡೋದು ಎಸ್ ಜಾನಕಿ ಅವರ ಹಾಡುಗಳನ್ನ. ಯಾಕಂದ್ರೆ ಅವರು ಶಾಸ್ತ್ರೀಯ ಸಂಗೀತಗಳನ್ನು ಕೇಳಿದ್ದೇನೆ, ಹಾಗೂ ಕೆಲವೊಂದು ಚಿತ್ರಗೀತೆಯನ್ನು ನಾನು ಇಷ್ಟಪಟ್ಟೇನೆ. ಹಾಗೆಯೇ ನಾನು ನಮ್ಮ ಶಿವಮೊಗ್ಗದ ಸುತ್ತಮುತ್ತಲೂ ನಡೆಯುವ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದೇನೆ. ದೇವಸ್ಥಾನಗಳಲ್ಲಿ ಪ್ರತಿಮೆಗಳನ್ನ ಆಗಿರ್ಬೋದು, ಅಲ್ಲಿಂದಲೇ ಹೆಚ್ಚು ಹಾಡುಗಳನ್ನು ಕಲಿತಿದ್ದೇನೆ. ಹಾಗೂ ನನ್ನ ಕುಟುಂಬದಲ್ಲಿ ನನ್ನ ಅತ್ತೆಯವರಾಗಿರ್ಬೋದು ಅಥವಾ ನನ್ನ ಅಕ್ಕ ಆಗಿರ್ಬೋದು, ಅವರು ಕೂಡ ಹಾಡು ಕಲಿತವರಾಗಿ. ನಾನು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ನಾನು ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಇದ್ದೆ. ಅಲ್ಲಿ ನಮ್ಮ ಅಕ್ಕನವರು ಸೀನಿಯರ್ ಸಂಗೀತವನ್ನು ಕಲಿತಿದ್ದಾರೆ. ಅವರು ಅವರು ಹಾಡೋದನ್ನ, ಅವರು ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ನಾನು ಎಷ್ಟೋ ಹಾಡುಗಳನ್ನ ಕಲಿತಿದ್ದೇನೆ. ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಹೀಗೆ ನನ್ನ ಕುಟುಂಬದಿಂದ ಹಾಗೂ ಕೆಲವು ಹಲವಾರು ಹಾಡುಗಳನ್ನ ಕೇಳಿ ನಾನು ಕಲಿತಿದ್ದು ಉಂಟು ಸರ್.
0: ನಿಜ, ಅದೇ ಖಂಡಿತ. ಯಾಕೆಂದ್ರೆ ಕುಟುಂಬ ಮತ್ತೆ ನಮ್ಮ ಅಕ್ಕಪಕ್ಕದವರು ಇರ್ಬೋದು ಅಥವಾ ಮನೆಯಲ್ಲಿ, ಎಲ್ಲದರ ಪರಿಣಾಮದಿಂದ ಸಂಗೀತ ಬರೋದಕ್ಕೆ ಸಾಧ್ಯವಾಗ್ತದೆ. ಒಂದು ಕಚೇರಿಗಳನ್ನು ಕೇಳೋದು ಇದು ಸಂಗೀತದ ಒಂದು ಭಾಗ. ಆದ್ರೆ ನೀವು ಚಿತ್ರಕಲೆ ಅಂತ ಹೇಳಿದ್ರಿ, ಯಾವ ತರ ಪೇಂಟಿಂಗ್ ಮಾಡ್ತೀರಿ? ಈಗ ಪೇಂಟಿಂಗ್ ಅಲ್ಲಿ ಸುಮಾರಿದೆ, ನಿಮ್ಮ ಹವ್ಯಾಸವೇನು? ಯಾವ ತರದ ಪೇಂಟಿಂಗ್ ಅನ್ನು ನೀವು ಮಾಡ್ತೀರಿ?
1: ನಾನು ಚಿತ್ರಕಲೆ ನನಗೆ ಆಸಕ್ತಿ ಮೂಡಿದ್ ಹೇಗೆ ಅಂತ ಹೇಳೋದಾದ್ರೆ, ನನ್ನ ತಾಯಿಯವರು ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿರೋರಾಗಿರ್ತಾರೆ. ಅವರು ನನಗೆ ಮೊದಲ ಬಾರಿ ಈ ಮಂಡಾರ ಆರ್ಟ್ ಅಂತ ಹೇಳ್ತಾರೆ, ಅದರಲ್ಲಿ ಅವರು ಮಾಡ್ತಾ ಇದ್ರು.

0: ಉಡುಗೊರೆ ತಾಂತ್ರಿಕ ದೋಷದಿಂದ ಕರೆಕ ಒಂದು ಕಡಿತಗೊಳ್ತು. ಈಗ ನಮ್ಮ ಮತ್ತೆ ನಮ್ಮ ಜೊತೆಯಾಗಿದ್ದಾರೆ ಸಾನ್ವಿ ಶ್ರೀ ಅವರು. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಇವತ್ತಿನ ಯುವ ಸಾಧಕರು ನಮ್ಮ ಜೊತೆಗಿದ್ದಾರೆ ಸಾನ್ವಿ ಶ್ರೀ ಅವರೇ. ಮತ್ತೊಮ್ಮೆ ಸಾನ್ವಿ ಶ್ರೀ ಅವರೇ, ತಾವೇನು ಹೇಳ್ತಾ ಇದ್ರಿ ಆ ಚಿತ್ರಕಲೆ ಬಗ್ಗೆ ಮಾತಾಡ್ತಾ ಇದ್ರಿ, ಮುಂದುವರೆಸಿ ಚಿತ್ರಕಲೆ ಬಗ್ಗೆ.
1: ನಾನು ಚಿತ್ರಕಲೆ, ನನಗೆ ಆಸಕ್ತಿ ಹುಟ್ಟಿದ್ದು ನಮ್ಮ ತಾಯಿಯವರಿಂದಲೇ. ನಮ್ಮ ತಾಯಿಯವರು ಮಂಡಲ ಆರ್ಟ್ ಅಂತ ಹೇಳ್ತೀವಿ, ಇದು ಒಂದು ಭಾರತೀಯ ಶೈಲಿ ಚಿತ್ರಕಲೆ, ಭಾರತೀಯ ಚಿತ್ರಕಲಾ ಶೈಲಿ, ಇದನ್ನು ಅವ್ರು ಮಾಡ್ತಾ ಇದ್ರು. ಅವರಿಂದಲೇ ನನಗೆ ಆಸಕ್ತಿ ಹುಟ್ಟಿದ್ದು, ಅವರು ನನಗೆ ಮೊಟ್ಟ ಮೊದಲ ಬಾರಿ ಅದನ್ನ ಹೇಳ್ಕೊಟ್ರು. ನಿಧಾನವಾಗಿ ನಾನು ಮಾಡ್ತಾ ಬಂದೆ, ಕಲಿಸ್ತಾ ಬಂದೆ. ಹೀಗೆ ನನಗೆ ಭಾರತೀಯ ಚಿತ್ರಕಲೆಯ ಮೇಲೆ ಹೆಚ್ಚು ಆಸಕ್ತಿ ಬೆಳೆಯುತ್ತಾ ಹೋಯ್ತು. ಅದರಲ್ಲ ನಾನು ಮಧುಬನಿ ಆರ್ಟ್ ಅಂತ ಹೇಳ್ತಾರೆ, ಅದು ಬಿಹಾರದ ಒಂದು ಚಿತ್ರಕಲಾ ಪದ್ಧತಿ. ಅಲ್ಲಿ ಈ ಕೃಷ್ಣ ಶಿವ ಅವರ ಚಿತ್ರಕಲೆ ಇರಬಹುದು, ಅಥವಾ ಒಂದು ಮದುವೆ ಸನ್ನಿವೇಶದ ಚಿತ್ರಕಲೆ ಇರಬಹುದು, ನಾವು ಕಾಣಬಹುದು. ಇದನ್ನು ಹೆಣ್ಣು ಮಕ್ಕಳು ಮಾಡುತ್ತಿದ್ದು, ಹೆಚ್ಚು ಗೆರೆಗಳನ್ನು ಬಳಸಿ, ವಿಭಿನ್ನ ಬಣ್ಣಗಳನ್ನು ಬಳಸಿ ಈ ಮಧುಬನಿ ಚಿತ್ರಕಲೆಯನ್ನು ಮಾಡ್ತಾರೆ. ಹಾಗೆ ಇನ್ನೊಂದು ಚಿತ್ರಕಲೆ ಆದರೆ ಪಟಚಿತ್ರ ಅಂತ ಹೇಳ್ಬಹುದು. ಇದು ನಮ್ಮ ಒಡಿಶಾ ಹಾಗೂ ವೆಸ್ಟ್ ಬೆಂಗಾಲ್ ಕಡೆ ಕಾಣುವಂತ ಒಂದು ಚಿತ್ರಕಲಾ ಪದ್ಧತಿ, ಪಟಚಿತ್ರ ಅಂತ ಹೇಳ್ತಾರೆ. ನಮಗೆ ಗೊತ್ತಿರ್ಬೋದು, ಇದು ಪುರಿ ಜಗನ್ನಾಥ ಹಾಗೂ ವಿಷ್ಣುವಿನ ಚಿತ್ರಗಳನ್ನು ಈ ಒಂದು ಚಿತ್ರ ಶೈಲಿಯಲ್ಲಿ ನಾವು ಕಾಣಬಹುದು. ವಿಭಿನ್ನ ಬಣ್ಣಗಳು ಎಲೆಗಳನ್ನು ಬಳಸಿ ಈ ಚಿತ್ರಗಳನ್ನು ಮಾಡುತ್ತಾರೆ. ಪಟಚಿತ್ರ ಅಂದ್ರೆ ಪಟ ಎಂದರೆ ಬಟ್ಟೆ ಅಥವಾ ಅಂತ ಹೇಳ್ಬೋದು, ಚಿತ್ರ ಅಂದ್ರೆ ಒಂದು ಚಿತ್ರ ಅಂತಾನೆ ಹೇಳ್ಬೋದು. ಇದು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾಟನ್ ಬಟ್ಟೆ ಇರುತ್ತಲ್ಲ, ಅದಕ್ಕೆ ಸುಣ್ಣ ಮತ್ತೆ ಹುಣಸೆ ಬೀಜದ ಒಂದು ಪೇಸ್ಟ್ ರೀತಿ ಮಾಡಿ ಅವರು ಕ್ಯಾನ್ವಾಸ್ ಎಲ್ಲ ರೆಡಿ ಮಾಡ್ಕೊಂತಾರೆ. ಅದರ ಮೇಲೆ ಸುಂದರವಾದ ಚಿತ್ರಗಳನ್ನ ರಚಿಸ್ತಾ ಹೋಗ್ತಾರೆ, ಅದನ್ನ ಪಟಚಿತ್ರ ಅಂತ ಹೇಳ್ತಾರೆ. ಈ ತರ ಮಂಡಲ ಆರ್ಟ್ ಅಂತ ಬಂದ್ರೆ, ಇದು ಬೌದ್ಧ ಜನರು ಹಾಗೂ ಜೈನರು ಇದನ್ನ ಮಾಡುತ್ತಿದ್ರು ಅಂತ ಎಷ್ಟು ಹೇಳಿದ್ದಾರೆ. ಇದು ಈ ಒಂದು ಚಿತ್ರಕಲಾ ಪದ್ಧತಿಯ ವಿಶೇಷತೆ ಏನು ಅಂದ್ರೆ, ಇದರಲ್ಲಿ ಹೆಚ್ಚು ಬಣ್ಣಗಳನ್ನ ನಾವು ಉಪಯೋಗಿಸಲ್ಲ. ಬರೀ ಗೆರೆಗಳು ಹಾಗೆ ಜಾಮೆಟ್ರಿಕ್ ಫಿಗರ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಹೆಚ್ಚು ಬಳಸಿ ಈ ಮಂಡಲ ಆರ್ಟ್ ಅನ್ನ ಮಾಡ್ತಾರೆ. ಈ ತರ ಮಾಡೋಕೆ ತಾಳ್ಮೆಯಿಂದ ಇದನ್ನು ಮಾಡ್ಬೇಕು, ತುಂಬಾ ಗಮನ ಕೊಟ್ಟು ಇದನ್ನ ಮಾಡ್ಬೇಕು. ಆದ್ದರಿಂದ ಕೆಲವೊಬ್ರು ಇದನ್ನ ನಂಬ್ತಾರೆ, ಇದು ಧ್ಯಾನ ಮಾಡೋಕೆ ಸಮಾನವಾದಂತಹ ಕಲಾಕೃತಿ ಅಂತ ಎಷ್ಟೋ ಜನ ಹೇಳ್ತಾರೆ. ಇನ್ನು ನಮ್ಮ ಮಹಾರಾಷ್ಟ್ರದ ವರ್ತಿ ಆರ್ಟ್ ಅಂತ

0: ಹೇಳ್ತಾರೆ. ಬರ್ಲಿ ಆರ್ಟ್ ಚಿತ್ರಕಲೆ ಇದು ಬುಡಕಟ್ಟು ಜನಾಂಗದವರ ಜೀವನ, ನೃತ್ಯ ಶೈಲಿಗಳು, ಕೃಷಿಯ ಬಗ್ಗೆ ಈ ವರ್ಲಿ ಆರ್ಟ್ ಅನ್ನ ಮಾಡ್ತಾರೆ. ಇದು ಮನೆಯ ಗೋಡೆಗಳ ಮೇಲೆ, ಕೆಂಪು ಮಣ್ಣಿನಿಂದ ಮಾಡಿದ ಮನೆ ಗೋಡೆಗಳ ಮೇಲೆ ಬರೆಸುವಂತಹ ಚಿತ್ರ ಈ ವರ್ಲಿ ಆರ್ಟ್ ಆಗಿದೆ. ಈ ವರ್ಲಿ ಆರ್ಟ್ ನಲ್ಲಿ ಬೇರೆ ಬಣ್ಣಗಳನ್ನ ಉಪಯೋಗಿಸಲ್ಲ, ಕೇವಲ ಈ ಮನೆಯ ಗೋಡೆ ಕೆಂಪು ಬಣ್ಣದ ಆಗಿರುತ್ತದೆ. ಇದರ ಮೇಲೆ ಈ ಸುಣ್ಣ ಅಥವಾ ಅಕ್ಕಿ ಹಿಟ್ಟನ್ನು ಮತ್ತೆ ನೀರನ್ನು ಬೆರೆಸಿ ಒಂದು ಬಿಳಿ ಬಣ್ಣದಿಂದ ಚಿತ್ರಗಳನ್ನ ಬರೆಯುತ್ತಾ ಹೋಗ್ತಾರೆ. ಇದನ್ನ ವರ್ಲಿ ಆರ್ಟ್ ಅಂತ ಹೇಳ್ತಾರೆ. ಆ ನಂತರ ಇನ್ನೊಂದು ಕಲಾ ಪದ್ಧತಿ ಅಂದ್ರೆ ಈ ಗೋಲ್ಡ್ ಆರ್ಟ್ ಅಂತ ಹೇಳ್ತಾರೆ. ಇದು ಮಧ್ಯಪ್ರದೇಶದ ಒಂದು ಕಲಾ ಪದ್ಧತಿ ಆಗಿದೆ. ಇದು ಹೆಚ್ಚು ಮೀನುಗಾರರಿಂದ ಬಚ್ಚಿಗಳು ಅಂತ ಹೇಳ್ತಾರೆ. ಇದು ಮೀನುಗಾರರು, ಪಕ್ಷಿ, ಪ್ರಾಣಿಗಳು ಹಾಗೂ ಪರಿಸರದ ಚಿತ್ರಕ್ಕೆ ನಾವು ಕಾಣಬಹುದಾಗಿದೆ. ಈ ಚಿತ್ರಕಲೆಯಲ್ಲಿ ಆಕರ್ಷಿತ ಬಣ್ಣಗಳು, ಚಿಕ್ಕೆಗಳು, ಚಿಕ್ಕ ಚಿಕ್ಕ ಗೆರೆಗಳೊಂದಿಗೆ ಈ ಗೋಲ್ಡ್ ಚಿತ್ರಕಲಾ ಪದ್ಧತಿಯನ್ನು ನಾವು ಮಾಡ್ತೇವೆ. ಇನ್ನೊಂದು ಕಲಂಕಾರಿ ಅಂತ ಹೇಳ್ತೇನೆ. ಇದು ಕಲಂಕಾರಿ ಚಿತ್ರಕಲಾ ಪದ್ಧತಿ ಹೆಣ್ಣು ಮಕ್ಕಳಿಗೆ ಗೊತ್ತಿರಬಹುದು, ಯಾಕಂದ್ರೆ ಕಲಂಕಾರಿ ಸೀರೆಗಳನ್ನ ಅವರು ಉಟ್ಟಿರಬಹುದು. ಈ ಕಲಂಕಾರಿ ಚಿತ್ರಕಲೆ ಹೇಗೆ ಬಂತು ಅಂತ ಹೇಳೋದಾದ್ರೆ, ಆಂಧ್ರ ಪ್ರದೇಶದಲ್ಲಿ ಈ ಕಲಂಕಾರಿ ಚಿತ್ರಕಲೆಯನ್ನು ಮಾಡ್ತಾರೆ. ಸರಿಯಾಗಿ ಹೇಳಬೇಕಂದ್ರೆ ಕಾಳಹಸ್ತಿ ಅಥವಾ ಮಚಿಲಿಪಟ್ಟಣದಲ್ಲಿ ಇದು ಪ್ರಾರಂಭವಾಯಿತು ಅಂತ ಹೇಳಿದ್ದು ಇದೆ. ಈ ಕಲಂಕಾರಿ ಚಿತ್ರಕಲೆಯಲ್ಲಿ ರಾಮಾಯಣ ಹಾಗೂ ಮಹಾಭಾರತ ಚಿತ್ರಗಳನ್ನು ನಾವು ಕಾಣಬಹುದು. ಇದು ಈ ಕಲಂಕಾರಿಯಲ್ಲಿ ಹೆಚ್ಚು ಗಸ್ಸನ್ನು ಉಪಯೋಗಿಸಲ್ಲ, ಬಿದಿರಿನಿಂದ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಈ ರೀತಿ ಇನ್ನು ಹಲವಾರು ಪದ್ಧತಿಗಳಾದ ಪಿಚ್ಚುಕಾಯಿ ಇರ್ಬೋದು, ಸೌರ ಇರ್ಬೋದು, ಕಾಳಿ ಘಾಟ್ ಇರ್ಬೋದು, ಪಹಾಡ್ ಪೇಂಟಿಂಗ್ ಇರ್ಬೋದು, ಈ ತರ ವಿಭಿನ್ನ ಭಾರತೀಯ ಚಿತ್ರಕಲಾ ಪದ್ಧತಿಗಳ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಅದನ್ನ ಬರೆಯೋಕೆ ಆಸಕ್ತಿಯನ್ನ ಹೊಂದಿದ್ದೇನೆ.
1: ಈಗ ಇವೆಷ್ಟನ್ನ ಪ್ರಯೋಗ ಮಾಡಿದ್ದೀರಾ ನೀವು ಇವೆಲ್ಲ ಹೇಳಿದ್ರಲ್ಲ? ಬಹಳ, ಯಾಕಂದ್ರೆ ಇದನ್ನೇ ಮಲ್ಟಿ ಡೈಮೆನ್ಷನ್ ಆರ್ಟ್ ರೈಟಿಂಗ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ನೀವು ಒಂದು ಮಹಾರಾಷ್ಟ್ರದ ಒಂದು ಹೇಳಿದ್ರಿ, ಇದು ನಮ್ಮ ಮಲೆನಾಡಿನಲ್ಲಿ ಹಸೆ ಚಿತ್ತಾರ ಅಂತ ಹೇಳ್ತಾರೆ, ನೆನಪಿದೆ? ಅದಕ್ಕೂ ಇದಕ್ಕೂ ತುಂಬಾ ಹತ್ತಿರವಾದ ಸಂಬಂಧ ಇದೆ ಅದು. ಹಾಗೇನೆ ಇನ್ನೊಂದು ನೀವು ಮಂಡಲ್ ಅಂತ ಹೇಳಿದ್ರೆ, ರೇಖಾಚಿತ್ರ ಅಂತ ನಾವು ಕರಿತೀವಿ ಅದನ್ನ, ಜಮಟ್ರಿಕ್ ಅಂತ ನೀವು ಹೇಳಿದ್ರೆ ಅದಕ್ಕೂ ತುಂಬಾ ಹತ್ತಿರವಾದ ಸಂಬಂಧ ಇದೆ. ನಮ್ಮಲ್ಲಿ ಮಂಡಲ ಬರೆಯೋದಕ್ಕೆ ಅದನ್ನು ಬಳಸುವಂತ ವಿನ್ಯಾಸ ಅಂತ ನೋಡ್ತಾ ಹೋಗ್ತೀವಿ. ಆದ್ರೆ ನಿಮ್ಮ ಇಷ್ಟೆಲ್ಲಾ ಪ್ರಯೋಗ ಇದೆಯಲ್ಲ, ಇದೊಂದು ಮಲ್ಟಿ ಟ್ಯಾಲೆಂಟ್ ಅಂತಲೇ ನಾವು ಭಾವಿಸ್ಬೋದು. ಯಾಕೆಂದ್ರೆ ಈ ಎಲ್ಲಾ ಹೊಸ ಚಿತ್ರಕಲಾ ಶೈಲಿಗಳನ್ನ ಜೊತೆಗೆ ನೀವು, ಇದು ನನಗೆ ಎರಡು, ನಮ್ಮ ಮೈಸೂರು ಚಿತ್ರಶೈಲಿ ಮತ್ತು ಅಮರಾವತಿ ಚಿತ್ರಶೈಲಿ ಅಂತ ಇದೆ ಆಂಧ್ರದಲ್ಲಿ, ಮತ್ತೊಂದು ಪ್ರಸಿದ್ಧ ಅದು, ಅದರಲ್ಲಿ ಏನಾದ್ರು ಒಂದು ಪ್ರಯೋಗ ಮಾಡಕ್ ಹೋಗಿದ್ ಪ್ರಯತ್ನ ನೋಡಿದ್ರ ಏನಾದ್ರು? ಅಮರಾವತಿ ಮತ್ತು ಮೈಸೂರು ಶೈಲಿ ಅಂತ ಕರಿತೀವಿ ಚಿತ್ರ. ನೀವು ನಾವು ಎಲ್ಲೋ ಹಳೆಯ ದೇವರ ಭಾವಚಿತ್ರಗಳನ್ನ ನೋಡಿದ್ರೆ ಅದು ಮೈಸೂರು ಶೈಲಿಯ ಇಲ್ಲಿರ್ತದೆ. ನೀವು ಮೈಸೂರು ಅರಮನೆಗೆ ಹೋದ್ರೆ ರಾಜ ರವಿವರ್ಮನ ಚಿತ್ರಕಲೆ ಇದೆ. ಈ ತರದ ಒಂದು ಮೈಸೂರು ಶೈಲಿ ಪದ್ಧತಿಗೆ ತಾವೇನಾದ್ರು ಪ್ರಯತ್ನ ಮಾಡಿದ್ರಾ ಬರೀಲಿಕ್ಕೆ?
0: ನಾನು ಪ್ರಯತ್ನ ಪಟ್ಟಿಲ್ಲ, ಆದ್ರೆ ಮೈಸೂರು ನಾನು ಅರಮನೆಗೆ ಭೇಟಿ ನೀಡಿದಾಗ ಅಲ್ಲಿನ ಕೆಲವೊಂದು ಚಿತ್ರಕಲೆಯನ್ನ ನೋಡಿರ್ಬೋದಿರ್ಬೋದು. ಹಾಗೆ ಅತ್ಯಂತ ಮತ್ತೆ ಎಲ್ಲರ ಈ ಜಾಗಗಳಿಗೆ ಹೋದಾಗ ಅಲ್ಲಿನ ಒಂದು ಕೇವ್ ಪೇಂಟಿಂಗ್ಸ್ ಎಲ್ಲ ನೋಡಿರ್ಬೋದು. ನಾನು ಪ್ರಯತ್ನ ಪಡ್ತಾ ಇದ್ರು, ಅದರ ಬಗ್ಗೆ ನೋಡಿದ್ದೇನೆ, ಸ್ವಲ್ಪ ತಿಳಿದುಕೊಂಡಿದ್ದೇನೆ
1: ಅಂದ್ರೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಪ್ರಯೋಗ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದರೊಟ್ಟಿಗೆ ತಾವು ಹೇಳಿದ್ರೆ ಈ ಸತಿ SSLCಯಲ್ಲಿ ಅತ್ಯುನ್ನತವಾದ ಅಂಕಗಳನ್ನು ಪಡ್ಕೊಂಡಿದ್ದೀರಿ, ಇದು ಹೇಗೆ ತಯಾರು ನಡೆಸಿದ್ರಿ ಓದೋದಿಕ್ಕೆ? ಯಾಕೆಂದ್ರೆ ಬಹಳ ಮುಖ್ಯವಾಗುತ್ತೆ ಈಗ ಇದೆಲ್ಲ ಹವ್ಯಾಸಗಳು, ಹವ್ಯಾಸದ ಜೊತೆಗೆ ನಮಗೆ ವೃತ್ತಿ ಅನ್ನೋದು ಓದು ಬಹಳ ಮುಖ್ಯ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಮೂಲ ವೃತ್ತಿ ಅನ್ನೋದು ಓದಾಗಿರುತ್ತೆ, ಅದ್ರ ಪಕ್ಕದಲ್ಲಿ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ನಾವು ಕರಿತೀವಿ ಇತ್ಯಾದಿ ಪಠ್ಯೇತರ ಚಟುವಟಿಕೆಗಳು, ಹಾಡು, ಹಸೆ, ಚಿತ್ರ, ಹಾಗೇನೆ ಕ್ರೀಡೆ ಇವೆಲ್ಲವೂ ಇರ್ತದೆ. ಈ ಓದಿನ ಕಡೆಗೆ ಇಷ್ಟೊಂದೆಲ್ಲ ಎರಡಷ್ಟೆಲ್ಲ ಇಟ್ಕೊಂಡು ಓದಿನ ಕಡೆ ಹೇಗೆ ಅವಕಾಶ ಮಾಡ್ಕೊಂಡ್ರಿ ನೀವು? ಇದಕ್ಕೆಲ್ಲ ಯಾರ ಪ್ರೋತ್ಸಾಹ ಹೆಚ್ಚಿತ್ತು?
0: ಪಡೆದುಕೊಂಡಿದ್ದೇನೆ ನಾನು. ಇನ್ನು ನನ್ನ ಶಾಲಾ ಶಿಕ್ಷಕರ ಬಗ್ಗೆ ಮಾತಾಡೋದಾದ್ರೆ, ನನ್ನ ಶಾಲೆ ಒಂದ್ ರೀತಿ ಎರಡನೇ ಮನೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಶಿಕ್ಷಕರು ಅಷ್ಟೇ ನನಗೆ ಪ್ರೋತ್ಸಾಹಿಸ್ತಿದ್ರು, ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ನನ್ನ ಶಾಲೆಯೇ ಒಂದ್ ರೀತಿಯಲ್ಲಿ ಇಷ್ಟೊಂದು ಹವ್ಯಾಸ ಬೆಳೆಯೋಕೆ ಕಾರಣ ಅಂತಾನು ಹೇಳ್ಬೋದು. ನನ್ನ ಶಾಲೆ ಒಂದು ನಮ್ಮ ಮನೆಯ ರೀತಿ ವಾತಾವರಣನೇ ಅಲ್ಲಿ ಇರುತ್ತದೆ. ಹೆಚ್ಚು ಸಂಸ್ಕಾರವನ್ನು ನೀಡುವುದರಲ್ಲಿ ನನ್ನ ಶಾಲೆಯ ಪಾತ್ರ ಮಹತ್ವದಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನನ್ನ ಶಾಲೆಯಲ್ಲಿ ಒಂದು ವಿಷಯ ನಾನು ಹೇಳೋಕೆ ಇಷ್ಟಪಟ್ಟೇನೆ. ಏನಂದ್ರೆ, ನಮ್ಮ ಶಾಲೆಯಲ್ಲಿ ಒಂದು ಹಿಸ್ಟ್ರಿ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಹೇಗೆ ಅಂದ್ರೆ, ಈಗಿನ ಮಕ್ಕಳು ಹೆಚ್ಚಾಗಿ ವಿಜ್ಞಾನದ ಕಡೆ ಹೋಗ್ತಾರಲ್ವಾ, ಅದಕ್ಕೆ ಈಗಿನ ಮಕ್ಕಳಲ್ಲಿ ಇತಿಹಾಸದ ಬಗ್ಗೆ ಸ್ವಲ್ಪ ಜ್ಞಾನವನ್ನ ಬೆಳೆಸ್ಬೇಕು ಅಂತ ಹೇಳಿ ಹಿಸ್ಟ್ರಿ ಅವರ್

0: ಕ್ಯಾಂಪಸ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಾರೆ. ಆ ಪ್ರೋಗ್ರಾಮ್ ಅಲ್ಲಿ ಹೇಗೆ ಅಂದ್ರೆ, ಈ ಪಠ್ಯದ ಬದಲಿಗೆ ಪಠ್ಯದ ಹೊರತುಪಡಿಸಿ ಇತಿಹಾಸದ ಬಗ್ಗೆ, ಅದರ ಒಂದು ರಾಜವಂಶದ ಬಗ್ಗೆ, ಯಾವ್ದಾದ್ರು ರಾಜರ ಬಗ್ಗೆ ಒಂದು ಬುಕ್ಲೆಟ್ ಅನ್ನ ಕೊಡ್ತಾರೆ. ಅದನ್ನ ನಾವು ಓದಿ ಎಕ್ಸಾಮ್ ಬರೀಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಉತ್ತೀರ್ಣ ಮಾರ್ಕ್ಸ್ ಅನ್ನು ಪಡೆದವರಿಗೆ ಒಂದು ಟೂರ್ ಕರ್ಕೊಂಡು ಹೋಗ್ತಾರೆ. ಇದು ಕಂಪ್ಲೀಟ್ ಉಚಿತವಾಗಿ ಈ ಪ್ರವಾಸವನ್ನು ಕರ್ಕೊಂಡು ಹೋಗ್ತಾರೆ. ನನಗೆ ನಾನು 9ನೇ ತರಗತಿಯಲ್ಲಿ ಇರ್ಬೇಕಾದ್ರೆ ಹಂಪಿಗೆ ಪ್ರವಾಸವನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿ ಎಷ್ಟೋ ದೇವಾಲಯಗಳನ್ನು ನೋಡಿ, ಅಲ್ಲಿ ನಮ್ಗೆ ಗೈಡ್ ಇದ್ರು, ಟೂರಿಸ್ಟ್ ಗೈಡ್ ಇದ್ರು, ಅವ್ರು ಹೇಳಿರುವ ಕಥೆಗಳನ್ನು ಕೇಳಿ ಇತಿಹಾಸದ ಬಗ್ಗೆ ಬಹಳ ಆಸಕ್ತಿ ನೀಡೋಕೆ ಕಾರಣವಾಯಿತು. ಈ ರೀತಿ ನನ್ನ ಶಾಲೆ ನನ್ನ ಹವ್ಯಾಸಗಳೇ ಆಗಿರ್ಬೋದು ಅಥವಾ ನನ್ನ ಕಲಿಕೆಗಳಾಗಿರ್ಬೋದು ಬಹಳ ಪ್ರೋತ್ಸಾಹವನ್ನು ನೀಡುತ್ತೆ. ಇನ್ನು ನಾನು ಇಷ್ಟು ಹವ್ಯಾಸಗಳಿಗೆ ಹೇಗೆ ನನ್ನ ಅದನ್ನು ಮಾಡ್ತಿದ್ದೆ ಅಂತ ಹೇಳೋದಾದ್ರೆ, ಒಂದು ಕರೆಕ್ಟ್ ಆಗಿ ಒಂದು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ನಾನು ಯಾವ ಸಮಯದಲ್ಲಿ ಕಲಿಬೇಕು, ಯಾವ ಸಮಯದಲ್ಲಿ ಚಿತ್ರ ರಚಿಸ್ಬೇಕು, ಯಾವ ಸಮಯದಲ್ಲಿ ಹಾಡು ಹೇಳ್ಬೇಕು, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಯಾವ ಸಮಯದಲ್ಲಿ ಕುತ್ಕೊಂಡು ಓದ್ಬೇಕು ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದೆ. ಮತ್ತೆ ನನ್ನ ಪೋಷಕರು ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ರು. ಇದರಿಂದಲೇ ನನ್ನ ಓದಿಗೆ ಬಹಳ ಸಹಾಯವಾಯಿತು ಅಂತಲೂ ನಾನು ಹೇಳ್ಬೋದು. ಈ ಎಸ್ಎಸ್ಎಲ್ಸಿಯಲ್ಲಿ ಇಷ್ಟೊಳ್ಳೆ ಮಾರ್ಕ್ಸ್ ಬರೋಕೆ ಕಾರಣ ಕರೆಕ್ಟ್ ಆದ ಒಂದು ಟೈಮ್ ಟೇಬಲ್ ಇಟ್ಕೊಂಡು ಓದೋದಾಗಿರ್ಬೋದು, ಮತ್ತೆ ಮತ್ತೆ ರಿವಿಷನ್ ಮಾಡೋದಾಗಿರ್ಬೋದು, ಅಥವಾ ಕ್ಲಾಸ್ ನಲ್ಲಿ ಒಂದು ಪಾಠ ಆಗ್ತಿರ್ಬೇಕಾದ್ರೆ ಒಂದು ಪಾಠ ಕರೆಕ್ಟ್ ಆಗಿ ತಿಳಿಸ್ಕೊಬಿಟ್ರೆ ನನ್ನ ಪ್ರಕಾರ ಒಂದು 50% ಓದೋದು ಅಲ್ಲೇ ಆಗೋಗುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಅದನ್ನೆಲ್ಲ ಕೇಳಿ ಮನೆಗೆ ಬಂತು ಒಂದ್ಸತಿ ಏನೇನು ದಿನದಲ್ಲಿ ಏನ್ ಮಾಡಿದ್ರು ಅದನ್ನ ಓದ್ಕೊಂಡ್ಬಿಟ್ಟು ಒಂದು ವಾರಕ್ಕೊಂದ್ಸತಿ ರಿವಿಷನ್ ಮಾಡ್ತಾ ಇದ್ರೆ ಓದೋದು ಅಂತ ಕಠಿಣ ಅಂತ ಅಂತ ಆಗೋದಿಲ್ಲ, ಅದು ಸುಲಭವಾಗಿ ನಡೆದೋಗ್ಬಿಡುತ್ತೆ ಅಂತ ನನ್ನ ಅಭಿಪ್ರಾಯ. ಈ ರೀತಿ ಸ್ವಲ್ಪ ಕಷ್ಟಪಟ್ಟು ಅಭ್ಯಾಸಿ ನನ್ನ 96% ಕಾರಣ ಆಗಿರ್ಬೋದು ಅಂತಾನೆ ಹೇಳ್ಬೋದು.
1: ಖಂಡಿತ, ನಿಮ್ಮೆಲ್ಲ ಪರಿಶ್ರಮ ಮತ್ತೆ ನಿಮ್ಮ ಮನೆಯ ಒಂದು ಪ್ರೋತ್ಸಾಹ ಮತ್ತೆ ಅಪ್ಪಾಜಿಯವರ ಮತ್ತು ಮನೆಯ ಅಮ್ಮ ಇವರೆಲ್ಲರ ಒಂದು ಪ್ರೋತ್ಸಾಹ ತಮ್ಮ ಒಂದು ಶೈಕ್ಷಣಿಕ ಗುಣಮಟ್ಟಕ್ಕೆ ಮತ್ತು ಏನು ಪಠ್ಯೇತರ ಚಟುವಟಿಕೆಗಳಿಗೆ ತುಂಬಾ ಅತ್ಯಂತ ಕರಿಕ್ರಮಿಲೇನ ಅಂತ ನಾವೇನ್ ಕರಿತೀವಲ್ಲ, ಪಠ್ಯೇತರ ಚಟುವಟಿಕೆಗಳಿಗೆ ತುಂಬಾ ಹೆಚ್ಚು ಪ್ರೋತ್ಸಾಹ ದೊರೆತು ನೀವು ಅದರಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವ ಪ್ರಯತ್ನ ಮಾಡಿದಿರಿ. ಇದರೊಟ್ಟಿಗೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಕ್ಕದಾಗಿ ಒಂದು ಪಲ್ಲವಿಯನ್ನು ಹಾಡ್ತೀರ, ಸಮಯ ಆಗ್ತಾ ಇದೆ, ಆ ಉದ್ದೇಶದಿಂದ ಒಂದು ಎರಡು ಸಾಲು ಒಂದು ಒಳ್ಳೆ ಹಾಡನ್ನು ಆಯ್ಕೆ ಮಾಡಿಕೊಂಡು.
0: ಇದು ಕಾರ್ಯಕ್ರಮದ ಕೊನೆ ಗತ ಆಗಿರೋದ್ರಿಂದ ಒಂದು ಕರಹರ ಪ್ರಿಯ ರಾಗದಲ್ಲಿ ಒಂದು ಹಾಡನ್ನ ಹೇಳಕ್ಕೆ ಬಯಸ್ತೇನೆ ನಾನು. ಇದು ಒಂದು ಆರ್ತಿ ಹಾಡೆ, ದೇವಿಗಾಗಿ ರಚಿಸಿದಂತಹ ಒಂದು ಹಾಡು ಆದಿ ಕಾಲದಲ್ಲಿ. ಬಾಲ ತ್ರಿಪುರ ಸುಂದರಿ ಕೈಕೊಂಡು ಮಾಲತಿ ಜಾನಲೋಲ ಜಾಲಮೆಲಾರಿತೋ ಕುಮಾರ್, ಬಾಲ ತ್ರಿಪುರ ಸುಂದರಿ ಕೈಕೊಂಡು ಮಾಲತಿ ಜಾನಲೋಲ ಜಾಲಮೆಲಾರಿತೋ ಕುಮಾರ್, ಸುಂದರಾಗಿ ಅಂದರು ನೀ ಸಾತಿರಾರಿದ ಸಂದೇಹಗಳು ಅಂದ ಮುಗ ತೀರ್ಪುವಂತಿ, ಸುಂದರಾಗಿ ಅಂದರು ಕಾಟಿರಾರುಗ ಸಂದೇಹಗಳು ಅಂದ ಮುಗ ತೀರ್ಪುವಂತಿ, ಬಾಲ ತ್ರಿಪುರ ಸುಂದರಿ ಕೈಕೊಳ್ಳು ಮಾರತಿ ಜಾನಲೋಲ ಚಾಲ ಮೇಲ ದಾರಿ ಚೋಕುಮಾರ್, ವಾಸಿ ಕಟ್ಟಿಯೊಂದ ದಾರಿ ನೆನೆಸಿ ಗಮ್ಮಿಸಿ ಜಾತಿಗ ಸೇರಿ ಸಂಪದಲ್ಲಿ ದ್ರೋ

0: ತುಂಬಾ ಸೊಗಸಾಗಿ ಹಾಡಿದ್ರಿ. ಈಗ ತಾವು ಈಗ ಪಿ ಯು ಸಿಯನ್ನು ಯಾವ್ದು ತೆಗೆದುಕೊಂಡಿದ್ರಿ? ಪಿ ಯು ಸಿಯಲ್ಲಿ ನಿಮ್ಮ ಮುಂದಿನ ಗುರಿ ಏನು ಈಗ? ಯಾಕೆಂದ್ರೆ ಪಿ ಯು ಸಿ ತಗೊಂಡಿದ್ದೀರಿ, ಪಿ ಯು ಸಿಲಿ ಏನು ಅಚೀವ್ ಮಾಡ್ಬೇಕು ಅಂತ ಆಸೆ ಇದೆ ಈಗ ಮುಂದೆ?
1: ನನಗೆ ಆಂಟರ್ಪ್ರಿನರ್ ಆಗ್ಬೇಕು ಅಂತ ಒಂದು ಆಸೆ ಇದೆ. ಯಾಕಂದ್ರೆ ನನ್ನ ಒಂದು ಓದಿನಿಂದ ನನ್ನ ದೇಶಕ್ಕೆ ಏನಾದ್ರೂ ಕೊಡುಗೆಯನ್ನ

0: ಬೇಕು ಅಂತ ಒಂದು ಆಸೆಯಿಂದ ನಾನು ನನ್ನ ಕೆಲಸವನ್ನು ಮಾಡ್ತಿದ್ದೇನೆ. ಅದಕ್ಕೆ ನಾನು JEE ತಗೊಂಡು IIT ಹೋಗಬೇಕು ಅಂತ ಒಂದು ಆಸೆಯಿಂದ
1: ಅಂದ್ರೆ JEE ತೆಗೆದುಕೊಂಡಿದ್ದೀರಿ ಪರೀಕ್ಷೆಗೆ, ಆ ಜೊತೆಗೆ IIT ಹೋಗಿ ದೇಶಕ್ಕೆ ತಂತ್ರಜ್ಞಾನದ ವಿಚಾರದಲ್ಲಿ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಖಂಡಿತ, ನಿಮ್ಮ ಎಲ್ಲ ಕನಸು ನನಸಾಗ್ಲಿ. ಕೊನೆಯದಾಗಿ ನಿಮ್ಮ ಪೀಳಿಗೆಯವರಿಗೆ ಅಂದ್ರೆ ನಿಮ್ಮ ಜನರೇಷನ್ಗೆ ಈ ತರ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಯಾವ ತರ ಒಂದು ಪುಟ್ಟದಾಗಿ ನಿಮ್ಮ ಅನುಭವದ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಓದಿನ ಬಗ್ಗೆ ಗಮನ ಇರಲಿ, ಯಾಕಂದ್ರೆ ಅದೇ ನಮ್ಗೆ ಮುಂದಿನ ಭವಿಷ್ಯ ಕಟ್ಟಿಕೊಡೋ ಅಂತಹದ್ದು. ಅದರ ಜೊತೆಗೆ ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿ, ಯಾಕಂದ್ರೆ ಹವ್ಯಾಸಗಳು ನೀವು ಇಡೀ ದಿನ ಓದಿ ಒಂದು ಏನೋ ಒಂಥರ ಸ್ಟ್ರೆಸ್ ಆದಾಗ ಕುತ್ಕೊಂಡು ಏನೋ ಒಂದು ಹಾಡು ಹೇಳೋದು, ಏನೋ ಒಂದು ಚಿಕ್ಕ ಚಿತ್ರ ಬರೆದಾಗ ಆ ಒಂದು ಸಂತೋಷನೇ ಬೇರೆ. ನೀವು ಓದಲ್ಲಿ ಎಷ್ಟೇ ಉತ್ತಮರಾಗಿದ್ರು ಕೂಡ ಯಾವ್ದಾದ್ರು ಒಂದು ಅಥವಾ ಎರಡು ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಒಳ್ಳೆ ಕನಸುಗಳನ್ನ ಕಾಣಿ. ಆ ಕನಸಿಗೋಸ್ಕರ ಪ್ರತಿದಿನ ಕಷ್ಟಪಡಿ, ಯಾಕಂದ್ರೆ ನಾವು ಹುಟ್ಟಿರೋದು ಏನೋ ಒಂದು ಸಾಧಿಸೋಕ್ಕೋಸ್ಕರ, ಅದು ನಾವು ಸಾಧನೆ ಮಾಡಬೇಕು ಅದಕ್ಕೋಸ್ಕರ ಪ್ರತಿದಿನ ಕಷ್ಟಪಡಿ. ಅದನ್ನ ಅನ್ನೋದು ಯಾವ್ದು ಇಲ್ಲ ಅಂತ ನಾನು ಭಾವಿಸ್ತೇನೆ, ಯಾಕಂದ್ರೆ ಪ್ರತಿದಿನ ಕಷ್ಟಪಟ್ಟು ಪ್ರತಿದಿನ ನಾವು ಒಂದೇ ಒಂದು ವಿಷಯದಲ್ಲಿ ಮಾಡ್ತಾ ಹೋದಾಗ ಒಂದಿನ ಅದು ಇವತ್ತಾಗದೆ ಇದ್ರು ಒಂದನ್ನ ಒಂದಿನ ಅದು ಆಗೇ ಆಗುತ್ತೆ. ಆಮೇಲೆ ಹವ್ಯಾಸಗಳೊಟ್ಟಿಗೆ ನಿಮ್ಮ ಓದಿಗೊಟ್ಟಿಗೆ ಸಂತೋಷವಾದ ಬದುಕಿ ಅಂತ ನಾನು ಹೇಳಿಸ್ತೇನೆ ಸರ್.
1: ಖಂಡಿತ, ಸತತವಾದ ಅಭ್ಯಾಸ ಮತ್ತು ಇರೋದನ್ನ ಲೈಫ್ ಅನ್ನ ಚಂದವಾಗಿ ಖುಷಿ ಪಡ್ತಾ ಎಲ್ಲ ಒಟ್ಟಿಗೆ ಸಾಧನೆ ಮಾಡಬೇಕು ಅನ್ನೋದು ನಿಮ್ಮ ಅಭಿಲಾಷೆಯಾಗಿದೆ. ನಿಜ, ನಿಮ್ಮ ಮಾತು ನಮ್ಮ ಕೇಳಗರ ಅದರಲ್ಲೂ ಇವತ್ತಿನ ಯುವ ಜನರು ಆಲಿಸ್ತಾ ಇದಾರಂತ ಭಾವಿಸ್ತೀನಿ. ಖಂಡಿತ ಯುವ ಜನರೇ, ನಾವು ಏನ್ ಮಾಡ್ತೀವಿ ನಮ್ಗೆ ಇಷ್ಟಪಟ್ಟಿದ್ದನ್ನ ನಾವು ಮಾಡೋಣ, ಅದು ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೆಯ ಒಂದು ಮನೆಗೂ ಸಮಾಜಕ್ಕೂ ಊರಿಗೂ ಒಂದು ಒಳ್ಳೆಯ ಹೆಸರನ್ನ ತರಬಹುದು ಅನ್ನುವ ಮಾತನ್ನ ಹೇಳ್ತಾ ತಾವು ಇದುವರೆಗೂ ಇಂದಿನ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಧಾರೆಗಳನ್ನ ತಮ್ಮ ಯುವ ಪ್ರತಿಭೆಯ ವಿಚಾರಧಾರೆಗಳನ್ನ ಹಂಚಿಕೊಂಡ್ರೆ ತಮಗೆ ಆಕಾಶವಾಣಿ ಭದ್ರಾವತಿ ಮತ್ತು ಕೇಳುಗರ ಪರವಾಗಿ ವಂದನೆಗಳು, ಧನ್ಯವಾದಗಳು. ಕೇಳುಗರು, ಇದಾಗಿತ್ತು ಈ ವಾರದ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ. ಕೇಳಿದ್ರಲ್ಲ ಸಾನ್ವಿಶ್ರೀ ಅವರ ಮಾತನ್ನ, ಅವರು ಚಿತ್ರಕಲೆ ಬಗ್ಗೆ ಸುಮಾರು ಒಂದು 5-6 ರಾಜ್ಯದ ಚಿತ್ರಕಲೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟರು, ಅದರಲ್ಲೂ ತಮ್ಮನ್ನು ತೋರಿಸಿಕೊಂಡಿದ್ದಾರೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ವಿವಿಧ ಕಡೆಗಳಲ್ಲಿ ಅವರು ಭಾಗವಹಿಸಿ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಇದರೆಲ್ಲ ನಾವು ಸಹ ಒಂದು ಆ ಒಂದು ಅಂಶವಾಗಬೇಕಲ್ವ ಸ್ನೇಹಿತರೆ? ಖಂಡಿತ, ತಾವು ಈ ಒಂದು ಸಂದರ್ಶನ ಕೇಳಿದ್ರಿ, ತಮ್ಮ ಒಂದು ಅಭಿಪ್ರಾಯಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆಯಾದ 9481572206 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9481572206 ಸಂದೇಶವನ್ನು ಕಳಿಸ್ಕೊಡಿ. ಹೇಗಿತ್ತು ಅವರ ಮಾತುಗಳು, ಅವರ ವಿಚಾರಧಾರೆಗಳು, ಸಾನ್ವಿಶ್ರೀ ಅವರದು ಅನ್ನುವ ಒಂದು ಆಲೋಚನೆಗಳನ್ನ ತಾವು ತಮ್ಮದೇ ಆದ ವಿಚಾರಧಾರೆಗಳನ್ನು ತಮ್ಮೊಡನೆ ನಮ್ಮೊಡನೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಏನು ರಂಗ ಕೈಗೆ ಬ್ಯಾಂಡೇಜ್?
2: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ.

0: ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಾ ವೇವ್ 625 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನ ಸ್ಟುಡಿಯೋ ಸಮಯ 9:56. ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರಿಗೆಲ್ಲ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡಿನ ಒಟ್ಟಿಗೆ ಇಂದು ಜನಿಸಿದ ಅಂದ್ರೆ ಈ ದಿನಾಂಕದಂದು ಜನಿಸಿದ ಮಹನೀಯರನ್ನು ಪರಿಚಯ ಮಾಡಿಕೊಡ್ತಾ ಇಂದಿನ ಒಂದು ಮತ್ತೆ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಈ ದಿನದ ವಿಶೇಷತೆಯನ್ನು ಸಹ ತಿಳಿಯುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸ್ನೇಹಿತರೆ, ಸ್ನೇಹಿತರೆ, ಇವತ್ತು ಕನ್ನಡದ ನಮ್ಮ ಮೈಸೂರು ಒಡೆಯರ ಕೊನೆಯ ಅರಸರಾದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಜನ್ಮದಿನವಾಗಿದೆ. ಇವರು ಮೈಸೂರು ಸಂಸ್ಥಾನದ 25ನೇ ಮತ್ತು ಕೊನೆಯ ಮಹಾರಾಜರು. ಇವರು ಹುಟ್ಟಿದ್ದು 18 ಜುಲೈ 1919. 1940 to 1950 ಭಾರತದ ಗಣರಾಜ್ಯದೊಂದಿಗೆ ಇವರು ಮೈಸೂರು ವಿಲೀನ ಆಗುವವರೆಗೂ ಇವರು ಆಡಳಿತವನ್ನ ನಡೆಸ್ತಾರೆ. ಹಾಗೆಯೇ ಏನು ಇವರಿಗೆ ಸಂದಂತ ಬಿರುದುಗಳಂದ್ರೆ ಸಾಹಿತ್ಯ ರತ್ನ, ಸಂಗೀತ ಕಲಾಶಿಖಾಮಣಿ ಅಂತ ಹೇಳಿ. ಪ್ರಜಾಪ್ರಭುತ್ವದ ಒಲವು ಇವರಿಗೆ ತುಂಬಾ ಇತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ತಮ್ಮ ಸಂಸ್ಥಾನವನ್ನು ಭಾರತ ಒಕ್ಕೂಟದೊಂದಿಗೆ ಸೇರಿಸಲು ಮೊದಲಿಗರಾಗಿ ಒಪ್ಪಿಗೆ ನೀಡುತ್ತಾರೆ. ಸ್ವತಃ ಅದ್ಭುತ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಂಯೋಜಕರಾಗಿದ್ದರು ಮತ್ತು ಜೊತೆಗೆ ಹಾಡುಗಾರರಾಗಿದ್ದು ಶ್ರೀವಿದ್ಯಾ ಉಪಾಸಕರಾಗಿದ್ದರು. ಶ್ರೀವಿದ್ಯಾ ಎಂಬ ಅಂಕಿತನಾಮದಿಂದ 94 ಹೆಚ್ಚು ಕೃತಿಗಳನ್ನು ಇವರು ಸಂಯೋಜಿಸಿದ್ದಾರೆ. ಸಾಹಿತ್ಯದ ಪ್ರೋತ್ಸಾಹವನ್ನು ಕಾಣಬಹುದಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ವಿದ್ವಾಂಸರಿಗೆ ಅಪಾರ ಬೆಂಬಲ ನೀಡುತ್ತಾರೆ. ಅನೇಕ ಸಂಸ್ಕೃತ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದಿಸಲು ನೆರವಾಗ್ತಾರೆ. ಕೈಗಾರಿಕಾ ಮತ್ತು ಶಿಕ್ಷಣ, ಮೈಸೂರು ಜಲವಿದ್ಯುತ್ ಯೋಜನೆ, ಹಿಂದೂಸ್ತಾನ್ ಏರೋಕ್ರಾಫ್ಟ್ ಇರಬಹುದು, ಹಾಗೆಯೇ ಕೈಗಾರಿಕೆಗಳ ಸ್ಥಾಪನೆಗೆ ಭೂಮಿ ಮತ್ತು ಪ್ರೋತ್ಸಾಹ ನೀಡಿದಂತ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಮೈಸೂರು ರಾಜ್ಯಭಾರದಲ್ಲಿ ವಿಲೀನವಾದ ನಂತರ ಅವರು ಮೈಸೂರು ರಾಜ್ಯದ ಮೊದಲ ರಾಜಪ್ರಮುಖ ಅಂದ್ರೆ ರಾಜ್ಯಪಾಲರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ನಂತರ ಇವರು ಮದ್ರಾಸ್ ರಾಜ್ಯಪಾಲರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಜಯಚಾಮರಾಜೇಂದ್ರ ಒಡೆಯರನ್ನ ನಾವು ಇವತ್ತಿಗೂ ಮರೆಯಕ್ಕಾಗೋದಿಲ್ಲ. ಅವರ ಒಂದು ಸಾಧನೆ, ಅವರು ರಾಜ್ಯರ ಆಡಳಿತ ಕಡಿಮೆ ಇರಬಹುದು, ಆದರೆ ತಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆಸಿಕೊಂಡು ಬಂದು ಮೈಸೂರು ಸಂಸ್ಥಾನದ ಒಂದು ಕೊನೆಯ ಕೊಂಡಿಯಾಗಿ ಅಂದ್ರೆ ರಾಜಾಡಳಿತದ ಕೊನೆಯ ಕೊಂಡಿಯಾಗಿ ಅವರು ಹೊರಹೊಮ್ಮಿರೋದನ್ನ ನಾವು ಗಮನಿಸಬಹುದಾಗಿದೆ. ಸ್ನೇಹಿತರೆ, ಈ ಮಹನೀಯರು 23 September 1974 ಈ ಲೋಕದ ಯಾತ್ರೆಯನ್ನು ಮುಗಿಸಿ ಭಗವಂತನಲ್ಲಿ ಐಕ್ಯರಾಗ್ತಾರೆ. ಇದಾಗಿತ್ತು ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಒಂದು ಪುಟ್ಟ ಪರಿಚಯ. ಅವರು ಹುಟ್ಟುಹಬ್ಬದ ಸವಿ ನೆನಪನ್ನ ಸ್ಮರಣೆ ಮಾಡ್ತಾ ಈಗ ಕೇಳೋಣ ಶ್ರೀಕೃಷ್ಣ ದೇವರಾಯ ಚಿತ್ರದ ಹಾಡನ್ನ. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ ಜಾನಕಿ, ರಾಜಲಕ್ಷ್ಮಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು.

ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ಟುಡಿಯೋ ಸಮಯ 9:15:06 ಜೊತೆಗೆ ಹಾಡನ್ನು ಕೇಳ್ತಾ ಇವತ್ತಿನ ಅಂದರೆ ಈ ದಿನಾಂಕದಂದು ಜನಿಸಿದ ಮಹನೀಯರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಮಾಹಿತಿ ಜೊತೆಗೆ ಇಂಪಾದ ಹಾಡುಗಳು ಪ್ರಸಾರವಾಗ್ತಾ ಇದೆ. ಸ್ನೇಹಿತರೆ, ಬಾಲಿವುಡ್ನ ಒಂದು ಪ್ರಸಿದ್ಧ

ಪ್ರಸಿದ್ಧವಾದ ನಟಿಯ ಜನ್ಮದಿನವಾಗಿದೆ ಇವರು. ಇವರು ಒಂದು ಕಾಲದಲ್ಲಿ ಎಲ್ಲರ ಒಂದು ಮೆಚ್ಚುಗೆ ಪಾತ್ರವೂ ಆಗಿದ್ರು, ಮತ್ತೆ ಜೊತೆಗೆ ಎಲ್ಲರ ನಮ್ಮ ಅದರಲ್ಲೂ ಯುವ ಜನತೆಯ ಒಂದು ಕನಸನ್ನ ನಿದ್ದೆಗೆಡಿಸಿದಂತಹ ನಟಿ ಪ್ರಿಯಾಂಕಾ ಚೋಪ್ರಾ ಜೋನಾಸ್ ಅವರ ಹುಟ್ಟುಹಬ್ಬವಾಗಿದೆ. ಇವರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಗಳಿಸಿರುವ ಭಾರತೀಯ ನಟಿ, ಚಲನಚಿತ್ರ ನಟಿ ಹೌದು, ನಿರ್ಮಾಪಕಿ ಹೌದು, ಗಾಯಕಿ ಮತ್ತು ಲೋಕೋಪಕಾರಿ ಆಗಿದ್ದಾರೆ. 2000ನೇ ಇಸವಿಯಲ್ಲಿ ವಿಶ್ವ ಸುಂದರಿ ಮಿಸ್ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಜಾಗತಿಕವಾಗಿ ಪ್ರಸಿದ್ಧಿಯನ್ನು ಪಡೆದಂಥವರು. ಬಾಲಿವುಡ್ನಿಂದ ಹಾಲಿವುಡ್ಗೆ ತಮ್ಮ ನಟನೆ ಪಯಣವನ್ನು ವಿಸ್ತರಿಸುವ ಮೂಲಕ ಭಾರತದ ಕೀರ್ತಿಯನ್ನು ಹಾಲಿವುಡ್ನಲ್ಲೂ ಸಹ ಪ್ರಸರಿಸಿದಂಥವರಾಗಿದ್ದಾರೆ. ಇವರು ಹುಟ್ಟಿದ್ದು 18 1982 ಜುಲೈನಲ್ಲಿ ಜಮ್ಷೆಡ್ಪುರದಲ್ಲಿ ಜನಿಸ್ತಾರೆ. ಇವರ ತಂದೆ ಭಾರತೀಯ ಸೇನಾದಲ್ಲಿ ವೈದ್ಯರಾಗಿದ್ದರು, ಡಾಕ್ಟರ್ ಅಶೋಕ್ ಚೋಪ್ರಾ ಮತ್ತು ಡಾಕ್ಟರ್ ಮಧು ಚೋಪ್ರಾ ಅವರು. ಇವರ ಕುಟುಂಬ ಇಡೀ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು. ಇವರು ಮೊದಲ ಚಿತ್ರ ಅಂದರೆ ತಮಿಳಿನ ತಮಿಳನ್ ಅಂತ ಹೇಳಿ 2002ರಲ್ಲಿ ತೆರೆ ಕಂಡಂಥ ಸಿನಿಮಾ ಇವರದು. ಅನಂತರ ಇವರು ಬಾಲಿವುಡ್ಗೆ ಪ್ರವೇಶ ಮಾಡಿದ್ದು ದಿ ಹೀರೋ, ಲವ್ ಸ್ಟೋರಿ ಆಫ್ ಎ ಸ್ಪೈ, ಹಾಗೆಯೇ ಈ ಚಿತ್ರದ ಮೂಲಕ ಇವರು ಹಿಂದಿ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಇವರ ಪ್ರಸಿದ್ಧ ಸಿನಿಮಾಗಳಂದರೆ ಅಂದಾಜ್, ಐತ್ರಾಫ್ ಐತ್ರಾಜ್ ಇರ್ಬೋದು, ಕ್ರಶ್, ಡಾನ್, ಬರ್ಫಿ, ಮೇರಿ ಕೋಮ್ ಮತ್ತು ಬಾಜಿರಾವ್ ಮಸ್ತಾನಿ ಮುಂತಾದ ಯಶಸ್ವಿಯನ್ನು ಪಡೆದಂತಹ ಚಿತ್ರಗಳಾಗಿದೆ. ಇವರು ಈಗಾಗಲೇ ಹೇಳದೆ ಇವರು ಹಾಲಿವುಡ್ಗೂ ಸಹ ಪ್ರವೇಶವನ್ನು ಮಾಡಿದ್ರು ಅಂತ ಹೇಳಿ. ಇವರ ಸಾಧನೆಗೆ ಸಂದಂತ ಪ್ರಶಸ್ತಿ ಅಂದರೆ ರಾಷ್ಟ್ರೀಯ ಪ್ರಶಸ್ತಿ ಬಂದದ್ದು 2008ರಲ್ಲಿ ಫ್ಯಾಷನ್ ಚಿತ್ರಕ್ಕೆ ಅತ್ಯುತ್ತಮ ನಟನೆಗಾಗಿ, 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಅಂದಿನ ಭಾರತ ಸರ್ಕಾರ ಇವರು ನೀಡಿ ಗೌರವಿಸುತ್ತದೆ. ಹಾಗೆಯೇ ಜಾಗತಿಕ ಮನ್ನಣೆಯನ್ನು ಇವರು ಪಡೆದಿದ್ದಾರೆ. ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ತಿಳಿಸ್ತಾ ಅವರೇ ನಟಿಸಿರುವಂಥ ಒಂದು ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ. ಬಬ್ಲು ಹಾಗೂ ಅಲ್ಕಾ ಯಜ್ಞಿಕ್ ಅವರ ದನಿಗಳಲ್ಲಿ ಕೇಳೋಣ ಅಂದಾಜ್ ಚಿತ್ರದ ಈ ಒಂದು ಗೀತೆಯನ್ನು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿಡಿವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು. ಸ್ನೇಹಿತರೆ, ನಮ್ಮ ಸ್ಟುಡಿಯೋ ಸಮಯ 9:23. ಕನ್ನಡದ ಮಿನುಗುತಾರೆ ಎಂದು ಪ್ರಸಿದ್ಧರಾದಂಥ ಕಲ್ಪನಾ ಅವರ ಹುಟ್ಟಿದ ದಿನವಾಗಿದೆ. ಇವರು ಹುಟ್ಟಿದ್ದು ಜುಲೈ 18, 1943 ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಕೃಷ್ಣಮೂರ್ತಿ ಮತ್ತು ಜಾನಕಮ್ಮ. ಒಂದು ಕಾಲದಲ್ಲಿ ಇವರ ಒಂದು ನಟನೆ ಎಲ್ಲರನ್ನ ಒಂದು ಚಾಪನ್ನ ಮೂಡಿಸ್ತು, ಎಲ್ಲರನ್ನ ಬೆರಗುಗೊಳಿಸ್ತು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ನಟಿಯರಲ್ಲಿ ಇವರು ಒಬ್ಬರಾಗಿದ್ದಾರೆ. ಚಿತ್ರರಂಗದಲ್ಲಿ ಮತ್ತು ಅಭಿಮಾನಿಗಳಿಂದ ಇವರನ್ನ ಪ್ರೀತಿಯಿಂದ ಏನನ್ನು ಕರೀತಾರೆ ಹೇಳಿ ನೋಡೋಣ. ಮಿನುಗುತಾರೆ ಎಂದು ಕರೆಯಲಾಗ್ತದೆ. ಸುಮಾರು 1.5 ದಶಕಗಳ ಕಾಲ ತಮ್ಮ ಅದ್ಭುತ ನಟನೆಯ ಕೌಶಲ್ಯದಿಂದ ಕನ್ನಡ ಚಿತ್ರರಂಗವನ್ನು ಆಳಿದ ಇವರು ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ಮೂಲ ಹೆಸರು ಶರತ್ ಲತಾ ಅಂತ ಹೇಳಿ. ಇವರು ಮೊದಲಿಗೆ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದು ಯಾವಾಗ ಅಂದ್ರೆ 1963 ಬಿಡುಗಡೆಯಾದ ಬಿ.ಆರ್. ಪೊಂತುಲು ಅವರ ನಿರ್ದೇಶನದ ಸಾಕು ಮಗಳು ಚಿತ್ರದ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆಯೇ ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ ಜುಗಲ್ಬಂದಿಯಾಗಿ ಪ್ರಸಿದ್ಧ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಕಲ್ಪನಾ ಅವರ ಕಾಂಬಿನೇಷನ್ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನ ಸೃಷ್ಟಿಸಿತು. ಅಂದ್ರೆ ಅವರ ನಿರ್ದೇಶನದಲ್ಲಿ ಇವರ ಚಿತ್ರದ ಮೈಲುಗಳು ಅಂದ್ರೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಅಂದ್ರೆ ಬೆಳ್ಳಿ ಮೋಡ 1967, ಗೆಜ್ಜೆ ಪೂಜೆ 1969, ಶರಪಂಜರ 1971 ಇವರ ನಟನಾ ವೃತ್ತಿ ಜೀವನದ ಅತ್ಯುನ್ನತ ಚಿತ್ರಗಳಾಗಿದ್ದಾವೆ. ಕಲ್ಪನಾ ಅವರದು ವಿಶೇಷ ಗುಣ ಅಂದ್ರೆ ಭಾವನಾತ್ಮಕ, ಗಂಭೀರ ಮತ್ತು ಅತ್ಯಂತ ದುರಂತ ಪಾತ್ರಗಳನ್ನು ಇವರು ಜೀವಂತವಾಗಿ ತೆರೆ ಮೇಲೆ ತಂದು ನಿಲ್ಲಿಸ್ತಾ ಇದ್ರು ನಟನೆ ಮೂಲಕ. ಇವರ ಸಾಧನೆಗೆ ಸಂದ ಪ್ರಶಸ್ತಿ ಅಂದ್ರೆ ಶರಪಂಜರ ಚಿತ್ರಕ್ಕೆ ಮತ್ತು ಕಾವೇರಿ ಎಂಬ ಮಾನಸಿಕ ಅಸ್ವಸ್ಥ ಪಾತ್ರದ ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಹಾಗೆಯೇ ಹಲವು ಬಾರಿ ಫಿಲಂ ಫೇರ್ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಒಂದು ವಿಶಿಷ್ಟವಾದ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ನಟನೆ ಅದ್ಭುತವಾದದ್ದು ಕಂಡ್ರಿ. ಕಲ್ಪನಾ ಅವರ ಚಿತ್ರವನ್ನು ನೋಡಕ್ಕೆ ಹೋದ್ರೆ ಎಲ್ಲರೂ ಒಂದು ರೀತಿಯಲ್ಲಿ ಅವರ ನಟನೆ ಇರ್ಬೋದು, ಅವರ ಹಾವ ಭಾವ ಇರ್ಬೋದು ತುಂಬ ವಿಶೇಷವಾಗಿತ್ತು. ಎಲ್ಲರ ನಟಿಗಿಂತ ತುಂಬ ವಿಶೇಷವಾಗಿ ಅವರ ನಟನೆ ಇತ್ತು ಅಂತ ಭಾವಿಸ್ಬೋದು. ಈ ಮಹನೀಯರು 12 ಮೇ 1979 ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದ ಬಳಿ ಗೋಟೂರು

ಪ್ರವಾಸಿ ಮಂದಿರದಲ್ಲಿ ಇವರು ತಮ್ಮ ಒಂದು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಭಗವಂತನಲ್ಲಿ ಅಕಾಲಿಕವಾಗಿ ಮರಣವನ್ನು ಹೊಂದುತ್ತಾರೆ ಸ್ನೇಹಿತರೆ. ಇದಾಗಿತ್ತು ಕಲ್ಪನಾ ಅವರ ಒಂದು ಪುಟ್ಟ ಪರಿಚಯ. ಬನ್ನಿ ಈಗ ಅವರೇ ನಟಿಸಿದಂಥ ಒಂದು ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ. ಚಿತ್ರ ಶರಪಂಜರ, ಹಾಡಿದ್ದಾರೆ ಪಿ ಸುಶೀಲ. ಹಾಡು ಯಾವುದಿರ್ಬೋದು ಹೇಳಿ ನೋಡೋಣ. ಬಿಳಿಗಿರಿ ರಂಗಯ್ಯ ಅಲ್ವಾ, ಎಷ್ಟು ಚೆನ್ನಾಗಿದೆ ಹಾಡಿದು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ, ಅದರಲ್ಲೂ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನ ಸ್ಟುಡಿಯೋ ಸಮಯ 9:29:26. ಸ್ನೇಹಿತರೆ, ಇವತ್ತು ಸ್ಮೃತಿ ಮಂದಾನ ಅವರ ಹುಟ್ಟಿದ ದಿನವಾಗಿದೆ. ಇವರು ಮಹಿಳಾ ಕ್ರಿಕೆಟಿಗರು, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಅತ್ಯುತ್ತಮ ಪ್ರಮುಖ ಮತ್ತು ಪ್ರಭಾವಶಾಲಿ ಎಡಗೈ ಆರಂಭಿಕ ಬ್ಯಾಟರ್ ಆಗಿದ್ದಾರೆ ಹಾಗೂ ರಾಷ್ಟ್ರೀಯ ತಂಡದ ಉಪನಾಯಕಿ. ಇತ್ತೀಚೆಗೆ ಜುಲೈ 2026 ಇಂಗ್ಲೆಂಡ್ನ ಐತಿಹಾಸಿಕ ಲಾರ್ಡ್ಸ್ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನ 300 ಪಂದ್ಯಗಳನ್ನು ಪೂರ್ಣಗೊಳಿಸುವ ಮೂಲಕ ಅವರು ಅದ್ಭುತ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಇವರು ಹುಟ್ಟಿದ್ದು 18 ಜುಲೈ 1996 ಮುಂಬೈನಲ್ಲಿ ಜನಿಸ್ತಾರೆ. ಇವರು ಎಡಗೈ ಬ್ಯಾಟ್ಸ್ಮನ್ ಆಗಿದ್ದು, ಬ್ಯಾಟ್ಸ್ ಎಂದು ನಾನು ಹೇಳಿದ್ನಲ್ಲ, ಬ್ಯಾಟರ್ ಆಗಿದ್ದಾರೆ. ಹಾಗೆಯೇ ಬೌಲಿಂಗ್ ಶೈಲಿಯಲ್ಲಿ ಬಲಗೈ ಆಫ್ ಬ್ರೇಕ್ ಆಗಿದೆ. ಇವರ ಒಂದು ಸಾಧನೆ ಬಹಳ ಮುಖ್ಯವಾಗ್ತದೆ. 2022 ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಮತ್ತು 2022 ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಭಾರತ ತಂಡದ ಪ್ರಮುಖ ಭಾಗವಾಗಿದ್ದಾರೆ. ICC ಪ್ರಶಸ್ತಿಗಳು

ಮುಖ್ಯವಾಗಿದೆ. ಅಂದರೆ ICC ಕ್ರಿಕೆಟ್ ಮಹಿಳಾ ಕ್ರಿಕೆಟ್ನ ಇವರು ತಂಡದ ನಾಯಕಿಯೂ ಆಗಿದ್ದಾರೆ ಅಂತ ನಾನು ನಿಮಗಾಗಲೇ ಹೇಳಿದೆ. ಉಪನಾಯಕ ತಂಡದ ಉಪನಾಯಕಿಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಈ ಎಲ್ಲದರ ಒಂದು ಹಿನ್ನೆಲೆ ಒಳಗೆ ಸ್ಮೃತಿ ಮಂಧಾನ ಅವರ ಒಂದು ವಿಶೇಷವಾದ ಒಂದು ಶ್ರಮ ಇದೆ. ಆ ಶ್ರಮದ ಮೂಲಕ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಬನ್ನಿ ಈಗ ಒಂದು ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ನಾಗಿನ್ ಚಿತ್ರದ ಒಂದು ಹಿಂದಿ ಹಾಡನ್ನು ಕೇಳ್ಕೊಂಡು ಬರೋಣ.

ಕನ್ನಡದ ಪ್ರಸಿದ್ಧ ಮತ್ತೊಬ್ಬರು ನಟಿ ಅಂತಂದ್ರೆ ಸೌಂದರ್ಯ. ಇವರ ಮೂಲ ಹೆಸರು ಸೌಮ್ಯ ಸತ್ಯನಾರಾಯಣ್ ಅಂತ ಹೇಳಿ. ಇವರು ಹುಟ್ಟಿದ್ದು 18 ಜುಲೈ 1972 ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ. ಇವರು ಕನ್ನಡ ನಟಿಯಾಗಿದ್ದರೂ ಸಹ ಪಕ್ಕದ ಆಂಧ್ರಪ್ರದೇಶದ ತೆಲುಗು ಸಿನಿಮಾ ರಂಗದಲ್ಲಿ ಅಂದರೆ ಟಾಲಿವುಡ್ನಲ್ಲಿ ವಿಶೇಷವಾದ ನಟನೆ ಮುಖಾಂತರ ತುಂಬ ಹೆಚ್ಚು ಪ್ರಸಿದ್ಧಿಯನ್ನು

ಹರ್ಷವರ್ಧನ್, ರವಿಚಂದ್ರ, ರಜನಿಕಾಂತ್, ಕಮಲಾ ಹಾಸನ್, ಚಿರಂಜೀವಿ, ಅಮಿತಾಬ್ ಬಚ್ಚನ್ ಮುಂತಾದ ಭಾರತೀಯ ಚಿತ್ರರಂಗದ ದಿಗ್ಗಜರೊಂದಿಗೆ ನಾಯಕಿಯಾಗಿ ನಟಿಸಿದ್ದಾರೆ. ಇವರ ಕನ್ನಡದಲ್ಲಿ ವಿಶೇಷವಾದ ನಟನೆ ಅಂತಲೇ ನಾವು ಭಾವಿಸ್ಬೋದು. ಇವರದು ಭಾರತೀಯ ಚಿತ್ರರಂಗ, ವಿಶೇಷವಾಗಿ ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ನಟಿಯರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಹೆಸರಿಗೆ ತಕ್ಕಂತೆ ಸೌಂದರ್ಯವತಿ ಅಂತಲೇ ನಾವು ಅವರನ್ನು ನೋಡಿದಾಗ ತಿಳಿದು ಬರುತ್ತೆ. ಸ್ನೇಹಿತರೆ, ಇವರ ಸಾಧನೆಗೆ, ರಾಷ್ಟ್ರ ಪ್ರಶಸ್ತಿ ಸಾಧನೆಗೆ ಜೊತೆಗೆ ಇವರು ನಿರ್ಮಿಸಿದ ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದ ದ್ವೀಪ ಚಿತ್ರಕ್ಕೆ 2002 ಅತ್ಯುತ್ತಮ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಇವರು ಕನ್ನಡದಲ್ಲಿ ಆಪ್ತ ಮಿತ್ರ, ದ್ವೀಪ, ಡೊನಾಲ್ಡ್ ಡಕ್, ಸಿಪಾಯಿ, ನಾಗದೇವತೆ, ಅದ್ಭುತವಾದ ಒಂದು ಕನ್ನಡದಲ್ಲಿ ಇವರು ನಟಿಸಿದ್ದಾರೆ. ಇವರು 2004 ಏಪ್ರಿಲ್ 17 ಬೆಂಗಳೂರಿನ ಜಕ್ಕೂರು ವಿಮಾನ ನಿಲ್ದಾಣದಲ್ಲಿ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಭೀಕರವಾದ ಹೆಲಿಕಾಪ್ಟರ್ ದುರಂತದಲ್ಲಿ ಅಸುನೀಗ್ತಾರೆ. ಇದಾಗಿತ್ತು ಸೌಂದರ್ಯವರ ಒಂದು ಪುಟ್ಟ ಪರಿಚಯ. ಇವರ ಒಂದು ಹುಟ್ಟುಹಬ್ಬದ ಸವಿ ನೆನಪನ್ನು ಮಾಡಿಕೊಳ್ತಾ ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಶನಿವಾರದ, ಅಂದರೆ ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ.

ಪ್ರಿಯರವರೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಭದ್ರಾವತಿ ತಾಲೂಕು ಘಟಕವು ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಉಂಬಳೆಬೈಲು ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ದಿನಾಂಕ 19/7/2026 ಅಂದರೆ ನಾಳೆ ಭಾನುವಾರ ಬೆಳಿಗ್ಗೆ 8:30 ಏರ್ಪಡಿಸಲಾಗಿದೆ. ಈ ರಕ್ತದಾನದಲ್ಲಿ ಶಿಬಿರದಲ್ಲಿ ಆಸಕ್ತಿ ಉಳ್ಳ ಭಾಗವಹಿಸುವಂತವರು ಈಗ ಹೇಳುವ ದೂರವಾಣಿ ಸಂಖ್ಯೆಗಳಾದ 9461715 7711 7719 ಅಥವಾ ಪತ್ರಿಕಾ ಭವನ, ಬಸವೇಶ್ವರ ವೃತ್ತ, ಹಳೆನಗರ ಇಲ್ಲಿ ಸಂಪರ್ಕಿಸಲು ಕೋರಿದೆ. ನೀವು ಕೇಳ್ತಾ ಇದ್ರೆ FM 103.5 MHz ಹಾಗೂ 101.4 MHz ಗಳಲ್ಲಿ ಮತ್ತು ಮೀಡಿಯಂ 675 KHz ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಈಗ ಇಂಪಾದ ಭಾವಗೀತೆಗಳನ್ನು ಕೇಳುವ ಹೊತ್ತು ಆರಂಭಕ್ಕೆ ಕೇಳೋಣ. ರಾಷ್ಟ್ರಕವಿ ಕುವೆಂಪು ಅವರ ಕವನ ಹಾಡಿದ್ದಾರೆ ಚಿನ್ಮಯಿ ಎಸ್ ದೀಕ್ಷಿತ್. ಚಿನ್ಮಯಿ ಎಸ್ ಹಾಗೂ ದೀಕ್ಷಿತ್.

ಕೆಲವರಿಗೆ ಬೆಳಗ್ಗೆ 11 ಗಂಟೆಗೆ ವಿಷಯ ನಮ್ಮದು ಮಾಹಿತಿ ನಿಮ್ಮದು ಕಾರ್ಯಕ್ರಮದಲ್ಲಿ ಇಂದು ಕಲ್ಪನಾ ಅವರ ಹುಟ್ಟುಹಬ್ಬ. ನಮ್ಮ ಕನ್ನಡದಲ್ಲಿ ಸುಮಾರು ಅವರು 28 ಅಥವಾ 30 ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರ ನಟನೆಯ ಚಿತ್ರದ ಹಾಡುಗಳನ್ನು ನೀವು ನಮಗೆ ಕರೆ ಮಾಡೋದ್ರ ಮೂಲಕ ಹಾಡ್ಬೋದು. ವಿಷಯ ಕೊಟ್ಬಿಟ್ಟಿದ್ದೀನಿ, ಕಲ್ಪನಾ ಅವರು ನಟಿಸಿದ ಚಿತ್ರದ ಯಾವುದಾದ್ರೂ ಒಂದು ಹಾಡನ್ನು ನೀವು ನಮಗೆ ಕರೆ ಮಾಡೋದ್ರ ಮೂಲಕ ಈ ಬೆಳಗ್ಗೆ 11 ಗಂಟೆಗೆ ಹಾಡಬಹುದು. ಇವತ್ತೇಕೆಂದರೆ ಕಲ್ಪನಾ ಅವರ ಹುಟ್ಟುಹಬ್ಬ ಅಲ್ವಾ, ಆ ಹಿನ್ನೆಲೆ ಒಳಗೆ ಅವರು ನಟಿಸಿದ ಯಾವುದಾದ್ರೂ ಚಿತ್ರದ ಹಾಡು, ಒಂದು ಚಿತ್ರದ ಹಾಡನ್ನು ಕರೆ ಮಾಡೋದ್ರ ಮೂಲಕ ಹಾಡಬಹುದು ಈ ಬೆಳಗ್ಗೆ 11 ಗಂಟೆಗೆ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ STD ಕೋಡ್ ಸಂಖ್ಯೆ 08282. ಗಮನಿಸಿ, ಕಲ್ಪನಾ ಅವರ ಹುಟ್ಟುಹಬ್ಬ ಮಿನುಗುತ್ತಾರೆ. ಕಲ್ಪನಾ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಬೆಳಗ್ಗೆ 11 ಗಂಟೆಗೆ ಅವರು ನಟಿಸಿದ ಚಿತ್ರದ ಹಾಡುಗಳನ್ನು ತಾವು ಕರೆ ಮಾಡೋದ್ರ ಮೂಲಕ ಹಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಮತ್ತೆ ಹೇಳ್ತಾ ಇದ್ದೀನಿ, 200704. ಬನ್ನಿ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕಸ್ತೂರಿ ಶಂಕರ್ ಅವರ ದನಿಯಲ್ಲಿ BR ಲಕ್ಷ್ಮಣರಾವ್ ಅವರ ಕವನವನ್ನು.

ಕೆಲವರು ಇದುವರೆಗೂ ಇಂಪಾದ ಭಾವಗೀತೆಗಳನ್ನು ಕೇಳಿದ್ರಿ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:53:35 ಸ್ನೇಹಿತರೆ, ಈಗ ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ತಾವು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ತಾವೆಲ್ಲ ತಮ್ಮ ಸಂದೇಶಗಳನ್ನೆಲ್ಲ ಓದುವ ಸಮಯ ಈಗ ಆಗಿದೆ. ಬನ್ನಿ, ಯಾರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ನೋಡೋಣ. ಹೈಸ್ಕೂಲ್ ಓದಿದ್ದು ಗೊತ್ತಾಗಲಿಲ್ಲ ಸಾನಿ ಅವರು, ರಾಧಾ ಅವರ ನಿಧಿಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ವಿಕಾಸ ಶಾಲೆಯಲ್ಲಿ ಓದಿದ್ದು, ಅವರದನ್ನು ಹೇಳಿದ್ರು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನಮ್ಮ ಪ್ರೀತಿಯ ಬಾನುಲಿ ಎಲ್ಲ ಬಾಂಧವರಿಗೆ ಮುಂಜಾನೆ ವಂದನೆಗಳು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಿದೆ. 8:30 ಪ್ರಸಾರವಾದ ಸಾನ್ವಿಶ್ರೀಯವರ ಅಭಿಪ್ರಾಯ ತುಂಬ ಚೆನ್ನಾಗಿತ್ತು, ತಮ್ಮ ಅಭಿಪ್ರಾಯ ವಿಚಾರಧಾರೆಗಳನ್ನು ಹಂಚಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ರಾಜು ಶಂಕರ್ ಘಟ್ಟ ಅವರು. ಹಂಪಣ್ಣ ನೇಮತಿಯವರು ಇಂದಿನ ಫೋನೌಟ್ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಾನ್ವಿಶ್ರೀಯವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಅವರು ಹೇಳಿದಂತೆ ಇಂದಿನ ಯುವಕರು ಹವ್ಯಾಸಗಳು ರೂಢಿಸಿಕೊಂಡರೆ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಸಲ್ಮಾ ಟೀಚರ್ ಮತ್ತು ನಿರ್ಮಲಾ ಟೀಚರ್ ಅವರು, ಸಾನ್ವಿಯವರು ನಡೆಸಿದ ಸಂದರ್ಶನ ತುಂಬ ಚೆನ್ನಾಗಿತ್ತು, ಎಷ್ಟೊಂದು ಕಲಿತಿದ್ದಾರೆ ಅವರಿಗೆ ತುಂಬ ತುಂಬ ತುಂಬ ಧನ್ಯವಾದಗಳು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್. ಮಿಕ್ಸ್ ಮೆಲೋಡಿ ಸಾಕರ್ ಸಾಂಗ್ ಸೂಪರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಶನಿವಾರ ಶುಭ ಮುಂಜಾನೆಗಳು. 7:15 ಮುಡಿ ಬಂದ ದಾವಣಗೆರೆ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿ ತುಂಬ ಚೆನ್ನಾಗಿತ್ತು. 7:45 ಮುಡಿ ಬಂದ ಚಲನಚಿತ್ರ ಗೀತೆಗಳು, ಅದರಲ್ಲೂ ಜಾನಕಿ ಅಮ್ಮನವರ ಗೀತೆಗಳು ಹೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. 8:30 ಮುಡಿ ಬಂದ ಬಹುಮುಖ ಪ್ರತಿಭೆ ಸಂಗೀತ ಚಿತ್ರಕಲೆಯ ಸಾಧಕಿ ಸಾನ್ವಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಮನುಷ್ಯ ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ತೊಡಗಿದಾಗ ಮಾತ್ರ ಸಂತೋಷದಿಂದ ಇರಲು ಸಾಧ್ಯ ನೀತಿಯನ್ನು ಸಾರಿತು. ಅದರಲ್ಲೂ ಯಾರು ಸಂಗೀತವನ್ನು ತಮ್ಮ ನಿತ್ಯ ಜೀವನದ ಹವ್ಯಾಸವಾಗಿ ಮಾಡಿಕೊಳ್ತಾರೋ ಅವರು ಎಂತೂ ನಿಜವಾಗ್ಲೂ ಸಂತೋಷಗಳು, ಅವರಿಗಂತೂ ಸಂತೋಷಗಳು ಮಹಾಪೂರವೇ ಆಗಿರ್ತದೆ ಅಂತ ಹೇಳ್ಬೋದು. ಈಗ ಮೂಡಿ ಬರುತ್ತಿರುವ ಆಕಾಶವಾಣಿ ಹೆಮ್ಮೆಯ ಕಾರ್ಯಕ್ರಮ ಎಕ್ಸ್ಪ್ಲೋರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿ ಬರ್ತಾ ಇದೆ, ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ ಶಿವಮೊಗ್ಗದಿಂದ. ರೂಪ ಅವರು ಕೆಎಸ್ಆರ್ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈ ವೃತ್ತದಿಂದ ಬೆಳಗಿನ ಶುಭೋದಯ ಸರ್. ಗೀತಾರಾಧನ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳು ಮತ್ತು 7:45 ಪ್ರಸಾರವಾದ ಎಸ್ ಜಾನಕಿ ಅವರ ಹಾಡುಗಳು ಮನಸ್ಸಿಗೆ ತುಂಬಾ ಖುಷಿ ಆಯಿತು.

ಮತ್ತೆ ಪ್ರಸಾರವಾದ ನೇರ ಫೋನ್ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಸಾನ್ವಿಶ್ರೀ ಅವರನ್ನು ನಡೆಸಿದ ಸಂದರ್ಶನ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸರ್, ಇಂದು ಕನ್ನಡ ಮಿನುಗುತ್ತಾರೆ ಕಲ್ಪನಾ ಅವರ ಜನ್ಮ ದಿನ ಅಂತ ಹೇಳಿದ್ರು ಮಂಗಳಾ ಅವರು ಮೈಸೂರಿಂದ. ಖಂಡಿತ ಅವರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಶುಭೋದಯ ವಸ್ತ್ರ ಸರ್, ಬೆಳಗಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಮಾಹಿತಿಯೊಂದಿಗೆ ಸೊಗಸಾದ ಗೀತೆಗಳು, ಮಧುರವಾದ ಒಂದು ಹಾಡುಗಳು ಚಂದವಾಗಿ ನಿರೂಪಣೆಗೊಂಡವು, ಮತ್ತೆ ಕಾರ್ಯಕ್ರಮ ಚಂದವಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ ನೇರ್ಲಿಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಟಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಇವರು. ಶುಭ ಮುಂಜಾನೆ ಸರ್, ಇದನ್ನು ಕಾರ್ಯಕ್ರಮಕ್ಕೆ ಸ್ವಾಗತ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ, ಬೆಳಗ್ಗೆ ಪ್ರಸಾರವಾದ ಕರುನಾಳುಬ ಬೆಳಕೆ ಕಾರ್ಯಕ್ರಮ ಚೆನ್ನಾಗಿತ್ತು. ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ, ಮಿಕ್ಸ್ ಮರಡಿ ಕಾರ್ಯಕ್ರಮ, ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿತ್ತು. ಮಂಜುನಾಥ್ ಅವರು, ಲಕ್ಷ್ಮೀ ಸೈಕಲ್ಶಪ್, ಜನ್ನಾಪುರ, ಭದ್ರಾವತಿಯಿಂದ. ಶಿವಮೊಗ್ಗದ ಕೃಷಿನಗರ ದೊಡ್ಮನೆಯ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಶುಭ ಮುಂಜಾನೆ ಸರ್, ಬೆಳಗಿನ ಚಿಂತನ, ಕರುನಾಳುಬ ಬೆಳಕ್ಕೆ ಗೀತಾರಾಧನ, ಭಕ್ತಿ ಗೀತೆಗಳು ಹಾಗೂ ಸುಂದರ್ರಾಜ್ ಅವರು ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಅರ್ಥಪೂರ್ಣವಾಗಿತ್ತು. ಮಿಕ್ಸ್ ಮರಳಿಗೆ ಪ್ರಸಾರ ಮಾಡುತ್ತಿರುವ ಮನುಡೋಲೆ ಹಾಗೂ ಕನ್ನಡ ಗೀತೆ ಒಂದೊಂದು ಗೀತೆಗಳು ಬಹಳ ಸುಂದರವಾಗಿತ್ತು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿ ಬರ್ತಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ, ಶುಭೋದಯ ಸರ್, ಈ ದಿನ ಬೆಳಗ್ಗೆ ಚಿಂತನ, ಕರುನಾಳುಬ ಬೆಳಗ್ಗೆ ಹೆಲ್ತ್ ಇನ್ಸ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿ ಬಂತು, ಭಾವಗೀತೆಗಳು ಹಾಗೂ ಸಾಹಿತಿ ಎಂ ಎನ್ ಸುಂದರರಾಜ್ ಅವರು ಪ್ರವಾಸಿ ತಾಣಗಳ ಬಗ್ಗೆ ಸ್ವಾರಸ್ಯಕರವಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಮಿಕ್ಸ್ ಮಾಡಿ ಕಾರ್ಯಕ್ರಮ ಪ್ರಸಾರವಾಗುತ್ತಿರುವ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ, ಈಗ ಪ್ರಸಾರವಾಗುತ್ತಿರುವ ಭಾವಗೀತೆಗಳು ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು. ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳು, ನಿಮಗೂ ಸಹ. ಮತ್ತು ಆಕಾಶವಾಣಿ ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿ ಬಿಂದು ವಿಜಯಕುಮಾರ್ ಅವರು ತಮ್ಮ ಸಂದೇಶ ತಿಳಿಸಿಕೊಟ್ಟಿದ್ದಾರೆ. ಗೌರಮ್ನವರು ಹಾವೇರಿಯಿಂದ, ನಮಸ್ತೆ ಸರ್, ಬೆಳಗಿನ ಪಂಚನಾರಾಯಣ ಕ್ಷೇತ್ರದಲ್ಲಿ ಒಂದಾದ ಮೈಸೂರಿನ ತಲಕಾಡಿನ ಕೀರ್ತಿ ನಾರಾಯಣ ಸ್ವಾಮಿ ದೇವಾಲಯದ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಜೊತೆಗೆ ಭಕ್ತಿಗೀತೆಗಳು ಸೂಪರ್ ಆಗಿದ್ವು. ಮಿಕ್ಸ್ ಮೆಲೋಡಿಯಲ್ಲಿ ಇಂದಿನ ದಿನದ ಮಾಹಿತಿ ಮತ್ತು ಇಷ್ಟ ಆಯಿತು, ಜೊತೆ ಜೊತೆಗೆ ಗೀತೆಗಳು ತುಂಬಾ ಚೆನ್ನಾಗಿದ್ವು, ಮುಂದಿನ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಕ್ರಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ. ಸಂಸಾರ ಎನ್ನುವುದು ರಕ್ತಗತವಾಗಿ ಬಂದದ್ದಾಗಿದೆ, ಸಂಸ್ಕಾರ, ಕ್ಷಮಿಸಿ, ಸಂಸಾರ ಅಲ್ಲ ಸಂಸ್ಕಾರ. ಬೆಳಗಿನ ಶುಭೋದಯ ಸರ್, ಇದನ್ನು ಗೀತಾರಾಧನೆಯಲ್ಲಿ ಕಾರ್ಯಕ್ರಮದಲ್ಲಿ ನಾರಾಯಣ ದೇವಾಲಯದ ಪರಿಚಯ, ಕರುನಾಳುಬ ಬೆಳಕೆ, ನೇಗಿಲ ಮಿಡಿತ, ಆರೋಗ್ಯ ಸೂತ್ರ, ದಾವಣಗೆರೆಯ ಜಿಲ್ಲಾ ಪ್ರವಾಸಿ ತಾಣ ಪರಿಚಯ, ಮಿಕ್ಸ್ ನೋಡಿ ಎಲ್ಲವೂ ತುಂಬಾ ಅಸರತ್ತಾಗಿತ್ತು. ನಾನು ಭಾಗ್ಯ ಸದಾಶಿವನ್ ಕೇಶುಪುರ ಭದ್ರಾವತಿಯಿಂದ, ನೀವು ಬೆಳಗಿನ ಶುಭೋದಯ, ನಿಮಗೆ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಿಗೆ ಆಲಿಸ್ತಾ ಇದ್ದ ದಾವಣಗೆರೆ ಪ್ರವಾಸಿ ತಾಣ ವಿವರಣೆ ಹಾಗೂ ಯುವ ಸಾಧಕರಲ್ಲಿ ಸಾಧನೆ ಸಾನ್ವಿಶ್ರೀ ಅವರ ಒಂದು ಪರಿಚಯ ತುಂಬಾ ಚೆನ್ನಾಗಿ ಮೂಡಿ ಬಂತು, ಅವರ ಸ್ವರ ಮತ್ತು ಲವಲವಿಕೆಯಿಂದ ಅನ್ನಿಸ್ತು. ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳು. ಮಿಕ್ಸ್ ಮಾಡಿ ಕಾರ್ಯಕ್ರಮ ತುಂಬಾ ಇಷ್ಟವಾಯಿತು, 9:45 ಪ್ರಸಾರವಾದ ಭಾವಗೀತೆಗಳು ತುಂಬಾ ಚೆನ್ನಾಗಿತ್ತು. ಶನಿವಾರದ ವಂದನೆಗಳು ಸರ್, ಹೆಲ್ತ್ ಇಂಟ್ಸ್ ಹಾಗೇನೆ ಚಿತ್ರಗೀತೆ ಮಿಕ್ಸ್ ಮೆಲೋಡಿ ಚೆನ್ನಾಗಿ ಮುಡಿ ಬರ್ತಾ ಇದೆ. ಶ್ರೀಶೈಲ ಕುಮಾರ್ ಏರ್ಲೈಟ್ ಶಿವಮೊಗ್ಗದಿಂದ. ಬಿಹೆಚ್ ಆಂಜನೇಯ, ಗುಡ್ ಮಾರ್ನಿಂಗ್ ಸರ್, ಆಲ್ ಪ್ರೋಗ್ರಾಮ್ ಇಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಭದ್ರಾವತಿಯಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರು ವಿಜಯಕುಮಾರ್ ಅವರು, ಶುಭೋದಯ ಗುರುಗಳೇ, ಇಂದಿನ ಬೆಳಗ್ಗೆ ನಿಲಯದಿಂದ ಪ್ರಸಾರಗೊಂಡ ಕರುನಾಳುಬ ಬೆಳಕೆ ಪ್ರವಾಸಿ ತಾಣಗಳ ಪರಿಚಯ ಕಾರ್ಯಕ್ರಮ ಈಗ ಹಾಗೆ ಈಗಲೇ ಹೋಗಬೇಕು ಅನಿಸ್ತಾ ಇದೆ. ಸುಂದರರಾಜ್ ಅವರು ಅಷ್ಟು ಚಂದ್ರವಾಗಿ ತಿಳಿಸಿಕೊಟ್ರು. ಗೀತಾರಾಧನೆಯಲ್ಲಿ ಒಳ್ಳೊಳ್ಳೆ ಭಕ್ತಿ ಗೀತೆಗಳು, ಭಾವಗೀತೆಗಳು ಹಾಗೂ ವಾರ್ತೆಗಳು ನೇಗಿಲ ಮಿಡಿತ ಸೂಪರ್ ಆಗಿ ಮೂಡಿ ಬಂತು. ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಗಣ್ಯರಿಗೆ ಮತ್ತು ಅವರೆಲ್ಲರಿಗೂ ವಿಶೇಷವಾಗಿ ಶುಭಾಶಯಗಳು, ಜನ್ಮದಿನ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ, ಶುಭಾಶಯಗಳು ಸರ್, ಎಫ್ ಎಂ ಬಾನುವಲ್ಲಿ ಪ್ರಸಾರವಾದ ಮಾಹಿತಿ ಸುಂದರವಾಗಿ ಮೂಡಿ ಬರ್ತಾ ಇದೆ, ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಕೇಳಲು ತುಂಬಾ ಆನಂದವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತಕೋ ಮೂಡಲು ಟರ್ಪುರ ಭದ್ರಾವತಿಯಿಂದ. ಶುಭೋದಯ ಸರ್, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಬೆಳಗಿನ ಎಲ್ಲ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ಬಿ ಸತ್ಯನಾರಾಯಣ, ಜಯಹಿತ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಎಲ್ಲ ಕಾರ್ಯಕ್ರಮ ಸೂಪರ್. ರಂಗಸ್ವಾಮಿ ಅವರು ಸಂಶೋಧನಾರ್ಥಿ, ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣದ ಬಗ್ಗೆ ಮಾಹಿತಿ ಉಪಯುಕ್ತವಾಗಿದೆ, ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರಶಿವಕುಮಾರ್ ಅವರು ಹೊಸಮನೆಯ ಭದ್ರಾವತಿಯಿಂದ, ನಮಸ್ಕಾರ ಸರ್, ಬೆಳಗಿನ ಶುಭೋದಯ, ಇದನ್ನೆಲ್ಲ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು, ಧನ್ಯವಾದಗಳು. ನಿತಿನ್ ಬಣಕರ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸರ್, ಇದನ್ನ ತಂದೆಯವರ ಹುಟ್ಟುಹಬ್ಬ ಕಾಂತಪ್ಪ ಬಣಗಾರ್ ಶುಭಾಶಯಗಳು. ಹಾಗೇನೆ ಮಿನುಗುತ್ತಾರೆ ಕಲ್ಪನಾ ಅವರು ಹುಟ್ಟುಹಬ್ಬ ಶುಭಗಳು ಸರ್, ನಿಮಗೂ ಸಹ ಶುಭಾಶಯಗಳು, ಶುಭಾಶಯ ತಿಳಿಸಿ. ಕವಿತಾ ಕುಂಬಾರ್ ಬೀದಿ ಭದ್ರಾವತಿಯಿಂದ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚಂದ ಮೂಡಿ ಬರ್ತಾ ಇದೆ, ಮಿಕ್ಸ್ ಮಾಡಿ ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸಾಧಕರಾದಂತ ಕಲ್ಪನಾ ಅವರ ಸ್ಮೃತಿ ಮಂದಣ ಮತ್ತು ಸೌಂದರ್ಯ ಅವರ ಬಗ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ಅನಿಲ್ ಕುಮಾರ್ ಅವರು ಗೌರಮ್ಮ ಅನ್ನೋ ಹೆಸರಲ್ಲಿ ಸಂದೇಶ ಕಳಿಸ್ತಾ ಇದ್ದಾರೆ, ಏಕೆ ಅಂತ ಕೇಳಿ ಅಂತ ಗೊತ್ತಾಗ್ತಿಲ್ಲ. ಓಕೆ,

0: ಆಮೇಲೆ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕು ಹಳಿಕೇಡ್ ಬಿ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಮಿಕ್ಸ್ ಮೇಡಿ ಇಲ್ಲಿ ಮೂಡಿ ಬಂದ. ಹಾಗೆಯೇ ಯಾವುದದು ಮನು ಡೋಲಾರಿ ತನು ಡೋಲಾರಿ ಎಂಬ ಹಿಂದಿ ಹಾಡು ತುಂಬ ಚೆನ್ನಾಗಿತ್ತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಅವರು ಶಿವಮೊಗ್ಗದಿಂದ. ಕಲ್ಪನಾ ಅವರು ಹುಟ್ಟುಹಬ್ಬಕ್ಕೆ ಅವರು ಸಿನಿಮಾದ ಹಾಡಿನ ಜೊತೆ ಅವರ ಸಿನಿಮಾದ ಯಾವುದಾದ್ರೂ ಒಂದು ಸಂಭಾಷಣೆ ಹಾಕಿದ್ರೆ ಕೇಳಿ ಖುಷಿ ಪಡಬಹುದಿತ್ತು, ಅದಕ್ಕೆ ನಮಗೆ ಅವಕಾಶವಿಲ್ಲ ಸ್ನೇಹಿತರೆ. ಅದು ಕೇದು ನಮ್ಮದು ನಮ್ಮದೇ ಆದ ಕೆಲವು ನಿಯಮಗಳಿರ್ತದೆ. ಆ ಹಿನ್ನೆಲೆ ಒಳಗೆ ಅವರ ಧ್ವನಿಯನ್ನ ನಾವು ಕೇಳಿಸಿ ಕಷ್ಟ ಬರೀ ಹಾಡುಗಳನ್ನ ಅವರ ಅಭಿನಯದ ಹಾಡುಗಳನ್ನಷ್ಟೇ ಪ್ರಸಾರ ಮಾಡಲಿಕ್ಕೆ ಸಾಧ್ಯವಿರುತ್ತದೆ. ತಾವು ನಿಮಗೆ ಅವಕಾಶ ಕೊಟ್ಟಿದೆ, ತಾವು 11 ಗಂಟೆಗೆ ಕರೆ ಮಾಡೋದ್ರ ಮೂಲಕ ಹಾಡನ್ನ ಹಾಡಬಹುದು. ಯಾರು ಮಿನುಗುತ್ತಾರೆ ಕಲ್ಪನ ಅವರು ನಟಿಸಿದ ಚಿತ್ರದ ಹಾಡುಗಳನ್ನ ಚಿತ್ರದ ಹೆಸರೇಳಿ ತಾವು ಕರೆ ಮಾಡೋದ್ರ ಮೂಲಕ ಹಾಡಬಹುದಾಗಿದೆ ಅಂತ ಹೇಳ್ತಾ ಸ್ನೇಹಿತರು ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ತಮ್ಮದೇ ಆದ ಅಭಿಪ್ರಾಯಗಳ ಅನಿಸಿಕೆಗಳನ್ನು ತಿಳಿಸಿದ್ರಿ, ತಮಗೆ ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹೆರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ನೇಹಿತರೆ ಈ ಬೆಳಗ್ಗೆ 11 ಗಂಟೆಗೆ ವಿಷಯ ನಮ್ಮದು ಮಾಹಿತಿ ನಿಮ್ಮದು ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕಲ್ಪನಾ ಅವರು ನಟಿಸಿದ ಚಿತ್ರದ ಹಾಡುಗಳನ್ನು ತಾವು ಕರೆ ಮಾಡೋದ್ರ ಮೂಲಕ ಹಾಡಬಹುದಾಗಿದೆ. ಕಾರಣ ಇವತ್ತು ಕಲ್ಪನಾ ಅವರ ಹುಟ್ಟು ಹಬ್ಬವಾಗಿದೆ, ಗಮನಿಸಿ ಈ ಬೆಳಗ್ಗೆ 11 ಗಂಟೆಗೆ. ಸ್ನೇಹಿತರೆ ಇವತ್ತಿನ ಮತ್ತೊಂದು ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು. ಹಾಡು ಮಾತಾಡು ಕಾರ್ಯಕ್ರಮ ಆರಂಭಿಸುವ ಮುನ್ನ ಮೊದಲಿಗೆ ಒಂದು ಜಾಹೀರಾತು, ತದನಂತರ ಇಂದಿನ ಹಾಡು ಮಾತಾಡು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸೋಣ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.

హాడు మాతాడు. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮ.

ಆತ್ಮೀಯ ಶ್ರೋತೃಗಳಿಗೆಲ್ಲ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಶನಿವಾರದ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ವಿಜ್ಞಾನದ ಮೇಷ್ಟು ಬಂದಿದ್ದೀವಿ. ವಿಜ್ಞಾನದ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ತಾವು ನಮ್ಮ ಪ್ರಶ್ನೆಗೆ ಉತ್ತರಿಸ್ತೀರಲ್ವ? ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ವಾಟ್ಸಪ್ ಸಂಖ್ಯೆ 9481527266 5726 ತಾವು ಸಂದೇಶವನ್ನ ಕಳಿಸಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9481527260 ತಾವು ಸಂದೇಶವನ್ನ ಕಳಿಸಬಹುದು ಅಂತ ಹೇಳ್ತಾ ಬನ್ನಿ. ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಮಳೆಯಲ್ಲಿ ಕಬ್ಬಿಣದ ಮೊಳೆಯನ್ನು ಹೊರಗೆ ಬಿಡುವುದರಿಂದ ಅದು ಕಾಲಾನಂತರದಲ್ಲಿ ತುಕ್ಕು ಹಿಡಿಯುತ್ತದೆ. ಈ ಕಬ್ಬಿಣವು ಯಾವ ಎರಡು ದೈನಂದಿನ ಪದಾರ್ಥಗಳೊಂದಿಗೆ ಪ್ರತಿಕ್ರಿಯಿಸಿ ತುಕ್ಕು ಹಿಡಿಯುತ್ತದೆ? ಗಮನಿಸಿ, ಮಳೆಯಲ್ಲಿ ಒಂದು ಕಬ್ಬಿಣದ ಮೊಳೆ ಅಥವಾ ಯಾವುದೇ ಇರ್ಬೋದು, ಅದನ್ನ ಹೊರಗೆ ಬಿಟ್ಬಿಡ್ತೀವಿ, ಇದು ತುಕ್ಕು ಹಿಡಿಯುತ್ತದೆ. ಆದರೆ ಈ ತುಕ್ಕು ಹಿಡಿಯೋದಕ್ಕೆ ಎರಡು ಪದಾರ್ಥಗಳಿದ್ದಾವೆ, ಅವು ಯಾವ ಎರಡು ಪದಾರ್ಥಗಳಾಗಿದ್ದಾವೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ಬೇಕು. ಬನ್ನಿ, ಆಯ್ಕೆ 1 ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್, ಆಯ್ಕೆ 2 ಆಮ್ಲಜನಕ ಮತ್ತು ನೀರು. ಮತ್ತೊಮ್ಮೆ ಗಮನಿಸಿ, ಆಯ್ಕೆ 1 ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್, ಆಯ್ಕೆ 2 ಆಮ್ಲಜನಕ ಮತ್ತು ನೀರು. ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ. ಒಂದು ಮೊಳೆಯನ್ನ ನಾವು, ಮೊಳೆ ಗೊತ್ತಲ್ಲ, ಕಬ್ಬಿಣ, ಈ ಮೊಳೆಯನ್ನ ನಾವು ಹೊರಗೆ ಮಳೆಗಾಲದಲ್ಲಿ ಹೊರಗೆ

ಹೊರಗಿಟ್ಟಿರ್ತೀವಿ ಅಂತ ಹೇಳ್ಕೊಳ್ಳೋಣ. ಅದು ತುಕ್ಕಿಡೀತದೆ. ಇದು ಎರಡು ಅಂಶಗಳಿಂದ ತುಕ್ಕಿಡಿಯುತ್ತದೆ. ಅವು ಯಾವುವು? ಆಯ್ಕೆ ಒಂದು, ಆಪ್ಷನ್ ಒಂದು, ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್. ಆಯ್ಕೆ ಎರಡು, ಆಮ್ಲಜನಕ ಮತ್ತು ನೀರು. ಆಪ್ಷನ್ ಬಿ, ಆಮ್ಲಜನಕ ಮತ್ತು ನೀರು. ಯಾವುದನ್ನು ಅನ್ನೋದನ್ನ ನೀವು ಸರಿಯಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9481527260 ಉತ್ತರವನ್ನು ಕಳಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊದಲಿಗೆ ತಮ್ಮ ಹೆಸರು, ವಿಳಾಸ, ಆಮೇಲೆ ಉತ್ತರ ಕಳಿಸ್ಕೊಡಿ. ಎಲ್ಲಿಂದ ಅಂತ ಗೊತ್ತಾಗಬೇಕು. ಮೊದಲೇ ಉತ್ತರ ಆಗಿಬಿಟ್ರೆ ಗೊತ್ತಿಲ್ಲದೆ ಹೇಳಿಬಿಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಪಟಪಟ ಅಂತ ಹೇಳಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ಉತ್ತರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆಯ್ಕೆಯನ್ನು, ಆಯ್ಕೆ ಒಂದು ಸಾರಜನಕ ಅಥವಾ ಇಂಗಾಲದ ಡೈಆಕ್ಸೈಡ್, ಆಯ್ಕೆ ಎರಡು ಆಮ್ಲಜನಕ ಅಥವಾ ನೀರು. ಬನ್ನಿ ಈಗ ಎರಡು ಇಂಪಾದ ಹಾಡುಗಳು. ಮೈಂಡ್ಗೆ ಅಂದರೆ ಬುದ್ಧಿಗೆ ಕೆಲಸ ಕೊಡ್ತಾ ಕಿವಿಗೆ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡಲೇಬೇಕಲ್ವಾ ಸ್ನೇಹಿತರೆ? ಬನ್ನಿ ಎರಡು ಇಂಪಾದ ಹಾಡುಗಳನ್ನು ಕೇಳ್ಕೊಂಡು ಬರೋಣ. ಅನಂತರ ನಿಮ್ಮೆಲ್ಲ ಉತ್ತರಗಳನ್ನು ನಾನು ತೆಗೆದುಕೊಳ್ತೇನೆ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿಯು ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಮೊದಲನೇ ಪ್ರಶ್ನೆಯಾಗಿ ಕೇಳಿದ್ದೆ, ಮಳೆಯಲ್ಲಿ ಕಬ್ಬಿಣದ ಮೊಳೆಯನ್ನು ಹೊರಹಾಕಿದ್ರೆ ಅದು ತುಕ್ಕು ಹಿಡಿಯುತ್ತದೆ. ಈ ತುಕ್ಕು ಹಿಡಿಯುವುದಕ್ಕೆ ಎರಡು ಪ್ರಮುಖವಾದ ಪದಾರ್ಥಗಳು ಕಾರಣವಾಗಿರುತ್ತೆ, ಯಾವುವು ಅವು ಅಂತ ನಾನು ಕೇಳಿದ್ದೆ. ಎಲ್ಲರೂ ಸರಿಯಾದ ಉತ್ತರಗಳನ್ನೇ ಕಳಿಸ್ಕೊಟ್ಟಿದ್ದೀರಿ. ಆಯ್ಕೆ 1, 2 ಅಂತ ಹೇಳಿದ್ದೆ. ಯಾರ್ಯಾರು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ ಬನ್ನಿ ಕೇಳೋಣ ಯಾರ್ಯಾರು ಅಂತ ಹೇಳಿ ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಭಾಗ್ಯ ಸದಾಶಿವನವರು ಕೇಶವಪುರ ಭದ್ರಾವತಿಯಿಂದ, ಹನುಮಂತಪ್ಪ ಮಡವಾಳ ಅವರು ಜಗಳೂರಿನಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸದಾಶಿವಪ್ಪನವರು ಮಂಡಘಟ್ಟದಿಂದ, ರಾಜು ಶಂಕರಘಟ್ಟ ಅವರು ಆಮೇಲೆ ಮಮತಾ ಅವರು ಭದ್ರಾವತಿಯಿಂದ, ನೇರ್ಲಿಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ಹಾಗೆಯೇ ಬಿ ಸತ್ಯನಾರಾಯಣ ಜಹೇತ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಮತ್ತೊಬ್ಬರು ಯಾರಪ್ಪ ಮೋನಿಷಾ ಚೈತನ್ಯ ತರೀಕೆರೆಯಿಂದ, ರಂಗಸ್ವಾಮಿಯವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ನೇವಿ ಡಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ರೇಖಾ ಅವರು ಬೆಂಗಳೂರಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ಶಾನ್ಭೋಗುರು ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳೆಗುಂದಿ ಹೂವಿನ ಹಡಗಲಿಯಿಂದ, ರೂಪ ಹೆಚ್ KSRP ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಹಾಗೆ ಮುಂದುವರೆದಂತೆ ಎರಡು ಅಂತ ಹೇಳ್ತಾ ಇದ್ದಾರೆ. ವಂದನಾ ಸುರೇಖ ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಾಡೆ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ, ಪ್ರತಿಮಾ ನಾಯ್ಕ ಅವರು ಶಿವಮೊಗ್ಗದಿಂದ, ಕೇಶವಮೂರ್ತಿ ಅವರು BTM ಲೇಔಟ್ ಬೆಂಗಳೂರಿನಿಂದ, ಹಾಗೆ ಶ್ರುತಿ ಅರುಣ್ ಲಕ್ಕುವಳ್ಳಿಯಿಂದ, ಮುರಳೀಧರ್ ಅವರು ಶಿವಮೊಗ್ಗದಿಂದ, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಸದಾಶಿವಪ್ಪ ಜಯಶೀಲ ಸದಾಶಿವ ಅವರು, ಮಂಗಳ ಯುವರಾವ್ ಭದ್ರಾವತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಬೆಳಗಿನ ಶುಭೋದಯ, ಇಂದಿನ ಭಕ್ತಿಗೀತೆಗಳು ಭಾವಗೀತೆಗಳು ಮಿಶ್ರ ಮಾಧುರ್ಯ ಗೀತೆಗಳು ಎಲ್ಲವೂ ಬಹಳ ಸೊಗಸಾಗಿ ಮೂಡಿ ಬಂತು. 7:45 ಪ್ರಸಾರವಾದ ದಾವಣಗೆರೆ 7:15 ಪ್ರಸಾರವಾದ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ನಮಗೆ ಬಹಳ ಖುಷಿ ತಂದಿತ್ತು, ನಾವು ಕೂಡ ನೋಡಬೇಕು ಅನ್ನಿಸ್ತು, ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೂಡಲ ವಿಠಲ್ಪುರದಿಂದ ಪದ್ಮ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರ ಶಿವಮೊಗ್ಗದಿಂದ, ಲೀಲಾ ಈಶ್ವರ್ ಚಾಲುಕ್ಯನಗರ ಶಿವಮೊಗ್ಗದಿಂದ, ಬೃಂದಾ ಅವರು ಶಿವಮೊಗ್ಗದಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿಮಠಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ. ಪ್ರಶ್ನೆಗೆ ಉತ್ತರ ಆಯ್ಕೆ ಅಂತ ಹೇಳ್ತಾ ಲೀಲಾಡಿ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಮ ಬೇರ್ಕುಡಿಗಿ ಕೊಪ್ಪ ತಾಲೂಕಿನಿಂದ, ಶಿಶೈಲ ಕುಮಾರ್ ಲೇಔಟ್ ಶಿವಮೊಗ್ಗದಿಂದ, ವಿಭಾದೀಪಕ್ ಅವರು ಬೆಂಗಳೂರಿನಿಂದ, ಚಂದ್ರಶೇಖರ್ ಅವರು ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಹಲೋ ಸರ್ ನಮಸ್ತೆ, ಭದ್ರಾವತಿ ಜನಪದ ಶ್ರೇಯಸ್ ಚಂದ್ರಕಲಾ ವಿಶ್ವಾಸ್ ಶ್ರೀನಿವಾಸ್ ಇರ್ಬೋದು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಚ್ ರುದ್ರಸ್ವಾಮಿ ಕಣದಾಳ್ ಬಡಾವಣೆ ಚಿಕ್ಕ

ಮಂಗಳೂರು ಜಿಲ್ಲೆಯಿಂದ, ಕವಿತಾ ಕುಂಬಾರ್ ಬೀದಿ ಭದ್ರಾವತಿಯಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸರ್ ಶುಭೋದಯ ರಾಧಾ ಅವರು ನಿದಿಗೆಯಿಂದ, ಹಾಗೆಯೇ ಸತೀಶ್ ಜನ್ನಾಪುರದಿಂದ, ಮೀನಾ ಆಚಾರ್ ಮಸರಳ್ಳಿಯಿಂದ, ಇವರು ಯಾರು, ಕೊನೆ ಸಂಖ್ಯೆ 09346 ಮಾಲಿನಿ ಅಂತ ಇದೆ, ಮಾಲಿನಿ ಅವರು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೊನೆ ಸಂಖ್ಯೆ 09346 ಉತ್ತರವನ್ನು ಊರೂರು ವಿಳಾಸವನ್ನು ಕಳಿಸಿಲ್ಲ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಸಾಂಗ್ಸ್ ಟುಡೇ ಆರ್ ಸೂಪರ್ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು ಆಯ್ಕೆ 2, ಆಪ್ಷನ್ ಬಿ. ಯಾವುದು ಹೇಳಿ? ಆಮ್ಲಜನಕ ಮತ್ತು ನೀರು. ಇದು ಯಾಕೆ ಹೀಗಾಗುತ್ತೆ? ಆಮ್ಲಜನಕ ಕಬ್ಬಿಣ ಮಳೆಯಲ್ಲಿ ತುಕ್ಕು ಹಿಡಿಯಲು ಮೂಲ ಕಾರಣ ಆಕ್ಸಿಡೀಕರಣ, ಆಕ್ಸಿಡೇಷನ್ ಎಂಬ ರಾಸಾಯನಿಕ ಪ್ರಕ್ರಿಯೆ. ಮಳೆ ನೀರು ಮತ್ತು ಗಾಳಿಯಲ್ಲಿರುವ ಆಮ್ಲಜನಕವು ಕಬ್ಬಿಣದೊಂದಿಗೆ ನಿರಂತರವಾಗಿ ಸಂಪರ್ಕ ಬಂದಾಗ ಈ ಪ್ರಕ್ರಿಯೆ ನಡೆಯುತ್ತದೆ. ಆಮ್ಲಜನಕ ಮತ್ತು ತೇವಾಂಶ. ಕಬ್ಬಿಣವು ತುಕ್ಕು ಹಿಡಿಯಲು ಗಾಳಿಯಲ್ಲಿನ ಆಮ್ಲಜನಕ ಮತ್ತು ನೀರಿನ, ಮಳೆ ನೀರು ಅಥವಾ ತೇವಾಂಶ ಜಂಟಿ ಉಪಸ್ಥಿತಿ ಅತ್ಯಗತ್ಯ. ಬರೀ ಒಣಗಾಳಿ ಅಥವಾ ಆಮ್ಲಜನಕವಿಲ್ಲದೆ ಶುದ್ಧ ನೀರಿನಲ್ಲಿ ಕಬ್ಬಿಣ ತುಕ್ಕು ಹಿಡಿಯುವುದಿಲ್ಲ. ಮತ್ತೊಮ್ಮೆ ಅವರು ಸಂದೇಶ ಬಂದಿದೆ. ನಿಮ್ಮ ಉತ್ತರವನ್ನು ನಾನು ಓದಿದ್ದೇನೆ, ಅನಿಲ್ ಕುಮಾರ್ ತಡಕ್ನಹಳ್ಳಿ ಅವರೇ, ನಿಮ್ಮ ಆಯ್ಕೆಯ ಉತ್ತರವನ್ನು ನಾನು ಓದಿದ್ದೇನೆ. ಹಾಗೆಯೇ ಆಮ್ಲ ಮಳೆ ವಾತಾವರಣದಲ್ಲಿರುವ ಇಂಗಲ್ ಡೈಆಕ್ಸೈಡ್ CO2 ಮಳೆ ನೀರಿನೊಂದಿಗೆ ಬೆರೆತಾಗ ದುರ್ಬಲ ಕಾರ್ಬನಿಕ್ ಆಮ್ಲ ತಯಾರಾಗ್ತದೆ. ಈ ಆಮ್ಲೀಯ ಗುಣವು ಕಬ್ಬಿಣವು ವೇಗವಾಗಿ ತುಕ್ಕು ಹಿಡಿಯಲು ಉತ್ತೇಜನ ನೀಡುತ್ತದೆ. ಎಲ್ಲ ಕಾರಣದಿಂದ ಇದು ತುಕ್ಕು ಹಿಡಿಯಲು ಸಾಧ್ಯವಾಗಿದೆ ಅಂತ ಹೇಳ್ತಾ ಬನ್ನಿ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಇದನ್ನು ನಾವು ಗಮನಿಸ್ಬೋದು. ಎರಡನೇ ಪ್ರಶ್ನೆ ಹೀಗೆ ಇದೆ ಅನ್ನೋದನ್ನು ನಾವು ವೈಶಿಷ್ಟ್ಯಪೂರ್ಣವಾಗಿ ಅನ್ನೋದಕ್ಕಿಂತ ತುಂಬ ಬಹಳ ಹತ್ತಿರದಿಂದಲೇ ಈ ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗ್ತದೆ ಅಲ್ವಾ ಸ್ನೇಹಿತರೆ? ಹೌದಾ ಇಲ್ವೋ? ಸರಿಯಾದ ಉತ್ತರವನ್ನು ನೀವು ಕಳಿಸ್ತಿರಲ್ವ? ನಮ್ಮ ವಾಟ್ಸಪ್ ಸಂಖ್ಯೆ 9481572260 ತಾವು ಎರಡನೇ ಪ್ರಶ್ನೆ ಉತ್ತರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಎರಡನೇ ಪ್ರಶ್ನೆ ಈಗ ಬಂದಿದೆ. ಮಾನವನ ಬೆನ್ನೆಲುಬಿನ ಮುಖ್ಯ ಉದ್ದೇಶವೇನು? ಗಮನಿಸಿ, ಮಾನವನ ಬೆನ್ನೆಲುಬಿನ ಮುಖ್ಯ ಉದ್ದೇಶವೇನು? ಆಯ್ಕೆ 1, ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು. ಆಯ್ಕೆ 2, ದೇಹಕ್ಕೆ ಬೆಂಬಲ ನೀಡಲು ಮತ್ತು ಬೆನ್ನು ಹುರಿಯನ್ನು ರಕ್ಷಿಸಲು. ಆಯ್ಕೆ 1, ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು. ಆಯ್ಕೆ 2, ದೇಹಕ್ಕೆ ಬೆಂಬಲ ನೀಡಲು ಮತ್ತು ಬೆನ್ನು ಹುರಿಯನ್ನು ರಕ್ಷಿಸಲು. ಮತ್ತೊಮ್ಮೆ ಪ್ರಶ್ನೆ ನಿಮ್ಮ ಮುಂದೆ. ಮಾನವನ ಬೆನ್ನು ಎಲುಬಿನ ಮುಖ್ಯ ಉದ್ದೇಶವೇನು? ಅದರ ಮುಖ್ಯ ಉದ್ದೇಶ ಏನಾಗಿರ್ತದೆ? ಆಯ್ಕೆ 1, ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು. ಆಯ್ಕೆ 2, ದೇಹಕ್ಕೆ ಬೆಂಬಲ ನೀಡಲು ಮತ್ತು ಬೆನ್ನುಹುರಿಯಿಂದ ರಕ್ಷಿಸಲು. ಬೆನ್ನೆಲುಬಿನ ಮುಖ್ಯ ಉದ್ದೇಶವೇನು? ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481572260 ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಈಗ 2 ಬ್ಯಾಕ್ ಟು ಬ್ಯಾಕ್ ಇಂಪಾದ ಹಾಡುಗಳನ್ನು ಕೇಳ್ಕೊಂಡು ಬರೋಣ. ನಿಮ್ಮ ನೆಚ್ಚಿನ ಬಾನುಲಿ ಕೇಂದ್ರವಾದಂಥ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮ. ನಮ್ಮ ಸ್ಟುಡಿಯೋ ಸಮಯ 10:35:03. ಎರಡನೇ ಪ್ರಶ್ನೆಗೆ ಕೇಳಿದ್ದೆ, ಮಾನವನ ಬೆನ್ನೆಲುಬಿನ ಮುಖ್ಯ ಉದ್ದೇಶವೇನು? ಅದು ಯಾವ ಒಂದು ಕಾರಣಕ್ಕಾಗಿ ಬೆನ್ನೆಲುಬಿನ ಮುಖ್ಯ ಕಾರ್ಯನಿರ್ವಹಿಸುತ್ತದೆ? ಮಾನವನ ಬೆನ್ನೆಲುಬಿನ ಮುಖ್ಯ ಉದ್ದೇಶವೇನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಅವರು ಹೊಸಮನೆಯ ಭದ್ರಾವತಿಯಿಂದ, ಮಮತಾ ಅವರು ಭದ್ರಾವತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ರೇಣುಕಾಡಿ ಶಿವಮೊಗ್ಗದಿಂದ, ಹನುಮಂತಪ್ಪ ಮಡವಳ ಜಗಳೂರಿಂದ, ಮಂಗಳ ಯು ರಾವ್ ಭದ್ರಾವತಿಯಿಂದ, ಹಾಗೆಯೇ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಶೈಲಜ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ಬೃಂದಾ ಅವರು ಶಿವಮೊಗ್ಗದಿಂದ, ರೂಪ ಎಚ್ ಕೆ ಎಸ್ ಆರ್ ಪಿ ಗೃಹ ಸಮುಚ್ಚಯ ಡೈರಿ ವೃತ್ತ

ಇಲ್ಲಿಂದ ಶಿವಮೊಗ್ಗದಿಂದ, ಹಾಗೇ ಮೋನಿಶೆ ಚೈತನ್ಯ ತರೀಕೆರೆಯಿಂದ, ವಂದನಾ ಸುರೇಖ ಅಶ್ವಿನಿ ಗಗನ್ ತರೀಕೆರೆಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಮೀನಾ ಆಚಾರ್ ಮಸರಳ್ಳಿಯಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ,

ಅಂದರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ನಾನು ಭಗ್ಯ ಸದಾಶಿವ ಕೇಶವಪುರ ಭದ್ರಾವತಿಯಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ವಿನುತಾ ಮುರಳೀಧರ್ ಅವರು ತೀರ್ಥಹಳ್ಳಿಯಿಂದ, ರಂಗಸ್ವಾಮಿ ಅವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ನೇರ್ಲಿಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು. ನೆಟ್ವರ್ಕ್ ಇರಲಿಲ್ಲ, ಹಾಗಾಗಿ ನಮಗೆ ಜಿಲ್ಲೆಯ ಸ್ಥಳಗಳ ಬಗ್ಗೆ ಹೇಳಾಗಲಿಲ್ಲ, ಬೇಸರವಾಯಿತು ಅಂತ ಹೇಳ್ತಾ ಇದ್ದಾರೆ. ಹೌದಾ, ಖಂಡಿತ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಿರ್ತಾರೆ, ತಾವು ಕೇಳ್ಬೋದು. ಯಾರು ಸುಂದರರಾಜ್ ಅವರು ನಡೆಸಿಕೊಟ್ಟಂಥ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯದ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದರೆ ತಾವು ಅದನ್ನು ಗಮನಿಸ್ಬೋದು. ಶಾಂತಾಚಾರ್ಯ ಅವರು ಬಡಿಗೇರು ಕುಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಡ್ತಾ ಮಾಹಿತಿಯನ್ನು ಒದಗಿಸಿದ್ದಾರೆ. ಮಹೇಶ್ ಕುಮಾರ್ ಅವರು ಹೊನ್ನಾಳಿ, ರೇಖಾ ಅವರು ಬೆಂಗಳೂರಿನಿಂದ, ಮುರಳೀಧರ್ ಅವರು ಶಿವಮೊಗ್ಗದಿಂದ, ಹಾಗೆಯೇ ಕೇಶವಮೂರ್ತಿ ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ಮಂಜುಳಾ ಜನಾರ್ಧನ್ ಅವರು ಭೂತನಗುಡಿ ಭದ್ರಾವತಿಯಿಂದ, ಸಂಗೀತಾ ವಿನಯ್ ಕುಮಾರ್ ಬ್ಯಾಡ್ಗಿಯಿಂದ, ಶ್ರೀಮತಿ ಗೀತಾ ಬಾಲಕೃಷ್ಣ ಪುರಾಣಿಕ್ ಲಕ್ಕವಳ್ಳಿಯಿಂದ. ಖಂಡಿತ ಹಾಗೆಯೇ ಹಾಯ್ ಸರ್ ಶುಭ ಮುಂಜಾನೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ಅವರು ವಿದ್ಯಾನಗರ ವಿದ್ಯಾಮಂದಿರದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ವೀಣಾ ಪೂರ್ಣಪ್ರಜ್ಞ ಲೇಔಟ್ ಬೆಂಗಳೂರಿನಿಂದ, ಮಹೇಶ್ ಹೊಸೂರ್ ಅವರು, ಶ್ರೀ ಶೈಲಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ, ಶಾನ್ ಬೋಗ್ರು ಕೊಟ್ರೇಶ್, ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳೆಗುಂದಿ ಹೂವಿನ ಹಡಗ್ಲಿಯಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ಹಾಗೆ ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ನಳಿನಿ ಸತೀಶ್ ಅವರು ಚಿತ್ರದುರ್ಗದಿಂದ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಮಂಡಗದ್ದೆ ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಅವರು, ಬಿಂದು ವಿಜಯಕುಮಾರ್ ಅವರು, ಹಾಗೆಯೇ ಮೂಡಲ ವಿಠಲಪುರದಿಂದ ಶಿವಮೊಗ್ಗ ಜಿಲ್ಲೆ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ವಿಭಾದೀಪಕ್ ಅವರು ಬೆಂಗಳೂರಿನಿಂದ, ಸಂತೋಷ್ ಕುಂಬಾರ್ ಸಂತೋಷ್ ಅವರು ಕುಂಬಾರ್ ಬೀದಿ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ರಾಧಾ ಅವರು ನಿದಿಗೆಯಿಂದ, ಹಂಪಣ್ಣ ಅವರು ನ್ಯಾಮ್ತಿಯಿಂದ, ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡ್ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ. ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ, ಶಾರದಾ ಹೋಮ್ ಗಾರ್ಡ್ ಉಜ್ಜಿನಿಪುರ ಭದ್ರಾವತಿಯಿಂದ, ಅಜಯ್ ವಂಟಕರ್ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ದ್ರಾಕ್ಷಾಯಿಣಿ ಭೀಮನೇರಿ. ನಮಸ್ತೆ ಸರ್, ಆಯಿತು ತಮ್ಮದು ಆಯಿತಾ ತಿಂಡಿ ಆಯಿತಾ, ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸ್ಕೊಟ್ಟಿದ್ದೀರಿ. ಇದರ ಆಯ್ಕೆ ಆಗಿತ್ತು ಎರಡು, ಯಾವುದು ಹೇಳಿ? ದೇಹಕ್ಕೆ ಬೆಂಬಲ ನೀಡಲು ಮತ್ತು ಬೆನ್ನುಹುರಿಯಿಂದ ರಕ್ಷಿಸಲು. ಮಾನವನ ಬೆನ್ನೆಲುಬಿನ ಅಂದರೆ ಕಶೇರುಕ ಖಂಡ ಅಥವಾ ಬೆನ್ನುಮೂಳೆ ಮುಖ್ಯ ಉದ್ದೇಶ ದೇಹಕ್ಕೆ ದೃಢವಾದ ರಚನೆ ನೀಡುವುದು, ಜೊತೆಗೆ ನೇರವಾಗಿ ನಿಲ್ಲಲು ಸಹಾಯ ಮಾಡೋದು, ಮತ್ತು ಅತ್ಯಂತ ಸೂಕ್ಷ್ಮವಾದ ಬೆನ್ನುಹುರಿಯನ್ನು ಅಂದರೆ ಸ್ಪೈನಲ್ ಕಾರ್ಡ್ ಅನ್ನು ರಕ್ಷಿಸುವುದಾಗಿರುತ್ತದೆ. ಎಲ್ಲ ಹಿನ್ನೆಲೆಯೊಳಗೆ ಈ ಮಾನವನ ಬೆನ್ನೆಲುಬು ತುಂಬ ಅರ್ಥಪೂರ್ಣವಾಗಿ ಅದು ಮನುಷ್ಯನನ್ನು ಲವಲವಿಕೆಯಿಂದ ಇಡಲು ಸಾಧ್ಯ ಮಾಡುತ್ತದೆ ಅಂತ ಹೇಳ್ಬೋದು. ಸ್ನೇಹಿತರೀಗ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ನಮ್ಮ ಋತುಮಾನದಲ್ಲಿ ಎರಡು ಆಯನಗಳು ಈಗ ಇರುವ ಆಯನ ಯಾವುದು? ಅಂದರೆ ಸೂರ್ಯನ ಪಥ ಬದಲಾವಣೆ ಆಯನ ಅಂತ ನಾವು ಕರಿತೀವಿ. ಸೂರ್ಯನ ಪಥ ಬದಲಾವಣೆ ಆಗೋದನ್ನು ಆಯನ ಅಂತ ಕರಿತೀವಿ. ಈಗಿರುವ ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು, ಇದು ಒಂದು ವಿಜ್ಞಾನ. ನಾನಿನ್ನು ಪ್ರಶ್ನೆನೇ ಕೇಳಿಲ್ಲ, ಆಗಲೇ ಉತ್ತರ ಬಂದೇ ಬಿಟ್ಬಿಟ್ಟಿದೆ. ನಮ್ಮ ಕೇಳುಗರು ತುಂಬ ತುಂಬ ತುಂಬ ಬುದ್ಧಿವಂತರು, ಯಾಕೆಂದರೆ ನಾವು ಅದು ಬೆಳಗ್ಗೆ ಹೇಳ್ತಾ ಇರ್ತೀವಿ ಕಾರ್ಯಕ್ರಮಗಳಲ್ಲಿ. ಮೊದಲನೇದು ಈಗಾಗಲೇ ಹೇಳಿದೆ, ಎರಡು ಆಯನಗಳು ಈಗ ಇರುವ ಆಯನ. ಈ ಜುಲೈ ತಿಂಗಳಿಂದ ಆಯನ ಬದಲಾವಣೆ ಆಗ್ತದೆ. ಮೊದಲನೇ ಅದು ಆಯ್ಕೆ ಒಂದು ದಕ್ಷಿಣ ಆಯನ, ಆಯ್ಕೆ ಎರಡು ಉತ್ತರಾಯನ. ಈಗಿರುವ ಆಯನ ಯಾವುದು? ಇದರಲ್ಲೇ ನೀವು ಸರಿಯಾದ ಉತ್ತರವನ್ನು ನಮಗೆ ಕಳಿಸ್ಕೊಡ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 ಪ್ರಶ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಎರಡು ಆಯನಗಳು.

ಇವೆ. ಈಗ ಪ್ರಸ್ತುತ ಇರುವ ಆಯನ ಯಾವುದು ಅಂದರೆ ಋತುಮಾನದ ಬದಲಾವಣೆಗೆ ಅದು ಆಯನಗಳು ಬರ್ತದೆ. ಈಗಿರುವ ಆಯನ ಯಾವುದು? ಆಯ್ಕೆ ಒಂದು ದಕ್ಷಿಣಾಯನ, ಆಯ್ಕೆ ಎರಡು ಉತ್ತರಾಯನ. ಸರಿಯಾದ ಉತ್ತರವನ್ನು ಕಳಿಸ್ಕೊಡ್ತೀರಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ ಮತ್ತೊಮ್ಮೆ 9481527260 ಬನ್ನಿ. ಈಗ ಎರಡು ಇಂಪಾದ ಹಾಡುಗಳನ್ನು ಕೇಳ್ಕೊಂಡು ಬರೋಣ.

ಕೆಳಗಡೆ ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮ. ಮೂರನೇ ಪ್ರಶ್ನೆಗೆ ಕೇಳಿದ್ದೆ, ನಮ್ಮಲ್ಲಿ ಎರಡು ಆಯನಗಳಿವೆ, ಅಂದರೆ ಖಗೋಳಶಾಸ್ತ್ರಜ್ಞ ಪ್ರಕಾರ ಈಗಿರುವ ಆಯನ ಯಾವುದು ಅಂತ ಕೇಳಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ, ತಮ್ಮೆಲ್ಲ ಉತ್ತರಗಳನ್ನು ಓದುವ ಸಮಯ ಈಗ ಬಂದು ಒದಗಿದೆ.

ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಮಂಗಳಯ್ಯರಾವು ಭದ್ರಾವತಿಯಿಂದ, ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ, ಮೀನಾ ಆಚಾರ್ ಮೊಸರಳ್ಳಿಯಿಂದ, ರೂಪ ಹೆಚ್ ಕೆಎಸ್ಆರ್ಪಿ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಶೈಲೇಶ ಕೃಷ್ಣಸ್ವಾಮಿಯವರು ವಿಜಯನಗರದಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಶಿವಮೊಗ್ಗ ಬಸವೇಶ್ವರನಗರದಿಂದ ಜಯಶೀಲ ಸದಾಶಿವಯ್ಯ ಅವರು, ಮಮತಾ ಅವರು ಭದ್ರಾವತಿಯಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ಜೊತೆಗೆ ಶುಭ ಮುಂಜಾನೆ ಸರ್ ನಮಸ್ಕಾರ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ಮಹೇಶ್ ಕುಮಾರ್ ಅವರು ಹೊನ್ನಾಳಿಯಿಂದ, ಹನುಮಂತಪ್ಪ ಮಡವಾಳರವರು ಜಗಳೂರಿನಿಂದ, ಹಿತಾರ್ಥ ಹಳೆನಗರ ಭದ್ರಾವತಿಯಿಂದ, ನಾನು ಭಾಗ್ಯ ಸದಾಶಿವನ್ ಕೇಶುಪುರ ಭದ್ರಾವತಿಯಿಂದ, ವಂದನಾ ಸುರೇಖ ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಡೆ ಅಶ್ವಿನಿ ಗಗನ್ ತರೀಕೆರೆಯಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ರೇಖಾ ಅವರು ಬೆಂಗಳೂರಿನಿಂದ, ವಿನುತಾ ಮುರಳೀಧರ್ ಅವರು ತೀರ್ಥಹಳ್ಳಿಯಿಂದ, ನಮಸ್ತೆ ಗುರುಗಳೇ ಅಂತ ಹೇಳ್ತಾ ಇದ್ದಾರೆ, ಮೂಡಲ ವಿಠಲ್ಪುರ ಶಿವಮೊಗ್ಗ ಜಿಲ್ಲೆಯ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು, ಶಾಂತಾಚಾರ್ ಬಡಿಗೇರವರು ಕೊಕ್ಕನೂರು ಉತ್ತರವನ್ನು ಕಳಿಸ್ಕೊಡ್ತಾ ಮಾಹಿತಿ ತುಂಬ ಚಂದ ಕಳಿಸ್ಕೊಟ್ಟಿದ್ದಾರೆ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಪ್ರತಿಮಾ ನಾಯಕ ಅವರು ಶಿವಮೊಗ್ಗದಿಂದ, ಸಂಗೀತ ವಿನಯ್ ಕುಮಾರ್ ಬ್ಯಾಡ್ಗಿಯಿಂದ, ವಿಜಯಪುರ ಸುದರ್ಶನ ಕುಮಾರ್ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಸುನೀತಾ ಶ್ರೀಧರ್ ಶರಾವತಿ ನಗರ ಶಿವಮೊಗ್ಗದಿಂದ, ಹಾಯ್ ಗುಡ್ ಮಾರ್ನಿಂಗ್ ಸರ್ ಆಯಿತು ಟಿಫನ್ ಆಯ್ತಾ ಅಂದಾಯ್ತಾ, ವರ್ಣಿಕಾ ಜೀವನ್ ಅವರು ಅರಳಿಹಳ್ಳಿಯಿಂದ, ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡ್ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಅಭಿಷೇಕಯ್ಯ ಹಿರೇಮಠ ಅವರು, ಕೇಶವಮೂರ್ತಿ ಅವರು ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ, ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ರಾಜು ಅವರು ಶಂಕರಘಟ್ಟದಿಂದ, ನಮಸ್ತೆ ಸರ್ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ ವಿದ್ಯಾಮಂದಿರದಿಂದ ಭದ್ರಾವತಿ, ಹಾಯ್ ಗುಡ್ ಮಾರ್ನಿಂಗ್ ಸರ್ ಕರಡೇರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ವೀಣಾ ಅವರು ಪೂರ್ಣಪ್ರಜ್ಞೆ ಲೇಔಟ್ ಬೆಂಗಳೂರಿನಿಂದ, ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಶಾನ್ ಬೋಗ್ರು ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳೆಗುಂದಿ ಹೂವಿನ ಹಡಗ್ಲಿಯಿಂದ, ಶ್ರೀಶೈಲ ಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ, ದ್ರಾಕ್ಷಾಯಿಣಿ ಅವರು ಭೀಮನೇರಿಯಿಂದ, ದೇವರಾಜ್ ಅವರು ಶಿವಮೊಗ್ಗದಿಂದ ಉತ್ತರ ಚಂದ ಕಳಿಸ್ಕೊಟ್ಟಿದ್ದಾರೆ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತಾ ಕಾಲೋನಿ ಭದ್ರಾವತಿಯಿಂದ, ಮಂಜುಳಾ ಜನಾರ್ಧನ್ ಅವರು ಭೂತನಗುಡಿ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಟಗದ್ದಿ ಹುಬ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಅಜಯ್ ವಂಟಕರ್ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಎಂ ಈಶಣ್ಣ ಮುತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ರೂಪಾ ಬಿ ಎಸ್ ಫ್ರಮ್ ಶೃಂಗೇರಿ ಹೊಸ ಕೆಡಗುರು ಅಂತ ಅಂದ್ಕೊಂಡಿದ್ದೀನಿ ಕಾರ್ಯಕ್ರಮಕ್ಕೆ, ಸ್ವಾಗತ ತಮಗೆ ರೂಪಾ ಅವರೇ ಶೃಂಗೇರಿಯಿಂದ, ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ್ತ

ಕಾಲೋನಿ ಭದ್ರಾವತಿಯಿಂದ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ನಾಗರಾಜ್ ಅವರು ಅಂಗಡಿ ಕಾಗದನಗರ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಕೆ ಬಿ ಚಂದ್ರಯ್ಯ, ಮಕ್ಕಳಾದ ಸಂತೋಷ್, ನಾಗರಾಜಯ್ಯ, ಲತಾ ಕುಂಬಾರ್ ಬೀದಿ ಭದ್ರಾವತಿಯಿಂದ. ವಿಶ್ವಾಸ್ ಅವರು ಸವಳಂಗದಿಂದ. ರಾಧಾ ಅವರು ನಿದಿಗೆಯಿಂದ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು. ಮಹೇಶ್ ಅವರು ಹೊಸೂರು ಶಿಕಾರಿಪುರ ತಾಲೂಕಿನಿಂದ. ಶಿವಮೊಗ್ಗದ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್ ಅವರು, ಡಾಕ್ಟರ್ ಪ್ರವೀಣ್ ಅವರು. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಮುಂಜಾನೆ ಶುಭೋದಯ, ನಮಸ್ಕಾರ ಸರ್. ಉತ್ತರ ಇದು ಕರೆಕ್ಟ್, ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಿ. ನಳಿನಿ ಸತೀಶ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ ಆಗಿತ್ತು ಸ್ನೇಹಿತರೆ. ದಕ್ಷಿಣಾಯನ, ಈಗಿರುವುದು ದಕ್ಷಿಣಾಯನ. ನಮ್ಮ ಪಂಚಾಂಗದ ಪ್ರಕಾರ ಸೂರ್ಯನ ಚಲನೆಯನ್ನು ಆಧರಿಸಿ ಎರಡು ಆಯನಗಳಿವೆ. ಇವುಗಳನ್ನು ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂದು ಕರೆಯಲಾಗ್ತದೆ. ಉತ್ತರಾಯಣ ಸೂರ್ಯನ ಮಕರ ರಾಶಿ ಮಿಥುನ ರಾಶಿವರೆಗೂ ಉತ್ತರ ದಿಕ್ಕಿನೆಡೆಗೆ ಚಲಿಸುವ ಕಾಲಾವಧಿಯನ್ನು ಸಾಮಾನ್ಯವಾಗಿ ಜನವರಿ ಮಧ್ಯಭಾಗದಿಂದ ಜುಲೈ ಮಧ್ಯಭಾಗದವರೆಗೂ ಇದನ್ನು ಉತ್ತರಾಯಣ ಅಂತ ಕರಿತೀವಿ. ದಕ್ಷಿಣ ಅಂದರೆ ಸೂರ್ಯ ಕರ್ಕಾಟಕ ರಾಶಿಯಿಂದ ಧನು ರಾಶಿಯಿಗೆ ಪ್ರವೇಶ ಮಾಡ್ತಾನೆ. ವರೆಗೆ ದಕ್ಷಿಣ ದಿಕ್ಕಿನ ಕಡೆಗೆ ಚಲಿಸುವ ಕಾಲಾವಧಿ ಸಾಮಾನ್ಯವಾಗಿ ಜುಲೈ ಮಧ್ಯಭಾಗದಿಂದ ಜನವರಿ ಮಧ್ಯಭಾಗದವರೆಗೂ ಆಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಈಗಿರುವುದು ಅಂದರೆ ಈಗ 17ನೇ ತಾರೀಕು ಅಂದರೆ ನಿನ್ನೆಯಿಂದ ಇದು ದಕ್ಷಿಣಾಯನ ಆಗಿದೆ ಸ್ನೇಹಿತರೆ. ಈಗ ಸೂರ್ಯ ಭೂಮಿಯಿಂದ ಸ್ವಲ್ಪ ದೂರ ಹೋಗ್ತಾನೆ. ಭೂಮಿ ಸೂರ್ಯನ ಕ್ಷಮಿಸಿ, ಸೂರ್ಯನಿಂದ ಭೂಮಿ ಸ್ವಲ್ಪ ದೂರ ಆಗ್ತಾ ಬರುತ್ತೆ. ಭೂಮಿ ಯಾವಾಗ ಸೂರ್ಯ ಹತ್ರಕ್ಕೆ ಬರುತ್ತೋ ಬೆಳಗ್ಗೆ ಜಾಸ್ತಿ, ಅದನ್ನು ಉತ್ತರಾಯಣ ಅಂತ ನಾವು ಕರಿತಾ ಹೋಗ್ತೀವಿ. ಈಗ ದೂರ ಆಗ್ತಾ ಆಗ್ತಾ ಹೋದಾಗ ಭೂಮಿ ಸ್ವಲ್ಪ ಕತ್ಲು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಹಳ್ಳಿಯಲ್ಲಿ ಮಾಗಿ ಕಾಲ ಅಂತ ಕರಿತೀವಿ. ನೀವು ಕೇಳಿದ್ದೀರ ಮಾಗಿಯ ಕಾಲದಲ್ಲಿ ಅಥವಾ ಮಾಗಿಯ ಚಳಿ ಅಂತ ಹೇಳಿ. ಈ ಎಲ್ಲ ಹಿನ್ನೆಲೆ ಒಳಗೇನೆ ಇದನ್ನು ನಾವು ಗಮನಿಸಬೇಕು. ವಿಲೀಲ ವಿದ್ಯಾನಗರ ಶಿವಮೊಗ್ಗದಿಂದ ಒಳ್ಳೆಯ ಮಾಹಿತಿಗಳು ಸಿಗ್ತಾ ಇದೆ. ಇದರಿಂದ ಜ್ಞಾನ ಕೂಡ ಸ್ವಲ್ಪ ಮಟ್ಟಿಗಾದರೂ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಶಾಂತಾಚಾರ ಬಡಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ. ಹಾಡು ಮಾತಾಡು ವಿಜ್ಞಾನ ಸಭೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ನಿರೂಪಕರು ತುಂಬ ಹೃದಯ ಧನ್ಯವಾದಗಳು. ಮಾಹಿತಿ ಮನೋರಂಜನೆ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದು ಇಂಥ ಜ್ಞಾನವರ್ಧಕ ಮತ್ತು ಮನೋರಂಜನಾತ್ಮಕ ಕಾರ್ಯಕ್ರಮ ನಡೆಯುತ್ತಿರುವ ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಧನ್ಯವಾದಗಳು. ಪ್ರೀತಿಯ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲ ಏನು ಮಾಡಿದಿರಿ, ನಮಗೆ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಈ ಉತ್ತರ ಕಳಿಸ್ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ತಿಳಿಸ್ಬೇಕಲ್ವಾ? ಆ ಧನ್ಯವಾದ ಹೇಗಿರುತ್ತೆ ಹೇಳಿ, ಚಪ್ಪಾಳೆಗಳ ಮೂಲಕ. ಬನ್ನಿ ಈಗ ಪ್ರೀತಿಯ ಕೇಳುವರಿಗೆಲ್ಲ ಚಪ್ಪಾಳೆ. ಇದಾಗಿತ್ತು ಸ್ನೇಹಿತರೆ ಇಂದಿನ ಅಂದರೆ ಈ ಶನಿವಾರದ ಹಾಡು ಮಾತಾಡು ಕಾರ್ಯಕ್ರಮ, ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 11:16.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು

0: ಟೈಮ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೆಲವರೇ ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 11:02. ಸ್ನೇಹಿತರೆ, ಇವತ್ತು ಮತ್ತೊಂದು ಕಾರ್ಯಕ್ರಮ, ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಸ್ನೇಹಿತರೆ, ಇವತ್ತು ಇನ್ನೇ ವಿಷಯ ಕೊಟ್ಟುಬಿಟ್ಟಿದ್ದೀನಿ, ಕಲ್ಪನಾ ಅವರ ಹುಟ್ಟುಹಬ್ಬ. ಮಿನುಗುತಾರೆ ಕಲ್ಪನಾ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ನಟಿಸಿದ ಚಿತ್ರದ ಹಾಡುಗಳನ್ನು ಹಾಡಬೇಕು ತಾವು. ಬನ್ನಿ, ಮೊದಲ ಕರೆ ಯಾರದು ಅಂತ ನೋಡೋಣ. ನಮಸ್ತೆ. ಹಲೋ,
1: ನಮಸ್ತೆ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಶಿವಕುಮಾರ್.
0: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಮಿನುಗುತಾರೆ ಕಲ್ಪನಾ ಅವರ ಹುಟ್ಟುಹಬ್ಬ, ಈ ಸಂದರ್ಭದಲ್ಲಿ ಅವರ ಒಂದು ಸ್ಮರಣೆ ನಿಮಿತ್ತವಾಗಿ ಒಂದು ಒಳ್ಳೆ ಹಾಡನ್ನ ಹಾಡಿ, ಅವರ ಚಿತ್ರದ ಯಾವ್ದು ಆಯ್ಕೆ ಮಾಡಿದಿರಿ?
1: ಕಾರ್ಯಕ್ರಮಕ್ಕೆ ಸ್ವಾಗತ, ಧನ್ಯವಾದ ಸರ್. ಸರ್, ನಾನು ಎರಡು ಕನಸು ಚಿತ್ರದಿಂದ ಅದೇ ತಮ್ ನಮ್ ತಮ್ ನಮ್ ಸಾಂಗ್ ಹೇಳ್ತೀನಿ ಸರ್.
0: ಆಯ್ತು, ಹಾಡಿ ಹಾಡಿ.
1: ತಮ್ ನಮ್ ತಮ್ ನಮ್ ನಮ್ಮಿಗೆ ಮನಸ್ಸು ಮಿಡಿಯುತ್ತಿದೆ, ಓ ಸೂತಿದೆ ಕೈಯಲ್ಲಿ ಕುಡಿವೈ ಹೊನ್ನ ಬಳಿಯ ಗಲ್ ಗಲ್ ಗಲ್ ಗಲ್ ತಾಳಕ್ಕೆ ನನ್ನಿದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ತಮ್ ನಮ್ ಎಂದಿದೆ. ಗಲ್ ಗಲ್ ಗಲ್ ಗಲ್ ತಾಳಕ್ಕೆ ತಮ್ ನಮ್ ತಮ್ ನಮ್ ಎಂದಿದೆ, ತಮ್ ನಮ್ ತಮ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ. ಧನ್ಯವಾದ ಸರ್.
0: ಧನ್ಯವಾದಗಳು. ಚಂದ ಹಾಡಿದ್ರಿ ಕಾರ್ಯಕ್ರಮ. ಏನ್ ಹೇಳ್ತೀರಾ, ಕಲ್ಪನಾ ಅವ್ರ ಸಿನಿಮಾಗಳು ನೋಡಿದೀರಾ?
1: ಓ, ತುಂಬಾ ಸಿನಿಮಾ ನೋಡಿದೀನಿ ಸರ್. ಅವ್ರದ್ದು ಅದ್ರಲ್ಲಂತೂ ಶರಪಂಜರ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಇಷ್ಟ ಸರ್. ಅವರು ನೈಜವಾದ ಅಭಿನಯ ನೋಡಿ.
0: ಹೌದು,
1: ಮರೆಯಕ್ಕಾಗಲ್ಲ ಸರ್.
0: ಖಂಡಿತ, ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಇವತ್ತು ಕಲ್ಪನಾ ಅವರ ಹುಟ್ಟುಹಬ್ಬ. ಮಿನುಗುತ್ತಾರೆ ಕಲ್ಪನಾ ಅವರ ನೆನಪಿನ ಅವರನ್ನು ನೆನಪು ಮಾಡ್ಕೊಳ್ತಾ ಒಂದು ನೀವು ಕರೆ ಮಾಡೋದ್ರ ಮುಖಾಂತರ ಹಾಡ್ಬೋದು ಅವರು ಯಾವುದಾದ್ರು ಒಂದು ಚಿತ್ರದ. ಹಲೋ, ನಮಸ್ತೆ.
2: ನಮಸ್ತೆ.
0: ನಮಸ್ತೆ. ರಾಧಾ ಅವರು ಅಂತ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕಲ್ಪನಾ ಅವರ ಹುಟ್ಟುಹಬ್ಬ, ಅವ್ರ ನೆನ್ಪ್ ಮಾಡ್ಕೊಳ್ತಾ ಒಂದು ಒಳ್ಳೆ ಹಾಡನ್ನ ಹಾಡಿ.
2: ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಅಮ್ಮ ಎಂಬುದೇ ಕಂದನ ಕರುಳಿನ ಕರೆ. ಆಟ ಊಟ ಓದ ಕನ್ನಡ ಒಂದನೆ ಪಾಠ, ಕನ್ನಡ ಓದಲು ಕಲಿತ ಬಗ್ಗೆ ಜೀವನವೇ ರಸದೂಟ. ಧನ್ಯವಾದಗಳು.
0: ಖಂಡಿತ, ಒಳ್ಳೆಯ ಒಂದು ಹಾಡನ್ನ ಹಾಡಿದ್ರಿ, ಚಂದವಾದ ಹಾಡು ಅಂತ ನಾನು ಭಾವಿಸಿದ್ದೀನಿ. ಕಲ್ಪನಾ ಅವ್ರ ಸಿನಿಮಾಗಳು ನೋಡಿದೀರಾ, ಅವ್ರ ನಟನೆ ಏನ್ ಹೇಳ್ತೀರಿ ಅವ್ರ ನಟನೆ ಬಗ್ಗೆ? ಹಣ್ಣೆಲೆ ಚಿಗರಿದಾಗ ಅಲ್ವಾ? ಅವ್ರನ್ನೆಲ್ಲಾದ್ರೂ ಮುಖತಃ ಭೇಟಿ ಆಗಿದ್ರಾ?
2: ಇಲ್ಲ, ಅಂತ ಪುಣ್ಯದ ಪ್ರಸಂಗಗಳೇನ್ ಸಿಕ್ಕಿಲ್ಲ. ನೋಡೋ ಭಾಗ್ಯ ಮಾತ್ರ ಸಿಕ್ಕಿದೆ. ಪ್ರವೇಶ ಅಂತಾನೆ ಹೇಳ್ಬೋದು
0: ಪಾತ್ರಗಳಲ್ಲಿ, ಪರಕಾಯ ಪ್ರವೇಶ ಅಂತ ಹೇಳಿ.
2: ಹೌದು ಸರ್, ನಟನೆ ಅಂತ ಅನ್ಸಲ್ಲ, ಪರಕಾಯ
0: ಪ್ರವೇಶನೇ. ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪುಟ್ಟದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ಅವ್ರದ ಬಗ್ಗೆ. ಧನ್ಯವಾದಗಳು. ಆಯ್ತಾಯ್ತಾಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಕಲ್ಪನಾ ಅವರು ತಕ್ಷಣನೇ ನನ್ನ ನೆನಪಾಗ ಶರಪಂಜರ ಸಿನಿಮಾ ಹಾಡುಗಳು ಕಂಡ್ರೆ, ಮತ್ತು ಅವ್ರ ಪಾತ್ರ ಇದೆಯಲ್ಲ ಅದರಲ್ಲಿ, ಅತ್ಯಂತ ನೈಜತೆಯನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಲೋ, ನಮಸ್ತೆ.
3: ಹಲೋ,
0: ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು?
3: ಮೋನಿಕಾ, ಹಾಸನದಿಂದ.
0: ಇವತ್ತು ಕಲ್ಪನಾ ಅವರ ಹುಟ್ಟುಹಬ್ಬ, ಮಿನುಗುತ್ತಾರೆ. ಹೌದು, ಅವ್ರ ಬಗ್ಗೆ
3: ಅಭಿನಯಕ್ಕೆ ಪರಕಾಯ ಪ್ರವೇಶ.

0: ಅಂತಾರಲ್ಲ ಅಂತ ಒಂದು ನಟ ನಟಿ ಮತ್ತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಅವರ.
1: ಅಂದ್ರೆ ನಮ್ಮ ಕನ್ನಡದಲ್ಲಿ ಒಬ್ಬೊಬ್ಬರು ನಟಿಯರು ಒಂದೊಂದು ವಿಶೇಷವಾದ ಗುಣ ಇದೆ ಕಣ್ರಿ, ಒಬ್ಬೊಬ್ರು ಒಂದೊಂದು ರೀತಿ ಗುಣ,
0: ಅದನ್ನೇ ನಾವು ಸೂಕ್ತ ಪ್ರತಿಭೆ ಅಂತ.
1: ಹೌದು ಹೌದು ಹೌದು ಹೌದು ಹೌದು,
0: ಅದನ್ನ ಹೊರ ತೆಗೆಯೋದೇ ನಿರ್ದೇಶಕರ ಕೆಲಸ.
1: ಹೌದು ಹೌದು ಹೌದು ಹೌದು,
0: ಹಾಗಾಗಿ ಇಬ್ಬರಲ್ಲೂ ಇರ್ಬೇಕು, ಯಾಕೆಂದ್ರೆ ನಮ್ಮಲ್ಲಿ ಪ್ರತಿಭೆ ಇದ್ದಾಗ ಮಾತ್ರ ಅದು ಹೊರಗ್ ಬರಕ್ ಸಾಧ್ಯ ಆಗೋದು. ಅದನ್ನ ತೆಗಿತ ನಿರ್ದೇಶಕರು ಗುರುತಿಸಿ ತೆಗಿತಾರೆ. ಯಾರು ಹೆಚ್ಚು ಅಥವಾ ಯಾರು ಕಡಿಮೆ ಅಂತ ಏನಿಲ್ಲ, ಅವರವ್ರದೇ ಆದ ಒಂದು ಪ್ರತಿಭೆಗೆ ಅವರು ಇರ್ತಾರಷ್ಟೇ.
1: ಹೌದು ಹೌದು ಹೌದು ಖಂಡಿತ. ಈಗ ನೀವು ಒಂದು ಹಾಡನ್ನ, ಯಾವ ಸಿನಿಮಾದ ಹಾಡನ್ನ ಹಾಡ್ತೀರಿ?
0: ಕಲ್ಪನಾ ಅವ್ರ ಎಲ್ಲಾ ಸಿನಿಮಾ ಹಾಡುಗಳು ಇಷ್ಟ. ಹಾಡಿ
1: ಹಾಡಿ.

0: ಧನ್ಯವಾದಗಳು ಮೋನಿಷಾ ಅವರೇ, ಚಂದ ಹಾಡಿದ್ರಿ. ಮೋನಿಕಾ ಅವರೇ ಚಂದ ಹಾಡಿದ್ರಿ, ಧನ್ಯವಾದಗಳು. ಹೌದೌದು, ಆ ಸೂರ್ಯಚಂದ್ರ ಅವ್ರಿಗೂ ಅವರು ಅವ್ರ ಹಾಡುಗಳು
1: ಅಂದ್ರೆ ಆಕಾಶವಾಣಿ ಶುರು ಆಗೋದೇ ಮುಗಿಯೋದೇ ಇಲ್ಲ, ಅವ್ರ ಹಾಡಿಲ್ದೇನೆ ಯಾವ್ದೇ ಆಕಾಶವಾಣಿನಲ್ಲೂ ಅದಿನ ಮುಗಿಯೋದೇ ಇಲ್ಲ.
0: ಖಂಡಿತ ಖಂಡಿತ, ಹೌದು. ಎಸ್ ಜಾನಕಿ ಅವ್ರು ಇರ್ಬೋದು, ಪಿ ಬಿ ಎಸ್ ಇರ್ಬೋದು, ಎಸ್ ಪಿ ಬಿ ಅವ್ರು ಇರ್ಬೋದು, ವಾಣಿ ಜಯರಾಮ್ ಇರ್ಬೋದು, ಪಿ ಸುಶೀಲಮ್ನವ್ರು ಇರ್ಬೋದು, ಖಂಡಿತ. ಹೌದು ಹೌದು ಹೌದು, ಚಂದ ಹಾಡಿದ್ರು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಹೇಳಿದೆ ನಾ ನಿಮಗೆ, ಇವತ್ತು ಮಿನುಗುತ್ತಾರೆ ಕಲ್ಪನಾ ಅವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಅವರು ನಟಿಸಿದ ಚಿತ್ರದ ಹಾಡುಗಳನ್ನು ನಮಗೆ ಕರೆ ಮಾಡೋದ್ರ ಮೂಲಕ ತಾವು ಹಾಡ್ಬೋದು, ಮತ್ತು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ನಮಗೆ ನೀಡಬಹುದು. ನಮಸ್ತೆ.
2: ನಮಸ್ತೆ ಸರ್, ನಾವು ಮುರಳೀಧರ ಶಿವಮೊಗ್ಗ.
0: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕಲ್ಪನಾ ಅವರ ಹುಟ್ಟುಹಬ್ಬ, ಏನ್ ಹೇಳಕ್ ಇಷ್ಟಪಡ್ತೀರಿ?
2: ಕಲ್ಪನಾ ಅವರ ಚಿತ್ರಗಳನ್ನ ನಾವು ಟ್ಯಾಂಕ್ಸ್ ಅಲ್ಲಿ ನೋಡಿಲ್ಲ, ದೂರದರ್ಶನ ಕೇಂದ್ರದಿಂದ ಬರ್ತಾ ಇದ್ರು ಬೆಂಗಳೂರು ದೂರದರ್ಶನದಲ್ಲಿ, ಆ ಫಿಲಮ್ ಅವಾಗ ನೋಡ್ತಿದ್ವಿ. ನಮ್ಗೆ ಅವ್ರ ಫಿಲಮ್ ಅಂದ್ರೆ ಎಲ್ಲವೂ ನೋಡಿ ನೆನಪಿದೆ. ಅದರಲ್ಲಿ ಪೂಜಿಸಲೆಂದೆ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೆ ಹೂಗಳ ತನ್. ಈ ಹಾಡು ಬಹಳ ಇಷ್ಟ ಸರ್ ನನಗೆ.
0: ಚಂದ ಚಂದ ಇದೆ, ಅದರಲ್ಲಿ ಬೆಳಗಿನ ಜಾವದ ಒಂದು ಹಾಡದು ಎಷ್ಟು ಚಂದ ಇದೆ.
2: ಪೂಜೆ,
0: ಹೌದು ಹೌದು ಹೌದು,
2: ನಮಗೆ ಈಗಲೂ ನೆನಪಿದೆ ಸರ್. ತುಳಸಿ ಗಿಡ ನೋಡಿದಾಗ ಈ ಹಾಡು ನೆನಪರ್ ಸರ್, ತುಳಸಿ ಗಿಡ ನೋಡಿದಾಗ ಈ ಹಾಡನ್ನು ನೆನ್ಪಡ್ಕೊಂಡ್ ಸರ್.
0: ಧನ್ಯವಾದಗಳು ಮುರಳೀಧರ್ ಅವರೇ, ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ ಕರೆ ಮಾಡಿದ್ದಕ್ಕೆ. ಸ್ನೇಹಿತರು, ಖಂಡಿತ ಆ ಸಿನಿಮಾ 1974 ತೆರೆ ಕಳುತ್ತೆ. ಯಾವುದು? ಎರಡು ಕನಸು ಚಿತ್ರದ ಸಿನಿಮಾ. ಈ ಸಿನಿಮಾ 1975 ತೆಲುಗಿಗೆ ರಿಮೇಕ್ ಆಗ್ತದೆ, ಪೂಜಾ ಅಂತ ಹೇಳಿ. ಸಿನಿಮಾದ ಹೆಸರು ಪೂಜಾ ಅಂತ ಹೇಳಿ. ಅಲ್ಲೂ ಸಹ ಇದೇ ಥರದ ಹಾಡನ್ನು, ಇದರಲ್ಲಿ ಎಸ್ ಜಾನಕಿ ಅವರು ಹಾಡಿದ್ರೆ ಪೂಜಿಸಲಿ ಎಂದು, ಅದರಲ್ಲಿ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ನಮಸ್ತೆ.
3: ಹಲೋ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
3: ಭದ್ರಾವತಿಯಿಂದ ಸರ್, ನನ್ನ ಹೆಸರು ಕವಿತಾ ಚಂದ್ರಯ್ಯ ಅಂತ.
0: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಮಿನುಗುತ್ತಾರೆ ಕಲ್ಪನಾ ಅವರ ಹುಟ್ಟುಹಬ್ಬ, ಅವ್ರ ಬಗ್ಗೆ ಮಾಹಿತಿ ಮತ್ತು ಅವರು ಅವ್ರು ನಟಿಸಿದ ಒಂದು ಚಿತ್ರದ ಹಾಡನ್ನ ಹಾಡಿ.
3: ನಾವು ಶರತ್ ಅಂಜಾರದ್ ಹೇಳ್ತೇನೆ ಸರ್.
0: ಹಾಡಿ ಹಾಡಿ.
3: 14 ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ ಸಾರ್ವಭೌಮ.

0: ಸೀತೆ ಪುನೀತೆ ಅಲ್ಪವಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ ಅಲ್ಪವಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ ಸೀತೆ ಕಲಿಸಿತೆ ಸೀತೆ ದೂಷಿತೆ ಎಂದನು ರಾಜ ರಾಮ.
1: ತುಂಬಾ ಹಾಡಿದ್ರಿ. ಹಲೋ. ಹಾ, ಆಯ್ತಾಯ್ತು. ಯಾಕೆಂದ್ರೆ ಬೇರೆಯವ್ರಿಗೂ ಕರೆಯ ಅವಕಾಶ ಮಾಡಿಕೊಡ್ಬೇಕಲ್ವಾ. ಆಯ್ತು, ಹಾಡಿದ್ರಿ, ನೆನ್ಪು ಮಾಡಿದ್ರಿ. ರಾಮಾಯಣದ ಒಂದು ಚಿತ್ರಣ ಅದರಲ್ಲಿ ಇದೆ. ಹೌದಾ, ಕಲ್ಪನಾ ಅವ್ರದ್ದು? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಚಂದವಾಗಿ ಒಳ್ಳೆ ಮಾಹಿತಿಯನ್ನು ನಾಟಕದಲ್ಲೂ ಅವ್ರು ನಟಿಸಿದ್ರು ಅನ್ನೋದು ಒಂದು ವಿಶೇಷತೆ. ನಮಸ್ತೆ.
2: ನಮಸ್ಕಾರ ಸರ್.
1: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಭದ್ರಾವತಿ ತಾಲೂಕು.
1: ರಾಜು ಶಂಕರ್ಗಟ್ಟ ಅವರು, ಹೇಳಿ, ಹೇಗಿದ್ದೀರಿ? ಆರಾಮಿದ್ದೀರಿ? ಆಯ್ತಾಯ್ತು, ತಿಂಡಿ ಆಯ್ತು. ಇವತ್ತು ಕಲ್ಪನಾ ಅವರ ಹುಟ್ಟು ಹಬ್ಬ, ಮತ್ತೆ ಅವ್ರು ನಟಿಸಿದ
2: ಹಬ್ಬ ಅಂತ ಬೆಳಗಿನ ಗೊತ್ತಾಗ್ಬಿಟ್ಟಿದೆ ನಮಗೆ, ನಮ್ಮ ಆಕಾಶವಾದಿಂದ ತಿಳಿಸಿದ್ರು. ಅವರು ಸರಪಂಜರದಲ್ಲಿ ಮತ್ತೆ ಬೆಳ್ಳಿ ಮೋಡದಲ್ಲಿ ಮಾಡಿದಂತ ಒಂದು ಅಭಿನಯ, ಅದು ಸರ ಚಿರಸ್ಥಾಯಿ ಎನ್ಬಹುದು. ಯಾಕೆಂದ್ರೆ ಅದು ಕಡೆಯ ಘಟ್ಟದಲ್ಲಿ ಅವರು ಒಂದು ಮಾಡಿದ ಅಭಿನಯ, ಈ ಬೆಳ್ಳಿ ಮೋಡದಲ್ಲಿ ಅವರ ಪ್ರೀತಿಯ ಭಗ್ನದಿಂದ ಹೋಗಿ ಒಂದು ಮರ ಕಡಿ ಒಂದು ದೃಶ್ಯ ಇದೆ, ಅದು ಮರೆಯುವಂತದ್ದಲ್ಲ. ಆಮೇಲೆ ಇವರು ಚೆನ್ನಾಗಾದ್ರೇನು ಶರಪಂಜರದಲ್ಲಿ ಎಲ್ಲರೂ ಯಾವುದೋ ಒಂದು ಭಾವನೆಯನ್ನು ನೋಡಿದಾಗ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿ ಮತ್ತೆ ಅದೇ ಒಂದು ಇದಕ್ಕಾಗುವ ಒಂದು ಪಾತ್ರ ಇದೆಯಲ್ಲ ಸರ್, ಆ ಪಾತ್ರಗಳನ್ನ ಅವ್ರಿಗೆ ಅವರೇ ಸಾಕು. ಹಾಗಾಗಿ ಅವರನ್ನ ಮರೆಯಕ್ಕಾಗೋದಿಲ್ಲ. ನಾನೀಗ ಬೆಳ್ಳಿ ಮೋಡದಿಂದ ಒಂದು ಹಾಡು ಹಾಡ್ತಿದ್ದೀನಿ ಸರ್.
1: ಹಾಡಿ ಹಾಡಿ ಹಾಡಿ.

0: ಧನ್ಯವಾದಗಳು ಚಂದ ಹಡ್ದ್ರಿ, ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಎಷ್ಟು ಚಂದ ಇತ್ತಲ್ವ ಮಾಹಿತಿ? ಖಂಡಿತ ಮಾಹಿತಿ ಪೂರ್ಣವಾದಂಥದ್ದೇ ಈ ಕಾರ್ಯಕ್ರಮ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಭದ್ರಾವತಿಯಿಂದ ಮಂಜುಳಾ ಜನಾರ್ದನ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುಳಾ ಅವರೇ. ಇವತ್ತು ಕಲ್ಪನಾ ಅವರ ಹುಟ್ಟು ಹಬ್ಬ, ಜೊತೆಗೆ ಅವರ ಬಗ್ಗೆ ಮಾಹಿತಿ ಮತ್ತು ಒಂದು ಸಿನಿಮಾದ ಹಾಡನ್ನ ಹಾಡಿ.
1: ನನ್ನ ದೂರದರ್ಶನದಲ್ಲಿ ಒಂದು ಎರಡೂವರೆಯಿಂದ ಮೂರುವರೆ ತನಕ ಅವ್ರದು ಸ್ಟಾರ್ಟಿಂಗ್ 1963 ಅವರು ಫಿಲಮ್ ಲ್ಯಾಂಡಿಂಗ್ ಬಂದಿದ್ರು ಅಂತ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು ಸರ್, ನಿನ್ನೆ ಫುಲ್ ಅವ್ರದೇ ಕತೆ ನೋಡಿದ್ದೆ ನೋಡಿ ಸರ್. ಅವ್ರದ ಕಾರ್ಯಕ್ರಮ ನೀವು ಮಾಡ್ತಾ
0: ಇದ್ದೀರಿ.
1: ಓಕೆ ಸರ್.
0: ಯಾವ ಹಾಡನ್ನ ಹಾಡ್ತೀರಿ, ಯಾವ ಸಿನಿಮಾ ಅದು? ನೋಡಿದೀರಾ ಕಲ್ಪನಾ ಅವ್ರ ಸಿನಿಮಾಗಳನ್ನ? ಹಣ್ಣೆಲೆ ಚಿರಿದ ಚಿಗರಿದಾಗ, ಸೋತು ಗೆದ್ದವಳು, ಆಮೇಲೆ ಶರಪಂಜರ,
1: ಆಮೇಲೆ
0: ನಾನಿನ್ನ ಮರೆಯಲಾರೆ. ಸರ್, ನಾನಿನ ಲಕ್ಷ್ಮಿ ಅವರು. ಸರಿ ಸರಿ, ಕ್ಷಮಿಸಿ. ಹೌದೌದು. ಯಾವ ಹಾಡನ್ನ ಹಾಡ್ತೀರಿ?
1: ಅವ್ರದ್ದೇ ಹೇಳ್ತೀನಿ.
0: ಆಯ್ತಾ, ಹಾಡಿ ಹಾಡಿ.
1: ಗೆಜ್ಜೆ ಪೂಜೆ ಹೇಳ್ತೀನಿ ಸರ್.
0: ಹೇಳಿ ಹೇಳಿ ಹೇಳಿ.

0: ಧನ್ಯವಾದ ಸರ್.
1: ತುಂಬಾ ಚಂದವಾಗಿ ಹಾಡಿದ್ರಿ, ಚಂದವಾಗಿ ಹಾಡು ಮೂಡಿ ಬಂದಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ಅದು ಬಯಲುದಾರಿ ನಾನಿನ ಮರೆಯಲಾರೆ ಹಾಡಿದೆಯಲ್ಲ, ಅದು ಅದರಲ್ಲೊಂದು ಬರುತ್ತೆ, ಎಲ್ಲಿರುವೆ ಮನವ ಕಾಣುವ ರೂಪಸಿ ಅಂತ ಹೇಳಿ ಆ ಸಿನಿಮಾ ಬಯಲುದಾರಿ. ಹೌದು ಹೌದು ಹೌದು, ನಾನು ಖಂಡಿತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು
1: ಸ್ನೇಹಿತರೆ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ದಾರೆ, ಆ ಸಿನಿಮಾಗಳ ಪಟ್ಟಿನೇ ನಾವು ನೋಡ್ಬೋದು ಕಣ್ರಿ. ನಮಸ್ತೆ. ಹಲೋ.
2: ಹಲೋ ನಮಸ್ತೆ ಸರ್.
1: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ನಾನು ಶಿವಮೊಗ್ಗ ಬಸವೇಶ್ವರನಗರದಿಂದ ಜಯಶೀಲ ಸದಾಶಿವ ಅಂತ.
1: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೀವು ಕಲ್ಪನಾ, ಇವತ್ತು ಕಲ್ಪನಾ ಅವರ ಹುಟ್ಟು ಹಬ್ಬ ಮಿನುಗುತ್ತಾರೆ.
2: ಕಲ್ಪನಾ ಅವರ ಹುಟ್ಟಿದ ಹಬ್ಬಕ್ಕೆ ಧನ್ಯವಾದಗಳು, ಶುಭಾಶಯ ಹೇಳ್ತಾ ಇದ್ದೀನಿ.
1: ನೀವು ಅವರು ಸಿನಿಮಾಗಳು ನೋಡಿದ್ದೀರಾ?
2: ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಸುಮಾರು ಫಿಲಮ್ ನೋಡಿದೀವಿ ಅವರು. ಅವ್ರದ್ದೊಂದು ಹಾಡು ಹೇಳಕ್ ಟ್ರೈ ಮಾಡ್ತೀನಿ.
1: ಆಯ್ತು, ಮಾಡಿ ಮಾಡಿ.
2: ಬಾನಲ್ಲು ನೀನೇ ಬುಗಿಯಲ್ಲು ನೀನೇ, ಬಾನಲ್ಲು ನೀನೇ ಬುಗಿ

0: ಧನ್ಯವಾದಗಳು ಸರ್.
1: ಖಂಡಿತ ಒಳ್ಳೆ ಒಂದು ಹಾಡನ್ನು ಹಾಡಿದ್ರಿ. ಬಯಲುದಾರಿ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಹಾಡನ್ನು ಹಾಡಿದ್ರಿ, ತುಂಬ ಚೆಂದ ಇತ್ತು ಹಾಡು. ಸಿನಿಮಾಗಳಲ್ಲಿ ಅವ್ರು ನೋಡ್ತಾ ಹೋದರೆ ಒಂದು ರೀತಿ ಭಾವಪರವಶ ಆಗುತ್ತೆ. ಅವರ ನಟನೆಗಳಿರ್ಬೋದು, ಅವರ ಒಂದು ವೈಶಿಷ್ಟ್ಯತೆ ಇರ್ಬೋದು, ಅವರ ಡ್ರೆಸ್ಸಿಂಗ್ ಸೆನ್ಸು ಅಷ್ಟೇ ಆ ಸಿನಿಮಾಗಳಲ್ಲಿ ನೋಡ್ತಾ ಇದ್ದರೆ. ಹೌದಲ್ವಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಕಲ್ಪನಾ ಅವರು ತಮಿಳ್ ಭಾಷೆಯಲ್ಲೂ ಒಂದು ಸಿನಿಮಾದಲ್ಲಿ ನಟಿಸಿದ್ರಂತೆ. ಅವರು ಮಡ್ರಾಸ್ ಟು ಪಾಂಡಿಚೇರಿ ಚಿತ್ರವು ಕಲ್ಪನಾ ಅವರನ್ನು ಯಶಸ್ಸಿನ ಶಿಖರವನ್ನು ಏರಿಸ್ತು ಅಂತ ಹೇಳ್ತಾರೆ. ಹಾಗೆಯೇ ಆ ಚಿತ್ರ ಹಿಂದಿ ಭಾಷೆಗೂ ರಿಮೇಕ್ ಆಗಿ ಅಮಿತಾಭ್ ಮತ್ತು ಅರುಣ ಇರಾನಿ ಮುಖ್ಯ ಭೂಮಿಕೆಯಲ್ಲಿ ತೆರೆ ಕಾಣುತ್ತಂತೆ ಆ ಸಿನಿಮಾ. ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
2: ಹಲೋ,
1: ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ಅವರೇ. ಇವತ್ತು ಕಲ್ಪನಾ ಅವರ ಹುಟ್ಟುಹಬ್ಬ, ಈ ನಿಮಿತ್ತವಾಗಿ ಅವರ ಒಂದು ವಿಶೇಷವಾದಂತಹ ಹಾಡನ್ನ ಮತ್ತೆ ಅವ್ರ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಡಿ.
3: ನನ್ನ ಮನದ ಗುಡಿಯಲ್ಲಿ ಬರೆದು ನೀನು ನಿನ್ನ ಹೆಸರ ನನ್ನ ಬಾಳಕೂಟದಲ್ಲಿ ಮಿಡಿದೆ ನೀನು ಪ್ರಣಯನಾದ ಹೃದಯ ಮೀನು ಅದರಲ್ಲಿ ಬೆಳೆತು ಹೋದೆ ಮರೆತು ನಿಂತೆ ಅದರ ಮಧುರ ಸ್ವರದಲ್ಲಿ ಬರೆದು ನೀನು ಹೆಸರ ನನ್ನ ಬಾಳ ಪುಟದಲ್ಲಿ.
1: ಧನ್ಯವಾದಗಳು. ಯಾವ ಸಿನಿಮಾ ಹಾಡಿದು?
2: ಸೀತಾಫಲಂ ಸರ್. ಇದು
1: ಸೀತಾಫಲ ಅಂತನ?
2: ಸೀತಾಫಲ ಅಲ್ಲ ಸರ್, ಸೀತಾ.
1: ಸೀತಾ ಅಂತ ಸಿನಿಮಾ ಇದೆಯಾ? ಅವ್ರದ್ದು ನಟನೆ ಮಾಡಿದಾರ? ಇದೆ ಇದೆ ಇದೆ ಇದೆ ಇದೆ, ಸೀತಾ ಅಂತ ಹೇಳಿ ಇದೆ ಇದೆ. ಹೌದು ಹೌದು, ನೀವು ಸೀತಾಫಲ ಅಂದಂಗಾಯ್ತು, ಅದಕ್ಕೆ ಕೇಳಿಸ್ತಿರ್ಲಿಲ್ಲ ಸರ್, ಈಗ ಅದಕ್ಕೆ ಕೇಳಿದೆ. ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಎಷ್ಟು ಚೆಂದವಾಗಿ ಒಳ್ಳೊಳ್ಳೆ ಸಿನಿಮಾಗಳು. ನಾವು ಕೆಲಸದ ಕೆಲವು ಸಿನಿಮಾಗಳೇ ನೋಡಿರೋದಿಲ್ಲ, ಆದರೂ ಸಹ ಅವು ನೆನಪಿಗೆ ಬರ್ತವಲ್ಲ ಖಂಡಿತ. ನಮಸ್ತೆ. ಹಲೋ, ನಮಸ್ತೆ.
4: ನಮಸ್ತೆ ಸರ್.
1: ದಾವಣಗೆರೆಯಿಂದ ಅಂತ ಅಂದ್ಕೊಂಡಿದ್ದೀನಪ್ಪ.
4: ನೋಡಿ ಸರ್,
1: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕಲ್ಪನಾ ಅವರ ಹುಟ್ಟು ಹಬ್ಬ, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಗೆ ತಿಳಿದಿದ್ದು ಹೇಳಿ.
4: ಮತ್ತೆ ಹೇಳೋಷ್ಟು ನಮಗೆ ಇದಿಲ್ಲ. ಆದ್ರೂ ಸರ್, ಅವರೆಲ್ಲ ಹೆಂಗೆ ಅಂದ್ರೆ ಒಂಥರ ಜೀವಂತವಾಗಿ ಇರೋಂಥವ್ರು. ಅವ್ರು ಹೋಗಿದ್ದಾರೆ ಅಂತ ಅನ್ಸೋದೇನ ಪಾತ್ರಗಳು, ಅಂತ ಒಳ್ಳೆ ವ್ಯಕ್ತಿತ್ವ ಇರೋಂಥವ್ರು. ಮತ್ತೆ ಅವ್ರದ್ದು ಯಾವುದೇ ಸಿನಿಮಾಗಳಾಗಿರ್ಬೋದು, ಅವರು ನೈಜತೆಯಿಂದ ಹಂಗೆ ಆತ್ಮಪೂರ್ವಕವಾಗಿ ಅಂತಾರಲ್ಲ ಸರ್, ಅವ್ರದ್ದು ಯಾವ್ದು ಅದರಲ್ಲಿ ಆರ್ಟಿಫಿಷಿಯಲ್ ಇರ್ಲಿಲ್ಲ.
1: ಹೌದು ಹೌದು ಹೌದು,
4: ಪಾತ್ರಗಳು ಜೀವಂತ ತುಂಬಿರೋ ಅಂತ ಪಾತ್ರಗಳು ಸರ್ ಅವ್ರದ್ದು.
1: ಹೌದು

0: ಹೌದು.
1: ಅವ್ರದ್ದು ನಾವು ನಂಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ಅವ್ರದ್ದು ಏನ್ ಹೇಳಕ್ಕೆ. ಚಿಕ್ಕವಳಿದ್ದಾಗೆಲ್ಲ ಬಂದೋಗಿರೋ ಫಿಲಮ್ ಅಲ್ಲ ಅದು, ಹಾಗಾಗಿ ನಾನ್ ಟಿವಿಲ್ ನೋಡಿರೋದಷ್ಟೇ. ಅವ್ರ ರಿಯಲ್ ಅವ್ರದ್ದು ಯಾವ್ದೇ ಫಿಲಮ್ಗಳನ್ನು ನಾವು ನೋಡೇ ಇಲ್ಲ ಸರ್ ಹೇಳ್ಬೇಕಂದ್ರೆ. ಅವ್ರದ್ದೇನ್ ನಾನು ಸಿನಿಮಾ ಟಿವಿಲ್ ನೋಡಿದೀನಲ್ಲ ಅಷ್ಟೇ, ಅದನ್ನ ನೋಡೇನೆ ಕೂಡ ನಾವು ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದೀವಿ, ಅಷ್ಟೊಂದು ನಮ್ಮ ಮನ್ಸಲ್ಲಿ ಉಳ್ಕೊಂಡ್ಬಿಟ್ಟಿದಾರೆ ಅವರು. ಶರ ಪಂಜರ ಎರಡು ಕನಸು ಕೆಲವೊಂದು ಫಿಲಮ್ಗಳು ನೋಡಿದೀವಲ್ಲ, ಕಟ್ಟದಂತಹ ಪಾತ್ರಗಳು. ಅವ್ರು ಏನ್ ಸರ್ ಮಿನುಗುತ್ತಾರೆ ಅಂದ್ರೆ, ಅವ್ರು ಏನ್ ಸೈಲೆಂಟ್, ಅವ್ರದ್ದು ಏನು ಹಾವ ಭಾವ, ಅವ್ರದ್ದು ನೆಡೆಗೆ ಅದು ಅಪರೂಪದ ಮಾಣಿಕ್ಯ ಸರ್. ಅವರೆಲ್ಲ ಇರ್ಬೇಕಿತ್ತು ಅನ್ಸುತ್ತೆ ಇನ್ನು. ಖಂಡಿತ ಸರ್ ಅವರೆಲ್ಲ ಇರ್ಬೇಕಿತ್ತು ಅನ್ಸುತ್ತೆ, ಆದ್ರೆ ನಾವು ಅವ್ರನ್ನೆಲ್ಲ ಕಳ್ಕೊಂಡಿದೀವಲ್ಲ ಇವಾಗ್ಲೂ. ಆಮೇಲೆ ಸರ್ ಒಂದ್ ಹೇಳ್ತೀನಿ, ಹಳೆ ನಟರು ಆಗಿರ್ಬೋದು, ಗಾಯಕರಾಗಿರ್ಬೋದು, ಈ ಗಾಯಕಿಯರಾಗಿರ್ಬೋದು ಏನಿದಾರಲ್ಲ, ಅವ್ರು ಯಾವತ್ತು ಎವರ್ ಗ್ರೀನ್. ಮತ್ತೆ ಹೊಸ ಈ ನಟರುಗಳದ್ದು ಹೆಸರು ಸ್ವಲ್ಪ ದಿನಕ್ಕೆ ಹೋಗ್ಬಿಟ್ಟಿರುತ್ತೆ, ಆದ್ರೆ ಇವರೆಲ್ಲ ಏನಿದಾರಲ್ಲ ಸರ್, ಇವರು ಇತಿಹಾಸ ಸೃಷ್ಟಿ ಮಾಡಿರೋ ಅಂತ ನಟ ನಟಿಯರು.
0: ಖಂಡಿತ ಖಂಡಿತ, ಅವರು ಆರಂಭ ಮಾಡೋದೆ ಸಾಕು ಮಗಳ ಚಿತ್ರದಿಂದಲೇ. ಸಾಕು ಮಗಳು ಚಿತ್ರದಿಂದ ಆರಂಭಗೊಂಡು ಕೊನೆಯ ಚಿತ್ರ ಅವ್ರದ್ದು ಮಲೆಯ ಮಕ್ಕಳು ಅಂತ ಹೇಳಿ, ಅಥವಾ ಮಲೆಯ ಮಕ್ಕಳು ಅಂತಂದ್ರೆ ಇವ್ರದ್ದು ಶಿವರಾಮ್ ಕಾರಂತರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ. ಅವ್ರ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಅಲ್ವಾ ಕಲ್ಪನಾ ಅವರು, ಮಂಗಳೂರಿನವರವರು. ಅದರಿಂದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಶ್ರೀ ಶಿವರಾಮ ಕಾರಂತರು ನಿರ್ದೇಶನದ ಮಲೆಯ ಮಕ್ಕಳು ಚಿತ್ರದಲ್ಲಿ ಅವರು ಅಭಿನಯಿಸ್ತಾರೆ. ಒಟ್ಟು 78 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅವರು. ಅವ್ರು ಬದುಕಿದ್ದೇ 35 ವರ್ಷ ಅಷ್ಟೇ. ಹೌದು, 35 ವರ್ಷ, 35-36 ವರ್ಷ. 1963 ಜನನ ಅವರು, ಕ್ಷಮಿಸಿ 43 ಜನನ ಅವರು. ಸಕ್ರಿಯ ವರ್ಷಗಳಲ್ಲಿ 79 36 ವರ್ಷ ಬದುಕ್ತಾರೋ
1: ಅಷ್ಟೇ. ನೋಡಿ ಸರ್ ಸಾಧನೆ ಮಾಡಿ ಸರ್, ಇಷ್ಟು ಜನ ಮನ್ನಣೆ ಪಾತ್ರರಾಗಿ, ಪ್ರತಿಯೊಂದು ನಮ್ಮ ಇದ್ರಲ್ಲೇ ಅಲ್ಲ, ಪ್ರತಿಯೊಬ್ಬರು ಮನಸ್ಸಲ್ಲೂ ಹೃದಯದಲ್ಲೂ ಅವರು ಇದಾರೆ ಅಂದ್ರೆ ಅವರೆಲ್ಲ ಎಂತ ಅಭಿನೇತ್ರಿಗಳು ಹೇಳಿ.
0: ಖಂಡಿತ, ಈಗ ಒಂದು ಹಾಡು ಬಿಡಿ, ಎಲ್ಲ ಕಾಯ್ತಾ ಇದ್ದಾರೆ.
1: ಯಾರು ಯಾವ್ದು ಹಾಡಿದ್ದಾರೆ ಅಂತ ಗೊತ್ತಾಗ್ತದೆ.
0: ತೊಂದರೆ ಇಲ್ಲ, ತೊಂದರೆ ಇಲ್ಲ, ಹಾಡಿ ಹಾಡಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ಹಾಡಿ ಹಾಡಿ.

0: ಧನ್ಯವಾದಗಳು, ಚಂದ ಹಾಡಿದ್ರಿ, ಕರೆ ಕರೆ ಮಾಡಿದ್ದಕ್ಕೆ
1: ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ.
0: ಸ್ನೇಹಿತರೆ, ಮಿನುಗುತ್ತಾರೆ ಕಲ್ಪನಾ ಅವರು, ನನಗಿದು ಈ ಸಿನಿಮಾದ ಹೆಸರೇ ಗೊತ್ತಿರಲಿಲ್ಲ ನೋಡಿ, ಈ ಸಿನಿಮಾ ನಾನು ಇನ್ನೂ ನೋಡಿಲ್ಲ. ಮಲೆಯ ಮಕ್ಕಳು ಅಂತ ಹೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕವಿ ಮತ್ತು ಕಾದಂಬರಿಕಾರಾದಂಥ ಕಡಲ ತೀರದ ಭಾರ್ಗವರು ಆದಂಥ ಶಿವರಾಮ್ ಕಾರಂತರ ನಿರ್ದೇಶನದ ಸಿನಿಮಾ ಅಂತೆ. ನಮಸ್ತೆ.
2: ಹಲೋ.
0: ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ನಮಸ್ತೆ ಸರ್, ನಾನು ಭದ್ರಾವತಿ ಅರಳಿ ಅರಳಿ ಕರಡೇರ್ ಲತಾ ಜಗದೀಶ್.
0: ಹಾಂ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಇವತ್ತು ನಾವು ವಿಷಯ ಕೊಟ್ಟಿದ್ದೀವಿ, ಇವತ್ತು ಕಲ್ಪನಾ ಅವರ ಹುಟ್ಟು ಹಬ್ಬ, ಅವರ ನೆನಪು ಮಾಡ್ಕೊಳ್ತಾ ಒಂದು ಹಾಡನ್ನು ಹಾಡಿ. ಸಮಯ ಕಡಿಮೆ ಆಗ್ತಾ ಇದೆ.
2: ಆಯ್ತು ಸರ್, ಕಮ್ಮಿ ಇದೆ ಸಮಯ, ನಾನು ಎರಡನೇ ಹಾಕ್ತೀನಿ.
0: ಆಯ್ತು ಆಯ್ತು ಆಯ್ತು.
2: ಮಾತಾಡು ಮಾತಾಡು ಮುದ್ದು ಕಿನಿ ರಾಮ, ಆಹಾ ಮಾತಾಡು ನನ್ನ ಪುಟ್ಟ ರಾಮ, ನಿನ್ನಾಸೆ ನನಗೈತೆ ಕಣ್ ತುಂಬ ಕಮ್ಮೆ, ನಿನ್ನಲ್ಲೇ ಕುಂತೈತೆ ರಾಮ, ನಿನ್ನ ಬಿಟ್ಟೋಗಲಾರೇನು ರಾಮ. ಸರ್ ನೆನ್ಪಿಲ್ಲ, ಇಷ್ಟೇ ಸರ್ ನೆನ್ಪು.
0: ಸಿನಿಮಾ ಗಂಧದ ಗುಡಿ ಅಂತ ಅದ್ಕೊಡಿ.

0: ಹೌದು ಸರ್.
1: ಹೌದು ಹೌದು,
0: ಹಂಗೆ ಹೇಳಿದೆ ಸರ್.
1: ಆಯ್ತಾಯ್ತು, ಆಯ್ತಾಯ್ತು, ಒಳ್ಳೆಯ ಹಾಡನ್ನು ಹಾಡಿದ್ರಿ, ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಆಯ್ತು ಸರ್, ನಾವು
1: ಸ್ನೇಹಿತರೆ, ನಮ್ಮ ಕಲ್ಪನಾ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದಷ್ಟು ನಮ್ಮ ಪ್ರೀತಿಯ ಕೆಳಗರು ಅವರ ಹಾಡುಗಳನ್ನು, ಅವರು ನಟಿಸಿದ ಸಿನಿಮಾ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಈ ಹಾಡುಗಳಿಗೆ ದನಿ ಕೊಟ್ಟಂಥವ್ರು ನೆನಪು ಮಾಡ್ಕೊಳ್ಬೇಕು ನಾನು. ಎಸ್ ಜಾನಕಿ ಇರ್ಬೋದು, ವಾಣಿ ಜಯರಾಮ್ ಅವರು ಇರ್ಬೋದು, ಹಾಗೆ ಪಿ ಸುಶೀಲ್ ಅವರು ಇರ್ಬೋದು. ನಮಸ್ತೆ, ಸುಮಿತ್ರಾ ಮಾಂಡ್ರಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಲ್ಪನವರ ಮಿನುಗುತ್ತಾರೆ, ಕಲ್ಪನವರ ಹುಟ್ಟು ಹಬ್ಬ, ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಮತ್ತೆ ಒಂದು ಹಾಡು ಆ ಸಿನಿಮಾ ಅವರು ನಟಿಸಿದ್ದು. ತಲೆಯಲ್ಲಿ ಕೈ ತಲೆ ಕೆರೆದ್ರೆ ಕಲ್ಪನಾ ಅಂತಾನೆ ಅಲ್ಲ.
0: ಯಾವ್ದು
1: ಸಿನಿಮಾ ಹೆಸರು ಹೇಳಿ ಇನ್ನೊಂದ್ಸತಿ? ಆಯ್ತು ಆಯ್ತು, ಹಾಡಿ ಹಾಡಿ ಹಾಡಿ. ನಿಮ್ ಹಾಡು ಕೇಳಿಸ್ತಾ ಇಲ್ಲ, ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ, ಧ್ವನಿ ಬ್ರೇಕ್ ಆಗ್ತಾ ಇದೆ. ಸಮಯ ಆಗ್ತಾ ಇದೆ, ಕಂಗಳತ್ ಹಾಡು ಹೇಳಿದ್ರಿ ಕೇಳಿದೆ. ಆಯ್ತಾಯ್ತು, ಯಾಕೆ ನಿಮ್ಗೆ ಯಾಕೋ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ನಿಮ್ಮ. ಅದೇ ಅದೇ, ಯಾಕೋ ಕೇಳಿಸ್ತಾ ಇಲ್ಲ ಅದಕ್ಕೆ. ಸಮಯ ಆಗ್ತಾ ಇದೆ. ಸರಿ ಸರಿ, ಅದು ಅರ್ಧ ಕೇಳ್ತು ನನ್ಗೆ ಅಷ್ಟೇ ಅದಕ್ಕೆ. ಸರಿ ಸರಿ, ಧನ್ಯವಾದಗಳು ಕರೆ. ಆಯ್ತಾಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಒಂದೆರಡು ಕರೆಗಳನ್ನ ಸ್ವೀಕರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಚಂದ್ರಶೇಖರ್ ಅವರೇ, ಇವತ್ತು ಕಲ್ಪನಾ ಅವರು ಹುಟ್ಟು ಹಬ್ಬ, ಅವ್ರ ಸಿನಿಮಾದ ಯಾವ್ದಾರ ಒಂದು ಹಾಡನ್ನ ಹಾಗೆ ಒಂದು ಹಾಡಿ, ಸಮಯ ಆಗ್ತಾ ಇದೆ. ಅಲ್ಲ, ಕರ್ಪೂರದ ಗೊಂಬೆ ಸಿನಿಮಾ ಹೆಸರು, ಸಿನಿಮಾ ಹೆಸರು ಕರ್ಪೂರದ ಗೊಂಬೆ
2: ಅಂತನಾ?
1: ಇಲ್ಲ ಇಲ್ಲ, ಅದು ಆರ್ತಿ ಅವರು, ಆರ್ತಿ ಆರ್ತಿ ಆರ್ತಿ ಮಾಡಿದಾರೆ ಅದು. ಇದು ನಾಗರ ಹಾವು ಸಿನಿಮಾ ಅದು.
2: ಕೊನೆಗೆ ಅವರು ಬಿಡದೆ ಪ್ರಯತ್ನ ಪಟ್ಟು ನನ್ನ ವಾಯ್ಸ್ ಅನ್ನೇ ಕೊಡ್ತೀನಿ ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡಿದ್ರು ಸರ್. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್.
1: ಖಂಡಿತ ಖಂಡಿತ, ಒಳ್ಳೆಯ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ, ಇನ್ನೊಂದು ಕರೆಯನ್ನು ಸ್ವೀಕರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಸಮಯ ಆಗ್ತಾ ಇದೆ. ನಮಸ್ತೆ.
3: ನಮಸ್ತೆ ಸರ್, ಗೋಣಿಬೀಡಿಂದ
1: ಜಯನ್ನವರು.
3: ಹೌದು,
1: ಇವತ್ತು ಕಲ್ಪನಾ ಅವರು ಹುಟ್ಟು ಹಬ್ಬ, ಆಯ್ತಾ? ನೋಡಿದಿರ ಸಿನಿಮಾಗಳನ್ನ?
3: ನೋಡಿದ್ದೀನಿ ಸರ್, ಆದ್ರೆ ನೆನಪಿ ಬರ್ತಾ ಇಲ್ಲ, ಹಾಡೆಲ್ಲ ಮುಗ್ದೆ ಹೋದು.
1: ಇನ್ ಯಾವ್ದಾರ ನೆನ್ಪಿ ಒಂದು ಹಾಡಿ ನೋಡೋಣ, ನಿಮ್ಗೆ ನೆನಪಾಗಿದ ಒಂದು ಹಾಡು, ಸುಮಾರು ಹಾಡಿದವ ಅವ್ರನ್ನ.
3: ದೂರದ ಬೆಟ್ಟದಲ್ಲಿ ಅವರೇನ?
1: ದೂರದ ಬೆಟ್ಟ ಅಲ್ಲ, ದೂರದ ಬೆಟ್ಟದಲ್ಲಿ ಇವರು ಭಾರತೀಯವರು.
3: ಬಂಗಾರದ ಮನುಷ್ಯ?
1: ಬಂಗಾರದ ಮನುಷ್ಯದಲ್ಲಿ ಇಲ್ಲ, ಭಾರತೀನೇ ಬಂಗಾರದ ಮನುಷ್ಯನು.
3: ಹೌದು, ಭಾರತೀನೇ. ಮತ್ತೆ ಯಾವ್ದು ಸಿಗ್ತಾ ಇಲ್ಲ ಸರ್ ಹಾಡು.
1: ಅಮ್ಮ ನಿನ್ನ ತೋಳಿನಲ್ಲಿ ನೆನ್ಪಿದ್ಯಾ ಪಿ ಸುಶೀಲ ಹಾಡುವರಿರೋದು? ಅದೊಂದು ಹಾಡಿ ನೋಡೋಣ, ನಿಮಗೋಸ್ಕರ ನೆನ್ಪಿಸಿದೀನಿ ಅಷ್ಟೇ.
3: ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗಡ ಹಾಡಲೆ.

0: ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗಡ ಆಡಲೆಂದು ಬಂದೆ ನಾನು. ಅಮ್ಮ,
1: ಯಾವ ಸಿನಿಮಾ ಅದು ಅಂತ ನೆನ್ಪಿದ್ಯಾ?
0: ಇಲ್ಲ ಸರ್, ನೆನ್ಪರ್ತಾ ಇಲ್ಲ.
1: ನೆನ್ಪಿ ಬರ್ತಾ ಇಲ್ವಾ? ನೋಡಿದಿರ ಅವ್ರ ಸಿನಿಮಾಗಳೆಲ್ಲ?
0: ಅಂದ್ರೆ ಕಮ್ಮಿ ಸರ್, ಅವಾಗೆಲ್ಲ ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಿದ್ದಿಲ್ಲ ಹಳೆ ಫಿಲಮ್ಗೆಲ್ಲ.
1: ಹೌದೇನು?
0: ಅದೇ ಮಯೂರ ನೋಡಿದ್ದೀನಿ, ಬಂಗಾರದ ಮನುಷ್ಯ, ದೂರದ ಬೆಟ್ಟ, ಇವೆಲ್ಲ ನೋಡಿದ್ದೀನಿ ಸರ್.
1: ಇದು ಎರಡು ಕನಸು ನೋಡಿಲ್ಲ?
0: ನೋಡಿದ್ದೀನಿ ಸರ್.
1: ಆ ಸಿನಿಮಾ
0: ಅವರೇನಾ ಸರ್?
1: ಹೌದು ಹೌದು, ಅವರು ಇಬ್ರು ಇದಾರೆ ಅದರಲ್ಲಿ, ಮಂಜುಳಾ, ನಮ್ಮ ಮಂಜುಳಾ ಅವರು ಮತ್ತೆ ಇವರು ಕಲ್ಪನಾ ಅವರು.
0: ಅವರು ಲಾಸ್ಟಿಗೆ ಮಾತಾಡ್ದಂಗ ಮೂಗಿ ಆಗಿದ್ದೀನಿ ನಾನು.
1: ಹೌದು ಹೌದು ಹೌದು ಹೌದು ಹೌದು
0: ಹೌದು
1: ಹೌದು ಹೌದು ಹೌದು
0: ಸರ್, ನೋಡಿದ್ದೀನಿ.
1: ಧನ್ಯವಾದಗಳು ಜಯಮ್ಮನವರೇ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಸರ್.
1: ಧನ್ಯವಾದ ಸ್ನೇಹಿತರು. ಇದಾಗಿತ್ತು ಈ ವಾರದ ವಿಷಯ ನಮ್ಮದು, ಮಾಹಿತಿ ನಿಮ್ಮದು ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕರೆ ಮಾಡಿದ್ರಿ, ಕಲ್ಪನವ್ರ ಬಗ್ಗೆ ತಮ್ಮದೇ ಆದ ಒಂದು ವಿಚಾರವನ್ನು ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ಇದು ಆಕಾಶವಾಣಿ ಭದ್ರಾವತಿಯ ಶಿವಮೊಗ್ಗ ಸ್ಟುಡಿಯೋ. ಸಮಯ 11:33:25.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore Sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸೇವಾ ಮಾಹಿತಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸಚಿನ್ ಎಂಬ 19 ವರ್ಷದ ಯುವಕನು ಶಿವಮೊಗ್ಗದ ಗಾಡಿ ಕೊಪ್ಪದಿಂದ ಕಾಣೆಯಾಗಿದ್ದು, ಅವರ ಚೆಹರೆ, ದುಂಡು ಮುಖ, ದೃಢವಾದ ಮೈಕಟ್ಟು ಹೊಂದಿದ್ದು, ತಲೆಯಲ್ಲಿ 2 ಇಂಚು ಉದ್ದದ ಕೂದಲು ಇರುತ್ತದೆ. ಮನೆಯಿಂದ ಹೋಗುವಾಗ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ಬಿಳಿ ಬಣ್ಣದ ಶರ್ಟ್ ಧರಿಸಿರುತ್ತಾನೆ. ಈಗ ಹೇಳಿದ ಈ ವ್ಯಕ್ತಿಯ ಅಥವಾ ಈ ಯುವಕನ ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಪೊಲೀಸ್ ಇನ್ಸ್ಪೆಕ್ಟರ್, ವಿನೋಬನಗರ ಪೊಲೀಸ್ ಠಾಣೆ, ಶಿವಮೊಗ್ಗ. ಶತ್ರುಧನ್ ಎಂಬ 35 ವರ್ಷದ ವ್ಯಕ್ತಿಯು ಫೆಬ್ರವರಿ 10 ಕಾಣೆಯಾಗಿದ್ದಾರೆ. ಇವರ ಚೆಹರೆ 5.6 ಎತ್ತರ, ಸಾಧಾರಣ ಮೈಕಟ್ಟು, ಕೋಳುಮುಖ ಹೊಂದಿದ್ದು, ಕಾಣೆಯಾದ ಸಂದರ್ಭದಲ್ಲಿ ಬಿಳಿ ಶರ್ಟ್ ಮತ್ತು ಕಂದು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಹಿಂದಿ, ಭೋಜಪುರಿ ಭಾಷೆಗಳನ್ನು ಮಾತನಾಡುತ್ತಾರೆ. ಈಗ ಹೇಳಿದ ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಪೊಲೀಸ್ ಸಬ್ಇನ್ಸ್ಪೆಕ್ಟರ್, ಕೊಪ್ಪ ಪೊಲೀಸ್ ಸ್ಟೇಷನ್, ಕೊಪ್ಪ ತಾಲೂಕು. ಕಾಣೆಯಾದವರ ಬಗ್ಗೆ ಪ್ರಕಟಣೆ.

Κύλιτρι. Είχα και λίγο πρακτένιγλου.

ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭದ್ರಾವತಿ ತಾಲೂಕು ಘಟಕವು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಉಂಬಳೆಬೈಲು ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ನಲ್ಲಿ ಈ ತಿಂಗಳು 19 ಅಂದರೆ ನಾಳೆ ಭಾನುವಾರ ಬೆಳಗ್ಗೆ 8:30 ಏರ್ಪಡಿಸಲಾಗಿದೆ. ಈ ರಕ್ತದಾನ ಶಿಬಿರದಲ್ಲಿ ಆಸಕ್ತಿಯುಳ್ಳವರು ಅಥವಾ ಭಾಗವಹಿಸುವವರು ಈಗ ಹೇಳುವ ದೂರವಾಣಿ ಸಂಖ್ಯೆಯಾದ 9496 8 6 5 5 9 0 5 1 2 5 1 7 5 1 2 3 1 5 7 7 6 1 ಅಥವಾ 8 2 7 7 2 9 9 3 1 4 ಅಥವಾ ಪತ್ರಿಕಾಭವನ ಬಸವೇಶ್ವರ ವೃತ್ತ ಹಳೆನಗರ ಇಲ್ಲಿ ಸಂಪರ್ಕಿಸಲು ತಮ್ಮ ಪ್ರಕಟಣೆಯಲ್ಲಿ ಕೋರಿರುತ್ತಾರೆ. ಶಿವಮೊಗ್ಗ ನಗರದ ಕೃಷ್ಣರಾಜೇಂದ್ರ ಜಲಶುದ್ಧೀಕರಣ ಘಟಕದಲ್ಲಿರುವ ಕ್ಲಾರಿಫ್ಲೋ ಕೋರ್ಲೇಟರ್ನಲ್ಲಿ ನೀರು ಸೋರುವಿಕೆಯಾಗುತ್ತಿದ್ದು ಈ ಘಟಕದ ದುರಸ್ತಿ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಈ ಕಾಮಗಾರಿ ಮುಕ್ತಾಯವಾಗುವವರೆಗೂ ಶಿವಮೊಗ್ಗ ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಪ್ರಮಾಣದ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದ್ದು ಸಾರ್ವಜನಿಕರು ಈ ಪರಿಸ್ಥಿತಿಯನ್ನು ಅರಿತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಶಿವಮೊಗ್ಗದ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳ ಮಂಡಳಿಯ ನಿರ್ವಹಣೆ ಮತ್ತು ಪಾಲನೆ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ಕೋರಿರುತ್ತಾರೆ.

ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಮ್ಯಾನ್ಯುಯಲ್ ಸ್ಯಾವೆಂಜರ್ ವೃತ್ತಿ ನಿಷೇಧ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ 3 ವರ್ಷದ ಅವಧಿಗೆ 2 ಮಹಿಳೆಯರನ್ನೊಳಗೊಂಡ 4 ಜನ ಸಾಮಾಜಿಕ ಕಾರ್ಯಕರ್ತರು ನಾಮನಿರ್ದೇಶನ ಮಾಡಿಕೊಳ್ಳಲು ಸಾಮಾಜಿಕ ಆಸಕ್ತ ಕಾರ್ಯಕರ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪೃಥ್ವಿ ಮ್ಯಾನ್ಷನ್ 1ನೇ ಮಹಡಿ 100 ಅಡಿ ರಸ್ತೆ ವಿನೋಬನಗರ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸ್ವವಿವರಗಳೊಂದಿಗೆ ಜುಲೈ 24ರೊಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ದೂರವಾಣಿ ಸಂಖ್ಯೆಯಾದ 0818224924 ಮತ್ತೊಮ್ಮೆ ಗಮನಿಸಿ, STD ಕೋಡ್ ಸಂಖ್ಯೆ 0818224924 ಸಂಪರ್ಕಿಸಬಹುದು. ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ನೀಡುವ ಪದ್ಮ ಪ್ರಶಸ್ತಿ 2027ಕ್ಕಾಗಿ ಅರ್ಹ ಸಾಧಕರಿಂದ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಸಮಾಜದಲ್ಲಿ ಗಮನಾರ್ಹವಾದಂತಹ ಪರಿಣಾಮ ಬೀರಿದರೂ ಗುರುತಿಸಲ್ಪಡದೆ ಉಳಿದಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮಹಿಳಾ ಸಾಧಕಿಯರು ಮತ್ತು ಸಮಾಜ ಸೇವಕರು, ತಳಮಟ್ಟದ ಕಾರ್ಯಕರ್ತರು, ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು, ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಪೋಷಣೆ ಹಾಗೂ ಮಹಿಳೆಯರ ವಿರುದ್ಧದ ಅಪರಾಧಗಳ ತಡೆಗಟ್ಟುವಿಕೆ ಶ್ರಮಿಸಿದವರು, ಮಕ್ಕಳ ರಕ್ಷಣೆ, ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಿದವರು, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಹ ಅಭ್ಯರ್ಥಿಗಳು ಹಾಗೂ

ಸಂಸ್ಥೆಗಳು ತಮ್ಮ ಸಾಧನೆಗಳ ವಿವರಣೆಗಳನ್ನು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅಳವಡಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ತಿಂಗಳು 31 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ಆಲ್ಕೊಳ 100 ಅಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಒಂದು ಭಾವಗೀತೆಯನ್ನು ಕೇಳೋಣ, ವೃಂದಗಾನದಲ್ಲಿ ಆನಂದಕಂದ ಅವರ ರಚನೆಯನ್ನು.

ವೃಂದಗಾನದಲ್ಲಿ ಆನಂದ ಕಂದ ಅವರ ರಚನೆಯನ್ನು ಕೇಳಿದ್ರಿ. ಇದಾಗಿತ್ತು ಈ ಹೊತ್ತಿನ ಭಾವಗೀತೆ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಜನಪದ ಸಂಗೀತ. ತರೀಕೆರೆ ತಾಲೂಕು ಮುಗಳಿಯ ಶ್ರೀಮತಿ ಶೈಲಾ ಎಂಜಿ ಮತ್ತು ಸಂಗಡಿಗರಿಂದ

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಮೊಗ್ಗಳಿಯ ಶ್ರೀಮತಿ ಶೈಲಾ ಎಂಜಿ ಮತ್ತು ತಂಡದವರಿಂದ ಅರಿಶಿನ ಶಾಸ್ತ್ರದ ಪದವನ್ನು ಕೇಳಿದ್ರೆ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿಯಿಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟ್ರೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗೆ

0: ಆಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು, ರಾಜ್ಯಕ್ಕೆ 2821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬ ಪಟು ಹಾಗೂ ತರಬೇತುದಾರ ಗದಗ್ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದಲ್ಲ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಿರ್ತಕ್ಕಂತ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18ಕ್ಕೂ ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಲಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ. ಎಲ್ಲವೂ ಕಲುಷಿತವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರ

0: ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದ್ರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ, ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡತಕ್ಕಂತ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆಯ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
1: ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನ ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯದ ಪದ್ಧತಿ ಒಂದು ಹೇಳ್ತಾರೆ ಏನಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನಮ್ಮ ಜೀವನದ ಮೂಲ ಉದ್ದೇಶ ಏನು, ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ಥಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು, ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನ ಇಂದ್ರಿಯಾ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರ್ಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು, ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಮತ್ತು ಇವುಗಳ ಸಾರ ಹೊಂದಿದೆ ಓಜಸ್. ಇದು ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವಗುಳ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೇ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕಾ, ಆಹಾರ ಮುಖ್ಯ. ಇವುಗಳೆಲ್ಲ ಸಾರ. ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಕಾಲ್ಡ್ ಹೆಲ್ತ್. ಸೊ ಫಾರ್ ಆಲ್ ದೀಸ್ ಹೆಲ್ತ್ ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
0: ನೀವು ಹೇಳ್ತಕ್ಕಂಥ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂತ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂತ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂತ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
1: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟರು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೆ. ಅದರಲ್ಲಿ ಮಧುರಮ್ಲ ಲವಣಗಳ ರಸಗಳ ಆಹಾರ ಪದಾರ್ಥಗಳು ಏನಿದೆ, ಅದು ಕಾಯಿಪಲ್ಯ ಇರ್ಬೋದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಯ ಇದೆ, ಮಧುರ ರಸ, ಹಣ್ಣುಗಳಿದೆ, ಅಮ್ಲ ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೇ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ, ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು ನಿನಗಂತೆಯೇ 100 ಸೂತ್ರಗಳಿರಲು ಅವನ್ನರಿಯುವುದಲ್ಲೇ ಜಾಣ, ಅದೆಲ್ಲ ಬಿಟ್ಟು ಎಲ್ಲೆಲ್ಲೋ ಹೋಗ್ತೀಯಲ್ಲ ನಿನ್ನ ಅಂದ್ರೆ

0: ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ ಅಂದ್ರೆ ಔಷಧಿಗಳ ಸಂಗ್ರಹನೇ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ ಈ ಫಾಸ್ಟ್ ಫುಡ್ ಡ್ರಿಂಕ್ಸ್ ನಮ್ಮಲ್ಲಿ ಹೇಳಿಲ್ಲ ಏನು ಪಾನಕಗಳನ್ನ ಆಹಾರ ಲೇಹಗಳನ್ನು ಹೇಳಿಲ್ಲ ಏನು ಗುಳಂಬ ಅಂತೆ. ಈಗ ನೋಡಿ ಮಾವಿನ ಹಣ್ಣಿನ ಸೀಸನ್ ಏನೆಲ್ಲ ಮಾಡ್ತಾರೆ ಸಿಗುತ್ತಾ ಅವರಿಗೆ. ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿಯ ಆಹಾರ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ. ನಮ್ಮ ಮನೆಗಳಿಂದಲೇ ನಮ್ಮ ಅಡಿಗೆ ಮನೆಯಿಂದಲೇ ನಮ್ಮ ಮಕ್ಕಳಿಗೆ ನಮ್ದು ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು ಏನ ಹಳೆ ಅಜ್ಜಿದು ಮರ ಆಲದ ಮರಕ್ಕೆ ಏನೆಣ್ಣ ಹಾಕೋತಿ ಅಂತ ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗರು ಕೂಡಿರಲು ಮರ ಸೊಬಗು ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವ್ ಏನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲವನಸದ ಎಲ್ಲ ಆಹಾರಗಳು ಕೂಡ ಸಾತ್ವಿಕವೇ. ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ. ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ ತಾಯಿಯಾದವಳು ತಯಾರಿಸುವ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ ಅಲ್ಲಿ ಜೋಡಣೆ ಆಗತ್ತೆ. ಅದು ಸಾತ್ವಿಕ. ಏನೋ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು ತುಂಬಾ ಹುಳಿ ತಿನ್ನೋದು ಅತಿಯಾಗಿ ಹೇಳ್ತಾರಲ್ಲ ಒಂದು ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು ಯಾರು ನಿತ್ಯ ಹಿತವಾದ ಆಹಾರ ಯಾವುದು ಸಾತ್ವಿಕ ಆಹಾರ ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನು ಮಾಡನೆ ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು ಬಂದಂತಹ ಅತಿಥಿಗಳು ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ ಪ್ರೇಮದ ಒಂದು ಮಾತು ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು ದಾನ ಏನ್ ಕೊಡ್ತೀರಿ ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್ ಕ್ಷಮಾವಾನ್ ಎಷ್ಟು ನೋಡಿ ಗುಣಗಳನ್ನು ಹೇಳಂದ್ರೆ ಆಹಾರದ ಜೊತೆ ಇದನ್ನು ಹೇಳಿದ್ರು ಒಬ್ಬನು ಅನಾರ್ಥ ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ ಸತ್ಯವಾಗಿರುವವನು ಆತನ ಸೇವಿಸುವನು ಇವನು ಭವತ್ಯ ರೋಗ ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲೂ ತುಂಬಾ ಅದ್ಭುತ ಮೇಡಮ್. ಮೇಡಮ್ ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ.
0: ಹೌದು.
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿ ಇರ್ತವೆ ಅನ್ನುವಂಥದ್ದು.
0: ದೋಷ ಸಾಮ್ಯಂ ಅರೋಗತಃ ರೋಗ ಬರ್ಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ಧಾತುಲ ಇವುಗಳು ಮತ್ತು ಪಂಚಮಹಾಭೂತಗಳು ಪಂಚ ನಮ್ದೆಲ್ಲ ಅಗ್ನಿಗಳು 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದೀನಿ ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ ತೇಲಿರುವ ಅಗ್ನಿ ಎಲ್ಲದಕ್ಕೂ ಕಾರಣ ಹೊಟ್ಟೆ. ಈ ಅಗ್ನಿ ಮೇನ್ ಸೋರ್ಸ್. ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು ಇಂದ್ರಿಯಗಳಲ್ಲಿರುವಂತಹ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದೀನಿ. ಅದರಲ್ಲೂ ಬೆಳಗ್ಗೆ ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ ಒಂದು ಸಣ್ಣದು ಉದಾಹರಣೆ. ದಿನಚರಿ ಅಂತ ಹೇಳಿದ್ದಾರೆ ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು ಅದ್ರಲ್ಲಿ ಸೂತ್ರಸ್ಥಾನ ಅಂತ ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನ ಹೇಳ್ತಾರೆ. ಯಾಕಂದ್ರೆ ಕಾಲಕ್ಕನುಸಾರ ದೇಶಕ್ಕನುಸಾರ ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟೊಂದು ಪ್ರಕೃತಿ ಇದೆ ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ ನನಗೆ ಯಾವುದು ತಿಂದರೆ ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ. ನನಗೆ ಅದು ಸೇರುವುದಿಲ್ಲ ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ ನಾನು ಇದನ್ನ ತಿಂದ್ರೆ ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ ನನ್ನ ಪ್ರಕೃತಿಗೆ. ನಾನು ಯಾವ ದೇಶದಲ್ಲಿ ಇದ್ದೇನೆ ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ. ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ. ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ. ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರು ಸಾತ್ವಿಕ ಆಹಾರ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು ನನಗೇನು ಸರಿ. ಹೌದು, ನನ್ನ ದೋಷ ಯಾವುದು? ನನಗಿವತ್ತು ನಾನು ಕಫ ಪ್ರಕೃತಿಯವನು. ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು, ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು. ಕಾಲಕ್ಕೆ ಸರ್ ಅಂದ್ರೆ ಎಲ್ಲ

0: ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ. ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಮಿತ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತಜಾಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನ. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹನ ಉಪ್ಪು ತುಪ್ಪ ಚೆನ್ನಾಗಿರೋದು, ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು. ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿಯಾದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವ್ದಿದೆ ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡುತ್ತೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂತರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀನಿ ಡಾಕ್ಟರ್ ಆದಾಗ, ನೋಡು ನಿಂದು ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ಅಯ್ಯೋ ನನ್ ಕಫ ಅದಪ್ಪ ನಾನು ತಿನ್ನೋದಿಲ್ಲ, ನಾನು ಇದು ಹೇಳ್ತಾರೆ, ಅಯ್ಯೋ ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿರಿ. ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ವ್ಯಕ್ತಿ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ? ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಸ್ಥಳ ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಪುಗಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕುತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದೆ? ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು ಪ್ರಕೃತಿ ನಮಗೆ ಕಲಿಸುತ್ತೆ, ಹಾಗೆ ನಾನು ಇರ್ಬೇಕು,
1: ಪ್ರಕೃತಿ ತಕ್ಕಂತೆ ನಾವು ಇರ್ಬೇಕು.
0: ಖಂಡಿತ ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕನುಸಾರ.
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಅಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗೆಲ್ಲ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
0: ಹೌದು,
1: ನೀವು ಆಯುರ್ವೇದದಲ್ಲಿನೇ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಅಸಿಡಿಟಿ ಸಮಸ್ಯೆಗಳು ಇದ್ದವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ನಮ್ಮ ಆಯುರ್ವೇದ ಹೇಳಿರೋದೇ ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ ಬೇಡ ಅಲ್ಲ, ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚನ್ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಕ್ರಮಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಸೇವನೆ, ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿನೇ ಅಲ್ಲ, ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ಧನಿಯಾ ಕಷಾಯ, ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಏನಿಲ್ಲ ಧನಿಯಾ ಜೀರಿಗೆ ಕಷಾಯ, ಬಹಳ ಏನು ತಗೊಳ್ಬೇಡ್ರಿ. ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ, ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರು ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಿರಿ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂತದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದ್ದಾರೆ ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ, ಎಲ್ಲ ಉದ್ಯೋಗಗಳನ್ನ ಅರಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನೋದೇ ಇಲ್ಲ, ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ. ಅದ್ರಲ್ಲಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು, ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ. ಯಾರನ್ನ ತಿನ್ಬೇಕದು, ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲರಸ ಪಾಚಕಾಗ್ನಿ ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು?
1: ಅದಕ್ಕೆ ಆಹಾರ ಇದ್ರೆ
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು ಅದು ಜೀರ್ಣ ಆದ ಗಂಟೆಯೊಳಗೆ ಆಹಾರ ಇನ್ನೊಂದು, ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡು ಮೂರು ಗಂಟೆಯೊಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ, ಹೀಗಿಸ್ಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ ಬೆಳಗ್ಗೆ ನೀರು ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ. ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು, ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು ಹೇಳಿದಿವಲ್ಲ. ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ, ರಾತ್ರಿಗೆ ಹಾಲು ಸೇವನೆ ಮಾಡಿಯೇ ಮಲ್ಗಂತಾರೆ. ಒಳ್ಳೆ ಜೀವನ ಆಹಾರ ಪದ್ಧತಿ, ಅಥವಾ ತುಂಬಾ ಲೇಟ್ ಆಗಿ ಊಟ ಮಾಡೋದು ಜೀರ್ಣ ಆಗ್ಲಿಕ್ಕೆ ಅದು ನಾವ್ ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದು ಎಂತ, ನಾವು ಬೆಳಿಗ್ಗೆ ಹೋದವ್ರು ರಾತ್ರಿ ಬರ್ತಾರೆ ಊಟ ಮಾಡ್ತಾರೆ ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆಯಾದ್ರೂ 100 ಹೆಜ್ಜೆಯಾದ್ರೂ ನಡೀರಿ. ಹಾಗಾಗಿ ಅದನ್ನ ಏನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀರ್ಣ ಶಕ್ತಿ, ಒಂದ್ ಸ್ವಲ್ಪ ಜೀರ್ಣ ಶುರು ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ 1-2 ಅವರ್ಸ್ ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವು

0: ನೋಡಿ 7 ಗಂಟೆಗೆ ಊಟ ಮಾಡಿಬಿಡ್ತಾರೆ. ಒಂದು 2 ಗಂಟೆಯ ನಂತರ ಒಂದು ಹಾಲು ಹಣ್ಣನ್ನ ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನ ಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿಮುನಿಗಳು ಅದನ್ನೇ ಹೇಳಿರೋದು. ಆಯುಷ್ಯ ಅಂದ್ರೆ ನೀವು ಸಾವಿರಾರು ವರ್ಷ ತೋರಿಸಿದ್ರು, ಆದ್ರೆ ಇವತ್ತು ಮನುಷ್ಯನ ಆಯುಷ್ ಇದೇ ಕಾರಣಕ್ಕಾಗಿ ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರು ಮಾಡ್ತಾರಂತ ಗೊತ್ತಿದೆ ನಿಮ್ಗೆ? ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ. ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು, ನಾವು ಹೇಳೋದಿಲ್ಲ ಮದ್ಯ ಬಿಟ್ಟು ಬಿಟ್ಟು ದೂರ ಉಂಟು, ಬೇರೆ ಬೇರೆ ಪಾನೀಯಗಳು ನಾವು ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ನಿಂಬು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರು ಮಾಡಿ ವರ್ಷಾನುಗಟ್ಟಲೆ ಇಟ್ಕೋತಿದ್ರು, ಅದು ಬೇಡ, ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ ಇದು ಪ್ರತಿ ಒಬ್ಬರಿಗೂ ಕಾಡ್ತಾ ಇರೋ. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಕಡಿಮೆ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನೋ ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂದು ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನಾ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸಿಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ, ಬರ್ಗರು, ನಾನ್ವೆಜ್ ಏನನ್ನೆಲ್ಲ ಹೊಟ್ಟೆ ಎಲ್ಲ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
0: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೆ ಹೋಗಿ ತಿನ್ಬೇಡ್ರಿ, ಮಾಡಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ. ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗ್ ಬೆಳೆಸಿದ್ರು, ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, 1 ಗಂಟೆ 2 ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು ಹಸಿದು ಉಣ್ಣಬೇಕು, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗರಬೇಡ, ವೈದ್ಯ ಬೆಸಸಲೇಬೇಡ, ವೈದ್ಯರನ್ನ ಕಾಣ್ಲೇಬೇಡ ಸರ್ವಜ್ಞ. ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, 4 ದಿನಕ್ಕಾಗುವಷ್ಟು ಜಲ್ ಇಟ್ಬಿಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ಬಿಟ್ರಲ್ಲ ನಮ್ಗೆ, ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಂದ್ರು ನೆನ್ಪ್ ಮಾಡ್ಕೋಬೇಕು. ನಾವು ಮಕ್ಳು ಬರ್ತಾರಂದ್ರೆ ಬಿಸಿ ಬಿಸಿದ್ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟಿರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗ್ಲಿ, ಮಂಕುತಿಮ್ಮ ಆಗ್ಲಿ, ಮಂಕುತಿಮ್ಮ ಕಗ್ಗಲಿ ಆಹಾರದ್ದು ಬೇಕಾದ ಹೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಲಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದ್ರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಸುಲಭ ಏನು, ಸುಖವಾಗಿರ್ಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನ ಕ್ರಮವಾಗಿ ಎಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನ ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು, ನಮ್ಮ ಜನ. ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ, ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ ಏನ್ ಪುರುಷಾರ್ಥ ಕೊಟ್ಟಿದೀವಿ ಅಂತ, ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆನ ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನ ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸ್ಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು ಇವತ್ತು ವ್ಯಕ್ತಿಗಳು. ಮನಸ್ಸು ಚೆನ್ನಾಗಿರುತ್ತೆ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್, ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು

0: ರುಚಿಯಲ್ಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಆರೋಗ್ಯವಂತನಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
1: ಮೇಡಮ್, ಈಗ ಕೊನೆಯದಾಗಿ, ಎಲ್ಲಾ ಆಯುರ್ವೇದ ವೈದ್ಯರು ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ನಮ್ಮ ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು. ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರಾಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ ಸೋನಾಮಸರಿ. ಹಾಗಾಗಿ ಭಗವಂತ ಹೇಳಿದಾನೆ, ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ ಸಿರಿಧಾನ್ಯಗಳು ಸಹಜೀವನ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನೇನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ. ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು, ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು. ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ, ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ, ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿಗೆ ಯಾವುದು ಕೂಡ ಅಷ್ಟೇ. ಅತಿ ಸೇವನೆ ವರ್ಜ್ಯ, ತಿನ್ನೋದಿಂದ ಬಂದಿದೆ ಅನ್ಕೊಳ್ಬೇಡಿ. ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರ್ ಬಿ ಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಬಿ ಪಿ, ಶುಗರ್ ಇದೆಲ್ಲ ಕಾಣ್ತಿರೋ ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗ ರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು, ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋ ಅಪ್ ಮಾಡಿದ್ರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
0: ನಮಸ್ಕಾರ.
2: ವನಿರ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 12:06.
2: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ?

0: ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.
3: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ, ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಸವಿನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಈ ಯೋಜನೆ ಕುರಿತು ಮಾತನಾಡುತ್ತಾರೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆಯಾಗಿದೆ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ ಹಾಗೂ 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 6 ಗಂಟೆ 51 ನಿಮಿಷಕ್ಕೆ ಕಿಸರಮಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸದಸ್ಯರುಗಳು ಆಕಾಶವಾಣಿ ಭದ್ರಾವತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳ ಕುರಿತ ಬಾನುಲಿ ವರದಿ ಭಾಗವೊಂದನ್ನು ಆಲಿಸುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ. ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತಿ ಹೆಚ್ಚಿನ ಗರ್ಭಧಾರಣೆ, ಸುರಕ್ಷಿತ ಹೆರಿಗೆ ಮತ್ತು ಬಾಣಂತಿಯ ಆರೈಕೆ, ಈ ವಿಷಯ ಕುರಿತಂತೆ ಅನೇಕ ವೈಜ್ಞಾನಿಕ ಸಲಹೆಗಳು ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಸ್ತ್ರೀ ಪ್ರಸೂತಿ ತಜ್ಞರು ಹಾಗೂ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಎಸ್ ಗಂಗೋತ್ರಿ ಅವರು. ಡಾಕ್ಟರ್, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ.
1: ಮಹಿಳೆಯ ಜೀವನದಲ್ಲಿ ಈ ಗರ್ಭಧಾರಣೆ, ಪ್ರಸೂತಿ ಅಥವಾ ಹೆರಿಗೆ, ಇದು ಹೆಣ್ತನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂತ ಒಂದು ಮಹತ್ತರ ಕಾಲಘಟ್ಟವೂ ಕೂಡ ಹೌದು ಅನ್ನುವಂಥದ್ದನ್ನ ತಮ್ಮ ವೈದ್ಯಕೀಯ ಲೋಕ ಈಗಾಗಲೇ ಸಾಬೀತುಪಡಿಸಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗರ್ಭಧಾರಣೆ ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ವಾಕ್ಯವನ್ನು ಹೇಗೆ ತಾವು ವ್ಯಾಖ್ಯಾನಿಸ್ತೀರಿ ಡಾಕ್ಟರ್?
2: ಆಕ್ಚುಲಿ ನಾವು ಪ್ರೆಗ್ನೆನ್ಸಿನ ಟೂ ಟೈಪ್ಸ್ ಆಫ್ ಡಿವೈಡ್ ಮಾಡ್ತೀವಿ. ಏನು ಅಂತಂದ್ರೆ, ಒಂದು ಲೋ ರಿಸ್ಕ್, ಇನ್ನೊಂದು ಹೈ ರಿಸ್ಕ್ ಅಂತ. ಇವತ್ತು ನಾವು ಹೈ ರಿಸ್ಕ್ ಅಂದ್ರೆ ಏನು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಯಾರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ ಅನ್ನೋದು ನೋಡೋಣ. ಫಸ್ಟ್ ಥಿಂಗ್ ನಾವು ನೋಡೋದು ಏಜ್. ಏಜ್ ಆಫ್ ದ ಮದರ್ ಮೋರ್ ದನ್

35 ಇಯರ್ಸ್ ಇದ್ರೆ, ಇಲ್ಲ ಅವ್ರದ್ದು ತೂಕ, ತೂಕನ ಯೂಶಲಿ ನಾವು BMI ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದರಲ್ಲಿ 30 kg/m² ದೊಳಗೆ ಜಾಸ್ತಿ ಇದ್ರೆ, ಇಲ್ಲ ಅವರದ್ದು ಪ್ರೀವಿಯಸ್ ಹಿಸ್ಟ್ರಿನಲ್ಲಿ

0: ಕನ್ಸಿಡರ್ ಮಾಡ್ತೀವಿ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಇಲ್ಲ ತಾಯಿಗೆ ಅವ್ರ ಗರ್ಭಿಣಿನಲ್ಲಿ ಇದ್ದಾಗೆ, ಅಂದ್ರೆ ಈಗಿರೋ ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆಂಟ್ ಲೇಡೀಸ್ ತಾಯಿಗಳು, ಅವ್ರ ತಾಯಿ ಏನಾದ್ರೂ ಬಿ ಪಿ ಪೇಷಂಟ್ ಇದ್ರನ್ನು ಅವ್ರನ್ನೂ ನಾವು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಆಕ್ಚುಲಿ ನಾವು ಗೌರ್ಮೆಂಟ್ ಮೂಲಕನೇ, ಅಂದ್ರೆ ನಮ್ದು ಫಾಕ್ಸಿ ಕಡೆಯಿಂದಾನೆ ಜಸ್ಟ್ ಒಸು ಸ್ಕೋರ್ ಅಂತ ನಾವು ಒಂದು ಕ್ರಿಯೇಟ್ ಮಾಡಿದೀವಿ. ಸೊ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಸಪರೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕ್ಅಪ್ಸ್ ಆಗಲಿ ಇಲ್ಲ ಹೆಚ್ಚು ದರದ ವಿಸಿಟ್ಸ್ನ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ನ ವಿ ಕನ್ಸಿಡರ್ ಇಟ್ ಆಸ್ ಹೈ ರಿಸ್ಕ್.
1: ಡಾಕ್ಟರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿ ಅಂತೇಳಿ, ಈ ಒಂದು ಸ್ಥಿತಿ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಆಗಿರುತ್ತೆ ಮತ್ತು ಇದರ ಪ್ರಸ್ತುತ ದಿನಗಳಲ್ಲಿ ಇದರ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತೀರಿ ಡಾಕ್ಟರ್?
0: ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದನ್ನ ಯಾರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮುಗಿದಿದೆ, ಅಂದ್ರೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಟ್ರೈ ಮಾಡಿದ್ದಾರೆ, ಓವ್ಯುಲೇಷನ್ ಇಂಡಕ್ಷನ್ ಅಂತ ಅಂದ್ರೆ ಮಾತ್ರೆ ಮೂಲಕ, ಇಂಜೆಕ್ಷನ್ ಮೂಲಕ, ಇಲ್ಲ IUI ಮೂಲಕ, ಇದ್ಯಾವುದು ಮೂಲಕನೂ ಕನ್ಸೀವ್ ಆಗಿಲ್ಲ, ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕನ್ಸೀವ್ ಆಗಿಲ್ಲ ಅಂದ್ರೆ ಅವ್ರನ್ನ ಅನ್ಎಕ್ಸ್ಪ್ಲೇನ್ಡ್ ಆಗಿ ಕನ್ಸಿಡರ್ ಮಾಡಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದಾವೆ ಅಂದವರಿಗೂ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಪುರುಷರ ಕಡೆಯಿಂದ ಏನ ವೀರಣ ಕಣತಿ ಬಹಳ ಕಡಿಮೆ ಇದ್ರೂ ಅವ್ರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಸಜೆಸ್ಟ್ ಮಾಡ್ತೀವಿ. ಹೆಚ್ಚೆಚ್ಚು ಕಾಲಿಗೆ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿರೋದ್ರಿಂದ ಏಜ್ ರಿಲೇಟೆಡ್ ಚೇಂಜಸ್ ಇದೆ ಬಾಡಿನಲ್ಲಿ, ಎಗ್ ಕೌಂಟ್ ಕಡಿಮೆ ಇದೆ, ವೀರಣ ಕೌಂಟ್ ಕಡಿಮೆ ಇದ್ದವ್ರಿಗೆ ಕೂಡ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತೆ ಇತ್ತೀಚಿನ ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ರೇಟ್ ಆಸ್ ಇನ್ಕ್ರೀಸ್ಡ್, ಬಿಕಾಸ್ ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ, ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ಮ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ ಆಯಿತು ಮದುವೆ ಆಗಿ, ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಪ್ಲಾನ್ ಮಾಡ್ಕೋಬಹುದಾ ಅಂತ. ಸೊ ಅದು ಅವ್ರ ಟೆಸ್ಟ್ ಟ್ಯೂಬ್ ಬೇಬಿನ ಕನ್ಸೀವ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ನಾವು ಜಾಸ್ತಿ ಕೊಡ್ತೀವಿ. ಸೊ ಆ ಕಾರಣಕ್ಕೆ ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿಯನ್ನ ಎಷ್ಟು ವರ್ಷಗಳವರೆಗೆ ನಾವು ಕಾಯಬಹುದು ಡಾಕ್ಟರ್? ಇಂಥದೊಂದು ಪ್ರೆಗ್ನೆನ್ಸಿಯನ್ನ ಒಬ್ಬ ಮಹಿಳೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗಬೇಕಾದ ಸಂದರ್ಭ,
0: ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾವು ಹೋದ್ರೆ 50 ಇಯರ್ಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ 50 ಇಯರ್ಸ್ ತನೂ ನಾವು IVF ನ ಪ್ಲಾನ್ ಮಾಡಬಹುದು. ಬಟ್ ಏಜ್ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಡೆಫಿನೆಟ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ 40 ಇಯರ್ಸ್ ಕ್ರಾಸ್ ಆದ್ಮೇಲೆ. ಸೊ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿನ ನಾವು ಹೈ ರಿಸ್ಕ್ ಅಂತ ತಗೋತೀವಿ, ಆದ್ರೆ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿನ ಇನ್ನ ಮೇಜರ್ ವೆರಿ ಹೈ ರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು.
1: ಡಾಕ್ಟರ್, ಇತ್ತೀಚಿನ ಯಂಗ್ ಜನರೇಷನ್ ಅಲ್ಲಿ ಈ ತರದೊಂದು ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
0: ಸ್ಟ್ರೆಸ್ ಫ್ಯಾಕ್ಟರ್ ಮೇನ್ಲಿ, ಮತ್ತೆ ಊಟ ಮತ್ತೆ ನಿದ್ದೆ, ಇವು ಮೂರು ಯಾರು ಕರೆಕ್ಟ್ ಆಗಿ ಮಾಡ್ತಿಲ್ಲ. ಯಾಕಂದ್ರೆ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಅಂತೂ ಇಲ್ಲೇ ಇಲ್ಲ, ಏನು ಕೆಲಸ ಇಲ್ಲ ಅಂತಂದ್ರು ಇಚ್ಚಿಚ್ಚಿಗೆ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ, ಮತ್ತೆ ಹಸ್ಬೆಂಡ್ ವೈಫ್ ನಡುವೆ ಇರೋ ಅನ್ಯೋನ್ಯತೆನೂ ಬಹಳನೇ ಕಡಿಮೆ ಆಗಿದೆ. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ, ಮೇಡಮ್ ನಮಗೆ ಅನ್ಯೋನ್ಯತೆ ಇರಕ್ಕೆ ಆಗ್ತಿಲ್ಲ, ಈ ಕಾರಣದಿಂದ ಏನಾಗ್ತಿದೆ, ಅವ್ರದ್ದು ಪ್ರೆಗ್ನೆನ್ಸಿ ಡಿಲೇ ಆಗಿ ಲಾಸ್ಟಿಗೆ ಅವ್ರು ಎಂಡ್ ಅಪ್ ಆಗೋದು IVF ಅಲ್ಲಿ.
1: ಡಾಕ್ಟರ್, ಸಹಜ ಗರ್ಭಧಾರಣೆ ಮತ್ತೆ ಈ ಕೃತಕ ಗರ್ಭಧಾರಣೆ ಎರಡು ವ್ಯತ್ಯಾಸಗಳನ್ನು ತಾವು ಅರಿತಿದ್ದೀರಿ ಮತ್ತೆ ಎಷ್ಟೋ ಜನರಿಗೆ ತಾವು ಮಾರ್ಗದರ್ಶನ ಮತ್ತು ಸಲಹೆ ಕೂಡ ನೀಡಿದ್ದೀರಿ. ತಮ್ಮ ಅನುಭವದ ಪ್ರಕಾರ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸ್ ಅನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ತಾವು ಹೆಚ್ಚಾಗಿ ಪ್ರಿಫೇರ್ ಮಾಡುವಂತ ಸಲಹೆ, ಸಾಮಾನ್ಯ ಜೀವನ ಶೈಲಿ,
0: ಮೇನ್ ಥಿಂಗ್ ಅಂತಂದ್ರೆ ನಿದ್ದೆ, 8 ತಾಸು ನಿದ್ದೆ ಕಂಪಲ್ಸರಿ, ಪ್ಲಸ್ ಸ್ಟ್ರೆಸ್. ಎಷ್ಟೇ ಇದ್ರು ಏನೇ ಇದ್ರು ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೇಕು. ಹೇಗೆ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡಬಹುದು ಅಂದ್ರೆ, ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಬೆಟರ್ ಟು ನಿಮ್ಮ ಪಾರ್ಟ್ನರ್ ಜೊತೆಗೋ ಇಲ್ಲ ನಿಮ್ಮ ತಂದೆ ತಾಯಿಗೋ ನಿಮ್ಮ ಅತ್ತೆ ಮಾವ ಜೊತೆಗೆ ಶೇರ್ ಮಾಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ಸ್ನ ನೀವು ಕಡಿಮೆ ಮಾಡ್ಕೋಬೇಕಾಗದು. ಇಲ್ಲ ನಿಮ್ಮ ಗೆಳತಿ ಜೊತೆಗೋ ಶೇರ್ ಮಾಡಿಕೊಂಡು ಸ್ಟ್ರೆಸ್, ಎಷ್ಟೋ ಜನಕ್ಕೆ ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು, ಪರ್ಸನಲ್ ಸ್ಟ್ರೆಸ್ ಇರ್ಬೋದು, ಬಟ್ ಮೇನ್ ಥಿಂಗ್ ನೀವು ಯಾವಾಗ ಅದನ್ನ ನೀವು ಶೇರ್ ಮಾಡ್ಕೋತಿರೋ ಆ ಸ್ಟ್ರೆಸ್, ಇಲ್ಲ ಯಾರೊಬ್ಬರು ಸಲಹೆ ಕೊಟ್ಟ ಮೇಲೆ ಆ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ. ಮತ್ತೆ ಆರೋಗ್ಯವಾದ ಊಟ, ಎಷ್ಟೋ ಜನ ನೋಡ್ತೀವಿ ಬರೀ ಫಾಸ್ಟ್ ಫುಡ್ ನಾವು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಫ್ರೂಟ್ಸು ವೆಜಿಟೇಬಲ್ಸು ತಿಂದಾಗ ಏನಾಗುತ್ತೆ, ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಮೇನ್ಲಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಎಗ್ ತಿಂತೀರಾ, ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಇವೆಲ್ಲ ಏನಾಗುತ್ತೆ ನಿಮ್ದು ರಿಸ್ಕ್ ಕ್ಯಾಟಗರಿನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ಅಟ್ಲೀಸ್ಟ್ 8 ತಾಸು ನಿದ್ದೆಗಿಲ್ಲ, ಮಿನಿಮಮ್ 6 ಅವರ್ಸ್ ಸ್ಲೀಪ್ ಗುಡ್ ಸ್ಲೀಪ್ನ ವಿ ಸಜೆಸ್ಟ್. ಮತ್ತೆ ರೆಗ್ಯುಲರ್ ವಿಸಿಟ್ ಟು ಹಾಸ್ಪಿಟಲ್, ಯಾಕಂದ್ರೆ ಅರ್ಲಿ ಸೈನ್ಸ್ ಏನಾದ್ರೂ ಇದ್ರೆ ನಾವು ಪಿಕ್ ಮಾಡಿ ನಿಮಗೆ ಅದ್ರ ತಕ್ಕಂಗೆ ಸಲಹೆ ಕೊಡಬಹುದು.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ರು ಕೂಡ ದುಡಿಲೇಬೇಕಾದಂತ ಪರಿಸ್ಥಿತಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನರೇಷನ್ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಅರ್ಲಿಯಾಗಿ ಪ್ಲಾನ್ ಮಾಡ್ಕೊಳ್ತಾರೆ, ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದ್ರೂ ಬೇಡ ಅಂತೇಳಿ. ಇಂಥವರು ಈ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗ ಅಲ್ಲಿ ಚಾನ್ಸಸ್ ಇದೆಯಾ ಅಂತ?
0: ಡೆಫಿನೆಟ್ಲಿ ಇದೆ, ಬಿಕಾಸ್ 3-4 ಇಯರ್ಸ್ ಗ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರ ಏಜು ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರು ಒಂದ್ಸತೆ ವರ್ಕ್ ಹೋದ್ರು ಅಂದ್ಮೇಲೆ ಸ್ಟ್ರೆಸ್ ಫ್ಯಾಕ್ಟರ್ ಆಡ್ ಆನ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟ್

0: ಮಗುನೇ ಯಾವಾಗ ಆಸ್ ಅರ್ಲಿ ಆಸ್ ಪಾಸಿಬಲ್ ನ ನೀವು ಪ್ಲಾನ್ ಮಾಡ್ಕೊಂಡು ಸೆಕೆಂಡ್ ನ ಬೇಕಾದ್ರೆ ಗ್ಯಾಪ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ ಒಂದು. ಎರಡನೇದು, ಈಗ ಸಪೋಸ್ ಇಲ್ಲ ನಮಗೆ ಗ್ಯಾಪ್ ಬೇಕೇ ಬೇಕು, ಬಿಕಾಸ್ ಹಸ್ಬೆಂಡ್ ಬೇರೆ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ವೈಫ್ ಎಲ್ಲೋ ವರ್ಕ್ ಮಾಡ್ತಿದ್ ಹಂಗಿದ್ದಾಗ ನಾವೇನ್ ಹೇಳ್ತೀವಿ ಸೋಷಿಯಲ್ ಫ್ರೀಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದ್ರೆ ನಿಮ್ಮ ಅಂಡಾಶಯನ ನೀವು ಫ್ರೀಜ್ ಮಾಡಿಕೊಂಡು ಮುಂದೆ ಬಳಸಕ್ಕೆ ಅವಕಾಶ ಕೂಡ ಇದೆ.
1: ಬಂಜೆತನ ನಿವಾರಣೆಯನ್ನ ಮಾಡ್ಲಿಕ್ಕೆ ತಾವು ಆ ಮಹಿಳೆಗೆ ಅಥವಾ ಕುಟುಂಬದ ಸದಸ್ಯರಿಗೆ ನೀಡುವಂತ ಸಲಹೆ?
0: ಬಂಜೆತನ ನಿವಾರಣೆ ಹೇಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ಅಡಿಯಲ್ ವೇಟ್ ಎಕ್ಸಸೈಸ್ ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ಪ್ಲಸ್ ಅವ್ರವ್ರದ್ದು ಸೈಕಲ್ನ ಅಂದ್ರೆ ಮುಂಚಿತವಾಗಿ ಅವ್ರ ಸೈಕಲ್ ಹೇಗಿದೆ, ಅವ್ರದ್ದು ಓವ್ಯುಲೇಷನ್ ಆಗ್ತಿದೆನಾ ಇಲ್ಲನಾ ಅಂತಂದು ಮುಂಚೆತೆ ಅಂದ್ರೆ ಈಗ ಅಟ್ಲೀಸ್ಟ್ ಒನ್ ಇಯರ್ ಆದ ತಕ್ಷಣನೇ ಟ್ರೀಟ್ಮೆಂಟಿಗೆ ಬರೋದು ಬೆಟರ್. ಅಂದ್ರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇಲ್ಲಾದ್ರೂ ಏನು ಸಮಸ್ಯೆ ಅಂತ ಕಂಡಿಡ್ಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ದೊಡ್ಡವ್ರು ಏನಂತಾರೆ, ಮನೆಯಲ್ಲಿ ನಮ್ಗೆ 5 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, 7 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, ಅಲ್ಲಿ ತಾವು ವೇಟ್ ಮಾಡಿ ಅಂತ ಬಹಳಷ್ಟು ಜನ ದೊಡ್ಡವ್ರು ಹೇಳ್ತಾರೆ. ಬಟ್ ಅವಾಗಿನ ಕಾಲನೂ ಬೇರೆ, ಈಗಿನ ಕಾಲನೂ ಬೇರೆ. ನಾವು ತಿನ್ನೋ ಆಹಾರ ಆಯ್ತು, ನಾವು ಸ್ಟ್ರೆಸ್ ಆಯ್ತು, ಅದು ಬಹಳನೇ ಇದೆ. ಆ ಒಂದ್ ಕಾರಣಕ್ಕೆ 1 ಇಯರ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬಂದು ಏನು ಸಮಸ್ಯೆ ಅನ್ನೋದು ಇಬ್ರು ಹಸ್ಬೆಂಡ್ ವೈಫ್ ನ ಎವಾಲ್ಯೂಯೇಷನ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗ್ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದಕ್ಕೆ ಒಳಗಾದಂತ ಮಹಿಳೆ ಅಥವಾ ಆ ಕುಟುಂಬದ ಎಲ್ಲ ಸದಸ್ಯರು ಆಕೆಗೆ ನೀಡಬೇಕಾದಂತ ಮಾನಸಿಕ ಮತ್ತು ಭೌತಿಕವಾದ ಸಲಹೆಗಳು ಅಥವಾ ಸಹಕಾರ ಹೇಗಿರ್ಬೇಕು ಅಂತೀರಿ ಡಾಕ್ಟರ್ ತಾವ್?
0: ಅದೇ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಂದಾನೆ ಅವಳು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಎದುರಿಸಲಿಕ್ಕೆ ಸಾಧ್ಯ. ಹೆಂಗೆ ಅಂತಂದ್ರೆ, ರೆಸ್ಟ್ ಕೊಡೋದು, ಈಗ ಅಟ್ಲೀಸ್ಟ್ ಮಧ್ಯಾಹ್ನ 1 ತಾಸು ನಿದ್ದೆ ಬರ್ಲಿ ಬಿಡ್ಲಿ, ರೆಸ್ಟ್ ಮಾಡ್ಲಿ. ಸೊ ದಟ್ ಅವಳಿನಾಗುತ್ತೆ ಫಿಸಿಕಲಿ ಮೆಂಟಲಿ ಎರಡೂ ಕಾಮ್ ಆಗುತ್ತೆ ಬಾಡಿ. ಮತ್ತೆ ಎಕ್ಸೆಸಿವ್ ವರ್ಕ್, ಈಗ ಅಟ್ಲೀಸ್ಟ್ ಅವ್ರೇನು ಹೇಳ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ವರ್ಕ್ ಎಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ, ಹಂಗಿರೋದಿಲ್ಲ. ವರ್ಕ್ನ ಡಿವೈಡ್ ಮಾಡಲಿ, ಸಪೋರ್ಟ್ ಹಸ್ಬೆಂಡ್. ಮೇನ್ಲಿ ನಾವೇನು ಹೇಳ್ತೀವಿ ಯೂಶ್ವಲಿ ನಮ್ಮ ಕಡೆ ಬಂದಾಗ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್. ಪ್ಲಸ್ ನಾನು ಪ್ರತಿ ಸತಿ ವಿಸಿಟ್ ಬಂದಾಗ ಹಸ್ಬೆಂಡ್ ಬಂದಿದ್ದಾರಾ ಅಂತ ಕೇಳ್ತೀನಿ. ಎದಕ್ಕೆ ಅಂತಂದರೆ ಹಸ್ಬೆಂಡಿಗೆ ಹೇಳಿದಷ್ಟು ಏನಾಗುತ್ತೆ, ಅವರು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಪ್ರೆಗ್ನೆನ್ಸಿ ಅಂದರೆ ಅವಳದೊಂದೇ ಅಲ್ಲ, ನಂದು ಇದರಲ್ಲಿ ರೋಲ್ ಇದೆ ಅನ್ನೋದು ಅವರಿಗೂ ತಿಳಿಯುತ್ತೆ. ಈವನ್ ಅವ್ರ ಪೇರೆಂಟ್ಸ್ ಬಂದರೂ ಅದನ್ನ ಹೇಳೋದು, ನೀವು ಅವಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ನಾನು ಬರೋದು 11 ಗಂಟೆ. 11 ಗಂಟೆಗೆ ಬಂದ್ರೂ ಅಟ್ಲೀಸ್ಟ್ ಸಾಯಂಕಾಲ 1 ತಾಸು ಗ್ಯಾಪ್ ಮಾಡಿದಾಗ ಹೊರಗೆ ಬಂದು ಕರ್ಕೊಂಡು ಹೋಗಿ ವಾಕಿಂಗ್. ಯಾಕಂದ್ರೆ ಇದೇನಾಗುತ್ತೆ, ಅವಳಿಗೆ ಮೆಂಟಲ್ ಚೇಂಜಸ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅವಳಿಗೆ ಏನೇನು ಸಮಸ್ಯೆ ಇದ್ರೆ ಅವಳು ಶೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪ್ರೆಗ್ನೆನ್ಸಿ ವಿಸಿಟ್ಸ್ ಒಳಗೆ ಅವಳು ಒಬ್ಬಳನೇ ಕಳಿಸ್ಬೇಡ್ರಿ, ಇನ್ನೊಬ್ರು ಯಾರನ್ನು ಜೊತೆಗೆ ಬಂದರೆ ಏನಾಗುತ್ತೆ, ಅವಳ ಕಂಡೀಷನ್ ಹೇಗಿದೆ ಅನ್ನೋದು ಕೂಡ ತಿಳಿತಾರೆ. ಮತ್ತು ನಾನು ಯೂಶ್ವಲಿ ನನ್ನ ಪೇಷಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ, ಒಂದೇ ಏರಿಯಾದಲ್ಲಿದ್ದರು ಇಲ್ಲ ಒಂದೇ ಊರಲ್ಲಿಂದ ಬಸ್ಸಿಗೆ ಬರ್ತಿದಾರಂದ್ರೆ, ಇಬ್ರು ಕೂಡಿ ಬನ್ನಿ ಮಾ, ಸೊ ದಟ್ ಇಬ್ರು, ಈಗ ನಾನು ವಿಸಿಟಿಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಿಂದು ವಿಸಿಟ್ ಇದೆ, ಬಾ ಮಾ ಕಲ್ತು ಹೋಗೋಣ ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ರಿಸ್ಕ್ ಮಿಸ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಯಾರು ಬರ್ತಿಲ್ಲ ಅಂತ ಅವ್ರಿಗೂ ಬೇಜಾರು ಇರೋದಿಲ್ಲ. ಸೊ ಮೇನ್ ಥಿಂಗ್ ಏನಿರುತ್ತೆ, ಫ್ಯಾಮಿಲಿ ಕಮ್ ಸೋಷಿಯಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿನ ಹೆದರ್ಸ್ಬೇಕು ಅಂತಂದ್ರೆ.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಯಂತ್ರಗಳ ಮಧ್ಯೆ ಮಹಿಳೆ ಕೆಲಸ ಮಾಡುವಂತ ಪ್ರಸಂಗ, ಮತ್ತೆ ಬೇರೆ ಬೇರೆ ತಂತ್ರಜ್ಞಾನಗಳು, ಬೇರೆ ಬೇರೆ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಂತ ಮಷಿನ್ಗಳ ಮಧ್ಯೆ, ಉದಾಹರಣೆಗೆ ಕಂಪ್ಯೂಟರ್ ಮತ್ತೆ ಬೇರೆ ಬೇರೆ ಬೃಹತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣವು ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗಬಹುದೇ ಡಾಕ್ಟರ್?
0: ಡೆಫಿನೆಟ್ಲಿ ಆಗ್ಬೋದು. ಬಟ್ ಕೋವಿಡ್ ಬಂದ ಮೇಲಿಂದ ನಮಗೊಂದು ಬೆನಿಫಿಟ್ ಏನಾಗಿದೆ ಅಂದ್ರೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಎಷ್ಟೋ ಮಹಿಳೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಆಫೀಸ್ಗೆ ಹೋಗ್ಬೇಕು, ಬಸ್ಸಲ್ಲಿ ಕೂಡ್ಬೇಕು, ಆ ಬಸ್ಸಲ್ಲಿ ಪ್ರಾಬ್ಲಮ್ಸು, ಮತ್ತೆ ಎಲ್ಲೋ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಊರಲ್ಲಿರ್ತಾರೆ. ಸೊ ಅವಕ್ಕೆ ಸಪೋರ್ಟ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಕಡೆಯಿಂದ ಪೋಸ್ಟ್ ಕೋವಿಡ್ ಅದೊಂದು ಒಳ್ಳೆ ಬೆನಿಫಿಟ್ ಏನಂದ್ರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದಿದೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಸ್ಲಿಪ್ ಕೊಡ್ಬೋದಾ ಅಂತ. ಆ ಕಂಡೀಷನ್ ಸಸ್ಟೈನ್ ಮಾಡ್ತಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ, ಅಂದ್ ಪೇಷಂಟ್ ಆರ್ ಕಂಫರ್ಟಬಲ್, ವಿಸಿಟ್ಸ್ ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ದಂಗೆ ಕೂಡ ಟೈಮ್ ಇದೆ. ಪ್ಲಸ್ ಈಗ ಏನಾಗುತ್ತೆ ಅಂತ ನಾವು ಅದನ್ನೂ ಹೇಳ್ತೀವಿ, ಸಪೋಸ್ ನೀವು ಆಫೀಸ್ ಒಳಗೆ ಹೋಗ್ತಿಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ರು ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್. ಯಾಕಂದ್ರೆ ಕೂತಲ್ಲೇ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಲಡ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ, ಅವಾಗ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದೀರಾ ಅಂದ್ರೆ ಕೂಡ ಎವ್ರಿ 2 ಅವರ್ಸ್ ಎದ್ದು ವಾಕ್ ಮಾಡಿ, ಅಟ್ಲೀಸ್ಟ್ 1 10 ಮಿನಿಟ್ಸ್ ವಾಕ್ ಮಾಡಿ, ನೀರು ಕುಡಿದು ಫ್ರೈ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ವಾಪಸ್ ವರ್ಕಿಗೆ ಕೂಡಿ ಅಂತ ಹೇಳ್ತೀವಿ.
1: ಹಾಗಾದ್ರೆ ಡಾಕ್ಟರ್, ಈ ಕೋವಿಡ್ ನ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಕಾನ್ಸೆಪ್ಟ್ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಸಲಹೆ ಮತ್ತು ಒಂದು ಗೈಡ್ ಲೈನ್ಸ್ ಆಯ್ತು?
0: ಯೆಸ್, ಒಂದ್ ಸಪೋರ್ಟಿವ್ ಆಗಿದೆ, ಅಟ್ ಲೀಸ್ಟ್ ಸಮ್ ಕಂಪನೀಸ್ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ, ಅಂಡ್ ಪೇಷಂಟ್ಸ್ ಕೂಡ ಹ್ಯಾಪಿ ಆಗಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲೇ ಇದ್ದಾರೆ ಹಾಸ್ಪಿಟಲ್. ಸೊ ಅವರಿಗೊಂದು ಅದು ಹೆಲ್ಪ್ ಆದಂಗ್ ಆಗಿದೆ.
1: ಹಾಗಾದ್ರೆ ಡಾಕ್ಟರ್, ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ನಿಂದ ದಿಢೀರ್ನಂತೇಳಿ ಅವರನ್ನ ಮತ್ತೆ ಯಥಾವತ್ತಾಗಿ ಕೆಲಸಕ್ಕೆ ಬರುವಂತ ಆದೇಶ ಬರುತ್ತೆ ಅಥವಾ ಅಂತದೊಂದು ಪರಿಸ್ಥಿತಿ ಬಂದಾಗ ಹೇಗೆ ಆ ಪರಿಸ್ಥಿತಿ ದಿಢೀರ್ನಂತೇಳಿ ಆ ಮಹಿಳೆ ಅಥವಾ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂತ ಮಹಿಳೆ ಹೇಗೆ ಆ ವಾತಾವರಣದಲ್ಲಿ

0: ಮತ್ತೆ ತನ್ನನ್ನು ತಾನು ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತೇಳಿ.
1: 99% ಆ ತರ ಇದ್ರೂ ಪೇಷಂಟ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 15 ಡೇಸ್ಗೆ ಒಮ್ಮೆ ಹೋಗಿ ವಿಸಿಟ್ ಮಾಡಂತ ಬರ್ತಿದ್ದಾರೆ. ಸೊ ಯಾಕಂದ್ರೆ ನಾರ್ಮ್ಸ್ ಏನಿದೆ ಆಫೀಸ್ ನಾರ್ಮ್ಸ್ ಅಂತೂ ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇವ್ರಿಗೆ ಸಪರೇಟ್. ಬಟ್ ಸ್ಟಿಲ್ ಏನಾದ್ರೂ ತೀರಾ ಹೈ ರಿಸ್ಕ್ ಇತ್ತು, ಇಲ್ಲ IVF ಕನ್ಸೆಪ್ಷನ್ ಇತ್ತು, BP ಹೆಚ್ಚಾಗಿತ್ತು ಅಂತಂದ್ರು ಸ್ಟಿಲ್ ದ ಕಂಪನಿ ಇಸ್ ಸಪೋರ್ಟಿಂಗ್. ಇಲ್ಲ ಹಂಗಿದ್ರೆ ನೀವು ವರ್ಕ್ ಫ್ರಮ್ ಹೋಮೇ ಮಾಡಿ 15 ಡೇಸ್ಗೊಮ್ಮೆ ಬಂದು ವಿಸಿಟ್ ಮಾಡಿ ಅಂತಾನು ಹೇಳ್ತಿದ್ದಾರೆ. ಅದರಲ್ಲೂ ಪೇಷಂಟ್ಸ್ ಆರ್ ಹ್ಯಾಪಿ, ಅಟ್ ಲೀಸ್ಟ್ 14 ಡೇಸ್ ಮನೇಲಿ ಇರ್ತೀವಲ್ಲ ಅನ್ನೋ ಖುಷಿನಲ್ಲಿ ಇದ್ದಾರೆ.
0: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜೊತೆಗೆ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಗಳನ್ನು ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಕಾರಣಗಳು ಕಷ್ಟ ಆಗ್ಬೋದ ಡಾಕ್ಟರ್?
1: ಡಯಾಬಿಟಿಸ್ ಕೂಡ. ಯಾಕಂತಂದ್ರೆ ಇನ್ ಕೇಸ್ ಅವ್ರು ಹೊರಗಡೆನೆ ಇದ್ದಾಗಂದಾಗ ಊಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮನೆಗಿದ್ದಾಗ ಏನಾಗುತ್ತೆ, ನಾವು ಕೊಟ್ಟಿರೋ ಡೈಟ್ ಚಾರ್ಟ್ ನ ಮೇಂಟೈನ್ ಮಾಡಬಹುದು, ಬಟ್ ಹೊರಗೆ ಅವ್ರು ಅಷ್ಟೇ ವರ್ಕ್ ಹೋಗ್ತಿದ್ದಾರೆ ಅಂತಂದಾಗ ಆ ಡೈಟ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ಮೇನ್ ಥಿಂಗ್, ಒತ್ತಾಯಕ್ಕೆ ಇಡೋದು ಅನ್ನೋದು ಡೈಟ್ ಮೇಲೆ. ಪ್ಲಸ್ ಇನ್ಸುಲಿನ್, ಸಪೋಸ್ ನಾವು ಇನ್ಸುಲಿನ್ ಹಾಕಿದ್ರು ಆಫೀಸಿಗೆ ತಗೊಂಡು ಹೋಗಕ್ ಆಗ್ತಿಲ್ಲ, ಫ್ರಿಜ್ ಅಲ್ಲಿ ಇಡಕ್ ಆಗ್ತಿಲ್ಲ, ಆ ಮೇಂಟೆನೆನ್ಸ್ ಇಶ್ಯೂಸ್ ಕೂಡ ಇದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲಿ ಡಯಾಬಿಟಿ ಕೂಡ ಮೇಜರ್ ರೋಲ್ ಪ್ಲೇ ಮಾಡೇ ಮಾಡುತ್ತೆ.
0: ಹಳೆ ಕಾಲದಲ್ಲೆಲ್ಲ ಬೆಳಗಿನ ಜಾವ ಹೇಳ್ತಾ ಇದ್ರು, ಎಲ್ಲ ಮಹಿಳೆಯರು ದೂರದ ದೂರ ಸ್ಥಳಗಳಿಗೆ ಹೋಗಿ ಕೊಡ ಹೊತ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರ್ ತರ್ತಾ ಇದ್ರು, ಬೀಸ್ತಾ ಇದ್ರು, ಮನೆಯಲ್ಲಿ ಕುಡ್ತಾ ಇದ್ರು, ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲೋದು ಕೂಡ ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಆಗಿ ಜೀವನ ಶೈಲಿ ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅಂತದೊಂದು ಜೀವನ ಶೈಲಿ ಇವತ್ತಿನ ವಾಸ್ತವ ಅಥವಾ ಇವತ್ತಿನ ಯುವ ಜನತೆಗೆ ಅವಶ್ಯಕತೆ ಇದೆಯೇ?
1: ನಾ ಪ್ರತಿ ಪೇಷಂಟ್ ಹೇಳೋದು, ಸಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ತಂದೆ ತಾಯಿ ಆಗ್ಲಿ ಅತ್ತೆ ಮಾವ ಕೆಲಸ ಮಾಡು ಕೆಲಸ ಮಾಡು, ಮುಂಚೆ ಅವ್ರಿಗೆ ಅಭ್ಯಾಸನೇ ಇರೋದಿಲ್ಲ. ಸಡನ್ ಆಗಿ ಅವ್ರಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ, ಮಸಲ್ ಕ್ಯಾಚ್ ಅನ್ನೋದು ಆಗ ಚಾನ್ಸ್. ಅವಾಗ ಏನಾಗುತ್ತೆ, ಅವರು ಮೇಡಮ್ ನೆಕ್ಸ್ಟ್ ನಾವು ಡೆಲಿವರಿ ಟೈಮ್ ಅಲ್ಲಿ ಎಕ್ಸಸೈಸ್ ಮಾಡು ಅಂದಾಗೂ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಏನ್ ಹೇಳ್ತೀನಿ, ಫೋಟೋ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಕ್ಕಿನ ಮುಂಚೆನೆ ಅಟ್ ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಹೊರಗೋಗಿ ಎಕ್ಸಸೈಸ್ ಮಾಡಬೇಕು, ಶಟಲ್ ಆಡಬೇಕು, ಆದಾಡ್ಬೇಕು, ಸ್ವಿಮ್ಮಿಂಗ್ ಆತರದಲ್ಲ. ಮನೆ ಕೆಲಸ ಮಾಡಿದ್ರೆ ಅರ್ಧ ಫಿಸಿಕಲ್ ಆಕ್ಟಿವಿಟಿ ವರ್ಕ್ ಬರುತ್ತೆ. ಕೊಡಕ್ಕೆ ನೀರ್ ತಂದು ಹಾಕಿ ಅಂತ ನಾನು, ಯಾಕಂದ್ರೆ ಎಲ್ಲರ ಮನೇಲಿ ಬೋರ್ ಇದೆ, ಎಲ್ಲರ ಮನೇಲಿ ಫಿಲ್ಟರ್ ಇದೆ, ಅಟ್ ಲೀಸ್ಟ್ ಮನೆಯಲ್ಲಿ ಕಸ ಗೂಡಿಸ್ಕೊಂಡು ಬಂಡೆ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದ್ರೇನೆ ಅರ್ಧ ವರ್ಕ್ ಲೋಡ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವು ಪ್ರೆಗ್ನೆನ್ಸಿ ನಗೂ ಕೂಡ ಹೆಲ್ದಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಡಾಕ್ಟರ್, ಇಂಥದ್ದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾದಂತ ಮಹಿಳೆಯರು ದಿಢೀರ್ನ ಅಂತೇಳಿ ಪೀರಿಯಡ್ ಮುಗಿದು ಹೋಗಿರುತ್ತೆ, ಅಂದ್ರೆ ಪ್ರಸವದ ದಿನಗಳು ಹತ್ತಿರ ಆಗಿರ್ತವೆ, ಸಮಯ ಕೂಡ ಮೀರಿರ್ತದೆ, ಅಲ್ಲಿ ನಮ್ಮ ವೈದ್ಯರಿಗೆ ಒಂದು ಸವಾಲೇ ಸರಿ ಆ ಕ್ಷಣದ ಸಂದರ್ಭವನ್ನ, ಮತ್ತು ಆ ಮಹಿಳೆಯನ್ನ ಆ ಸುರಕ್ಷಿತ ಹೆರಿಗೆ ಮಾಡಿಸುವಲ್ಲಿ ವೈದ್ಯರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಅಲ್ಲಿ ಅಂಥದೊಂದು ಪ್ರಸಂಗವನ್ನ ಹೇಗೆ ತಾವು ಒಬ್ಬ ನುರಿತ ತಜ್ಞರಾಗಿ ಹೇಗೆ ಪೇಷಂಟ್ ನ ಸಹಕಾರ ಅಂದ್ರೆ ಆ ಮಹಿಳೆಯ ಸಹಕಾರ ಹೇಗಿರಬೇಕು ಅಂತ ಬಯಸ್ತೀರಿ?
1: ಫಸ್ಟ್ ನಾವು ಹೇಳೋದು ಡೆಲಿವರಿ ತನ ಅಷ್ಟೇ ಕಾಯೋದಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಕೂಡ ರೆಗ್ಯುಲರ್ ವಿಸಿಟ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಬರೀ ತಾಯಿನಷ್ಟೇ ನಾವು ರಿಸ್ಕ್ ಅಲ್ಲಿ ಇಟ್ಟಿರಲ್ಲ, ಇವನ್ ಮಗುನು ಶಿಶುನು ರಿಸ್ಕ್ ಅಲ್ಲಿ ಇರುತ್ತೆ. ಯಾಕಂದ್ರೆ BP ಒತ್ತಡ ಇತ್ತು, ಶುಗರ್ ಒತ್ತಡ, ಇವೆಲ್ಲಾನು ಬೇಬಿ ಮೇಲೆ ಸುಳ್ಳ ಎಫೆಕ್ಟ್ ಇರುತ್ತೆ. ಸೊ ರೆಗ್ಯುಲರ್ ವಿಸಿಟ್ ವಿತ್ ಫ್ಯಾಮಿಲಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಏನ್ ಕಾಂಪ್ಲಿಕೇಶನ್ಸ್, ಎಕ್ಸಾಂಪಲ್ ನಾವು BP ತಗೊಂಡ್ವಿ ಅನ್ಕೊಳ್ಳಿ, BP ಹೆಚ್ಚಾದಾಗ ಏನಾಗುತ್ತೆ, ಒಬ್ರಿಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸ್, ಇವೆಲ್ಲ ನಾವು ಮುಂಚಿತವಾಗಿ ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಾಡಿಲಿ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಮಾಡಿದಾಗೆ ಅವ್ರಿಗೂ ಒಂದು ಧೈರ್ಯ, ಆಯ್ತು ನಂಗೆ ರಿಸ್ಕ್ ಇದೆ, ನಾನು ಅದನ್ನ ಹೆದರ್ಸ್ಬೋದಾ, ಈ ನಮ್ಗೆ ಬ್ಲಡ್ ಕಡಿಮೆ ಇದೆ, 8 ಪಾಯಿಂಟ್ ಇದೆ, 10 ಪಾಯಿಂಟ್ ಇದೆ, ಎರಡೂ ಪೇಷಂಟ್ ಅಲ್ಲಿ ಡಿಫ್ರೆನ್ಸ್. 10 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ, 8 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅಟ್ ಲೀಸ್ಟ್ ಲಾಸ್ಟ್ ಮೂಮೆಂಟ್ ಆಗಿ ಬರಲಾರ್ದಂಗೆ ಮುಂಚಿತವಾಗಿನೇ ಎಲ್ಲ ಚೆಕಪ್ಸ್ ಮಾಡಿಸಿ ಕೂಡ ನೀವು ಅದನ್ನ ಹೆದರ್ಸ್ಬೋದು. ಪ್ಲಸ್ ನಾವು ಡೆಲಿವರಿ ಟೈಮ್ ಬಂದಾಗ ಪೇಷಂಟ್ BP ಇತ್ತು, ಈಗ ಮಿಡ್ ನೈಟ್ ಅಲ್ಲಿ ಬರ್ತಾರೆ, ಅನ್ಬುಕ್ಡ್ ಕೇಸ್ ಅಂತ ಹೇಳ್ತೀವಿ. ಅನ್ಬುಕ್ಡ್ ಕೇಸ್ ಅಂತಂದ್ರೆ ಮುಂಚೆ ಯಾವಾಗೂ ಬುಕ್ಡ್ ಇರೋದಿಲ್ಲ ನಮ್ಮ ಹತ್ರ, ಸಡನ್ ಆಗಿ BP ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಆ ಕೇಸಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ನಾವು ಪೇಷಂಟ್ ಗೆ ಹೇಳ್ತೀವಿ, ನೋಡಮ್ಮ ನಿಮ್ದು ಹೈ ರಿಸ್ಕ್ ಕೇಸ್ ಇದೆ, ಸೊ ನಿಮಗೆ ಈ ತರ ಎಲ್ಲ ಟ್ರೀಟ್ಮೆಂಟ್ ಬೇಕಾಗುತ್ತೆ, C-section ಮಾಡ್ಬೇಕಾ ಇಲ್ಲ ನಾರ್ಮಲ್ ಡೆಲಿವರಿ ಮಾಡ್ಬೇಕಾ ಅನ್ನೋದು ಆ ಕಂಡೀಷನ್ ಡಿಸೈಡ್ ಮಾಡ್ತೀವಿ. ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್, ಯಾಕಂದ್ರೆ ಬರೀ ಡಾಕ್ಟರ್ ಕಡೆಯಿಂದ ಅಷ್ಟೇ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ಇದ್ರೇನೆ ನಾವು ಕೂಡ ರಿಸ್ಕ್ ಕೇಸ್ ನ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಬ್ಲಡ್ ಬೇಕಾಗ್ಬೋದು, ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗ್ಬೋದು, ಅವನ್ನೆಲ್ಲಾನು ಅರೇಂಜ್ ಮಾಡಿಕೊಂಡು, ಇಲ್ಲ ಬೇರೆ ಏನಾದ್ರು ಸಪೋಸ್ ಯೂರಿನ್ ಕಟ್ ಆಯ್ತು, ಲಿವರ್ ಫೇಲ್ಯೂರ್ ಬಂತು, ರಿನಲ್ ಫೇಲ್ಯೂರ್ ಬಂತು ಅಂದ್ರೆ ಅದು ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ದು ಒಂದು ಟೀಮ್ ಅಂತ ನಾವು ಫೋನ್ ಮಾಡ್ಕೊಂಡಿರ್ತೀವಿ. ಹೈ ರಿಸ್ಕ್ ಕ್ಯಾಟಗರಿ ಬಂದ್ರೆ ಈ ಡಾಕ್ಟರ್ಸ್ನೆಲ್ಲ ಕರಿಬೇಕು ಅಂತ. ಸೊ ಅದನ್ನ ನಮಗೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಸುರಕ್ಷಿತ ಹೆರಿಗೆ ತಾಯಿಗೂ ಆಯ್ತು ಮಗುಗೂ ಆಯ್ತು ನಾವು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ.
0: ಡಾಕ್ಟರ್, ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಒಬ್ಬ ನುರಿತ ವೈದ್ಯರಾಗಿ ಆಕೆಗೆ ಸುರಕ್ಷಿತ ಹೆರಿಗೆತನವನ್ನೇನು ಅಂದ್ರ ಪ್ರಸೂತಿಯನ್ನು ಮಾಡಿಸ್ತಾರೆ ನಿಜ, ಆದ್ರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿಗೆ ಮುಗಿತಾ ಅಂತ?
1: ಇಲ್ಲ, ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ನ ನಾವು ಫಾಲೋಅಪ್ ಆಗೋದು ಮಿನಿಮಮ್ 6 ವೀಕ್ಸ್ ತನ, ಅಂದ್ರೆ ಹೆರಿಗೆ ಆಗಿ 1.5 ತಿಂಗಳ ತನ ಫಾಲೋ ಮಾಡ್ತೀವಿ. ಸಮ್ ಕಂಡೀಷನ್ 6 ತಿಂಗಳ ತನ ಫಾಲೋ ಮಾಡ್ತೀವಿ. ಎದಕ್ಕೆ ಅಂತಂದ್ರೆ ಒಬ್ಬರೊಬ್ರಿಗೆ ಏನಾಗುತ್ತೆ, ಜಸ್ಟ್ ಡೆಲಿವರಿ ಟೈಮ್ ಅಲ್ಲಿ BP ಬಂದಿರೋದು ಅವ ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈವನ್ ಶುಗರ್ ಕೂಡ ಆಯ್ತು ಡೆಲಿವರಿ ಆದ್ಮೇಲೆ, ಯಾಕಂದ್ರೆ ಊಟ ಸ್ವಲ್ಪ ಚೇಂಜಸ್

0: ಇರ್ತೀವಿ, ಶುಗರ್ ಕಂಟ್ರೋಲ್ ಅನ್ಸುತ್ತೆ, ಬಟ್ ಆಮೇಲೆ ಮತ್ತೆ ಅದು ಫ್ಲಕ್ಚುಯೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಯಿತು ಅಂತಂದ್ರೂ ಡೆಲಿವರಿನಲ್ಲಿ ಮುಗಿಯೋದಿಲ್ಲ, 6 weeks ತನಕ ನಾವು ಫಾಲೋ ಅಪ್ ಮಾಡಲೇಬೇಕಾಗತ್ತೆ.
1: ಡಾಕ್ಟರ್, 6 ವಾರಗಳ ತನಕ ಸುರಕ್ಷತೆಯನ್ನ ಆ ಪೇಷಂಟ್ ಮತ್ತೆ ಆಕೆಯ ಗಂಡ ಮತ್ತು ಮನೆಯವರು ವೈದ್ಯರಾಗಿ ತಾವು ನೀಡಿದಂತ ಸಲಹೆನ ಸಕಾಲಕ್ಕೆ ಪರಿಪಾಲನೆ ಮಾಡಿದಾಗ್ಯೂ ಕೂಡ ಮತ್ತಾವುದಾದ್ರೂ ತೊಂದರೆಗಳು ಆಕೆಯನ್ನು ಬಾಧಿಸೋದು ಕಂಡು ಬರ್ತವೆ ಏನು
0: ಅಂದ್ರೆ, ಮೇನ್ಲಿ ನಾವು ಚೆಕಪ್ ಬರ್ಲಕ್ಕೆ ಹೇಳ್ತೀವಿ. ಅದಕ್ಕಂತಂದ್ರೆ ರೆಗ್ಯುಲರ್ ಮಾನಿಟರಿಂಗ್ ಆಫ್ BP ಆಗುತ್ತೆ, ಶುಗರ್ಸ್ ಆಗುತ್ತೆ, ಮತ್ತೆ ಶಿಶು ಕೂಡ ಗ್ರೋತ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಯೂಶಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೇಡೀಸ್ ಗೆ ಏನಾಗುತ್ತೆ ಅಂದ್ರೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಇಲ್ಲ ಹಾಲು ಕುಡಿತಿದೆ ಮಗು, ಇಲ್ಲ ಹಠ ಮಾಡ್ತಿದೆ ಅಂತಂದ್ರೆ ಪೌಡರ್ ಹಾಲು ಹಾಕ್ಬಿಟ್ಟು ಮಲ್ಸ್ಬಿಡ್ತಾರೆ. ಸೊ ನಾವು ರೆಗ್ಯುಲರ್ ವಿಸಿಟ್ಸ್ ಎದಕ್ಕೆ ಮಾಡಿಸ್ತೀವಿ ಅಂದ್ರೆ ಇವೆಲ್ಲ ನೋಡ್ಲಿಕ್ಕೆ. ಮತ್ತೆ ಯೂಟ್ರಸ್ ಅದು ನಾರ್ಮಲ್ ಪೊಸಿಷನ್ ಹೋಗ್ಲಿಕ್ಕೆ 6 ವಾರ ಬೇಕಾಗುತ್ತೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗೆ ಅದು ಸ್ವಲ್ಪ ಟೈಮ್ ತಗೋಬಹುದು, ಇಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ರೆಗ್ಯುಲರ್ ಫಾಲೋಅಪ್ ಮಾಡಿದಾಗ ಈ ರಿಸ್ಕ್ಗಳು ಏನಾದ್ರೂ ಇದೇನಾ ಈ ಮಹಿಳೆಯಲ್ಲಿ ಅನ್ನೋದು ಅಂತ ಚೆಕ್ ಮಾಡ್ತೀವಿ. ಪ್ಲಸ್ ಏನಾಗುತ್ತೆ, ಯೂಶಲಿ ಈಗೂ ಅದೇ ಕಾಲ ಏನು ಅಂದ್ರೆ ನೀರು ಕೊಡೋದಿಲ್ಲ. ಪೋಸ್ಟ್ ಡೆಲಿವರಿ ನೀರು ಕೊಡ್ಲಾರ ಕಾರಣಕ್ಕೆ ರಿಸ್ಕ್ ನ ಇದ್ದಿದ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಡಿಹೈಡ್ರೇಷನ್ ಹೋಗಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಇರುತ್ತೆ. ಆ ಒಂದ್ ಕಾರಣಕ್ಕೆ ನಾವು ರೆಗ್ಯುಲರ್ ವಿಸಿಟ್ಸ್ ಕರಿತೀವಿ, ಏನಾದ್ರು ಡಿಹೈಡ್ರೇಟ್ ಆಗ್ತಿದ್ದಾಳ ತಾಯಿ ಅಂತಂದು. ಸೆಕೆಂಡ್ ಪಾಯಿಂಟ್, ನಾವು BP ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ. ಮೇಡಮ್, ಅವಳು ಏನು ತಿಂದಿಲ್ಲ, ಅದಕ್ಕೆ ನಾವು BP ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಮಿಸ್ ಮಾಡೋ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ. ಆ ಒಂದ್ ಕಾರಣಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ 6 weeks ಅನ್ನ ರೆಗ್ಯುಲರ್ ವಿಸಿಟ್ಸ್ಗೂ ಕರಿತೀವಿ.
1: ಡಾಕ್ಟರ್, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಪಾರಾದ ನಂತರ ಮುಂದಿನ ಮಗುವಿಗೆ ಆ ತಾಯಿ ಮುಂದಿನ ಮಗುವಿಗಾಗಿ ಪ್ರಸವಕ್ಕಾಗಿ ಸಿದ್ಧತೆ ಆಗ್ಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅಂತೀರಿ ಡಾಕ್ಟರ್?
0: ನಾವು ಯೂಶಲಿ ಮಿನಿಮಮ್ ಆಫ್ 18 months ಅಂತೂ ಹೇಳ್ತೀವಿ. ಬಿಕಾಸ್ ಪೂರಾ ಬಾಡಿಲಿನ ರಿಕವರ್ ಆಗ್ಲಿಕ್ಕೆ 18 ತಿಂಗಳಂತೂ ಬೇಕಾಗತ್ತೆ. ಯಾವುದೇ ಹೈ ರಿಸ್ಕ್ ಅಷ್ಟೇ ಅಲ್ಲ, ಇವನ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಮಿನಿಮಮ್ 18 months ಗ್ಯಾಪ್ ಕೊಟ್ಟಾಗ ಬಾಡಿ ಚೇತರಿಸಿಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ.
1: ಆಕೆ ಎರಡನೇ ಮಗುವನ್ನ ಕನ್ಸೀವ್ ಮಾಡಿದಾಗ ಅಲ್ಲಿ ಕೂಡ ಪುನಃ ಮತ್ತೆ ಅದೇ ತರನಾದಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗಿರುತ್ತೋ ಅಥವಾ ಸಹಜ ಹೆರಿಗೆಗೆ ಆಕೆ ಸಿದ್ಧವಾಗಿರ್ತಾಳ ಡಾಕ್ಟರ್?
0: ಇಲ್ಲ, ಯೂಶಲಿ BP ಇತ್ತು ಅಂದ್ರೆ 30% ಪುನಃ ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರಿಸ್ಕ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಯಾವ ಕಾರಣದ್ಲೇ ಅವ್ರ ಫಸ್ಟ್ ಪ್ರೆಗ್ನೆನ್ಸಿ ರಿಸ್ಕ್ ಆಗಿದ್ದಾರೆ ಅದ್ರ ಮೇಲೆ ಕೂಡ ಹೋಗುತ್ತೆ.
1: ಹಾಗಾದ್ರೆ ಎರಡನೇ ಪ್ರೆಗ್ನೆನ್ಸಿಗೆ ಎರಡನೇ ಪ್ರಸವಕ್ಕೆ ಹಳೆಯ ಇತಿಹಾಸ ಬಹಳ ಅಲ್ಲಿ ಮುಂದುವರಿಯೋ ಚಾನ್ಸಸ್ ಇರುತ್ತಂತೆ.
0: ಡೆಫಿನೆಟ್ಲಿ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಇಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಈ ಅತಿ ಹೆಚ್ಚಿನ ಗರ್ಭಧಾರಣೆಯ ಸುರಕ್ಷಿತ ಪ್ರಸವದ ನಂತರ ಬಾಣಂತಿಯ ಆರೈಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಆ ಬಾಣಂತಿಯ ಆರೈಕೆ ಬಗ್ಗೆ ತಮ್ಮ ವೈದ್ಯಕೀಯ ಸಲಹೆಗಳು.
0: ನಾವು ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಹೈಡ್ರೇಷನ್ ಅಂಡ್ ಫುಡ್. ಏನು ಅಂತಂದ್ರೆ ಪೌಷ್ಟಿಕ ಆಹಾರ, ಮೇನ್ಲಿ ಪ್ರೋಟೀನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ಎಷ್ಟೋ ಜನ ಬರೀ ಏನು ಇಲ್ಲಾಂದ್ರೆ ಬರೀ ಗಂಜಿ, ಉಪ್ಪಿಟ್ಟು ಇಂಥದ್ರಲ್ಲೇನೆ ಕೊಡ್ತಾರೆ, ಆ ಹಣ್ಣು ಯಾವ ತರಕಾರನು ಕೊಡೋದಿಲ್ಲ. ಒಂದು ಅದು ತಪ್ಪು ಮಾಡಬೇಡಿ, ಯಾಕಂದ್ರೆ ಎಲ್ಲದಕ್ಕೂ ಪೌಷ್ಟಿಕ ಆಹಾರ ಮೊದಲೇ ನಮ್ಗೆ ತಿನ್ನೋ ಆಹಾರದಲ್ಲಿ ಅಷ್ಟಕ್ಕಷ್ಟೇ ನ್ಯೂಟ್ರಿಷನ್ ಇದೆ. ಸೊ ನಾವೇನಂತೀವಿ ಚೆನ್ನಾಗೇ ಕೊಡಿ, ಮತ್ತೆ ಮೆಡಿಸಿನ್ಸ್ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಮೇಡಮ್, ಡೆಲಿವರಿ ಆಯ್ತಲ್ಲ, ಈಗ ಯಾಕೆ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸಿ, ಇಷ್ಟು ದಿವಸ ತಗೊಂಡಿರೋದು ತಾಯಿ ಮಗು ಸುರಕ್ಷ, ಈಗ ನೆಕ್ಸ್ಟ್ ಡೆಲಿವರಿ ನಂತರ ತಗೊಂತಿರೋದು ತಮ್ಮ ಸ್ವಂತ ಹೆಲ್ತ್ ಕೋಸ್ಕರ. ಯಾಕಂದ್ರೆ ಹೆರಿಗೆ ಟೈಮಲ್ಲಿ ಬ್ಲೀಡ್ ಎಲ್ಲ ಆಗಿ ಬ್ಲಡ್ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ನ್ಯೂ ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ. ಸೊ ಫುಡ್, ವಾಟರ್, ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತೆ ನಿದ್ದೆ, ರಾತ್ರಿಯೆಲ್ಲ ಮಗು ಅಳ್ತಾ ಇದೆ ಅಂತ ನಿದ್ದೆ ಕೆಡ್ಸ್ಕೊಂಡು ಕೂತು ಕುಡಿಸ್ತಿರ್ತಾರ ಹಾಲು, ಆತರ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿ ಫೀಡ್ ಮಾಡಿಸಿ ಯಾರಿಗಾನ ಕೊಟ್ಟು ನೀವು ರೆಸ್ಟ್ ಮಾಡಿ. ಅದೇ ನಾನು ಯಾವಾಗ್ಲೂ ಎಲ್ಲಾ ಪೇಷಂಟ್ಗೂ ಹೇಳೋದು, ನಿಮ್ ರೆಸ್ಟ್ ಈಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಹೊರಬಂದ ಮಹಿಳೆ ಆಕೆಯ ಜೀವನ ಶೈಲಿ ಮತ್ತೆ ಸಹಜ ಜೀವನ ಶೈಲಿ ಹೇಗಿರ್ಬೇಕು ಅಂತೀರಿ, ಮತ್ತು ಆಹಾರ ಕ್ರಮ ಇದೆಲ್ಲದ್ರ ಬಗ್ಗೆ ತಮ್ಮ ಸಲಹೆ?
0: ಈಗಾಗ್ಲೇ ಅವಳು ಫಸ್ಟ್ ಪ್ರೆಗ್ನೆನ್ಸಿಗೆ ಅನುಭವಿಸ್ಬಿಟ್ಟಿರ್ತಾಳೆ. ಸೊ ಆ ನೋವು ಅವಳಗಾಗ್ಲೇ ಗೊತ್ತಿರುತ್ತೆ. ಸೊ ಅವಳು ಸಪೋಸ್ ಇನ್ ಕೇಸ್ ವೇಟ್ ಜಾಸ್ತಿ ಇದ್ದಾಳೆ, ಇಲ್ಲ ಅವಳು ತಿನ್ನೋ ಫುಡ್ ಕರೆಕ್ಟ್ ಇಲ್ಲ, ಇಲ್ಲ ಎಕ್ಸಸೈಸ್ ಜೀರೋ ಇದೆ ಅಂತಂದ್ರೆ ಅವಳು ಬೆಟರ್ ಅವಳನ್ನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಐಡಿಯಲ್ ವೇಟ್ ಬರ್ಲಿದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಪ್ಲಸ್ ಫಾಸ್ಟ್ ಫುಡ್ ತಿಂತಿದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಹಾರವಂತ ಫುಡ್ ನ ಕುಕ್ ಮಾಡ್ಕೊಂಡು ತಿನ್ನೋದು ಬೆಟರ್ ಆಗುತ್ತೆ. ಸೊ ದಟ್ ಅವಳು ನೆಕ್ಸ್ಟ್, ಯಾಕಂದ್ರೆ ಒಂದ್ಸತಿ ಹೆಲ್ತ್ ಹೊಡೆತ ಬಿದ್ಮೇಲೆ ಸೆಕೆಂಡ್ ಟೈಮ್ ಆಗುತ್ತೆ ಅಂತಂತಂದ್ರೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸೊ ಮುಂಚೆ ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ, ಇಲ್ಲ ಆಲ್ರೆಡಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದಾಳಂದ್ರೆ ಅವಳು ಕರೆಕ್ಟ್ ವೇಟ್ ಬರ್ಲಿಕ್ಕೆ, ಪ್ಲಸ್ ಅವಳದು ಫುಡ್ ನ ಅವಳು ಕಂಟ್ರೋಲ್ ಮಾಡಿ ಅವಳ ಐಡಿಯಲ್ ವೇಟ್ ಅಚೀವ್ ಮಾಡ್ಲಿಕ್ಕೆ ಏನು ಇಂಪಾರ್ಟೆಂಟ್ ಅದು ಮಾಡಿದ್ರೆ ಬಹಳ ಬಹಳ ಬಹಳ ಮುಖ್ಯ ಆಗುತ್ತೆ.
1: ಡಾಕ್ಟರ್, ಈ ಕೇಸ್ಗಳು ಹೆಚ್ಚಾಗಿ ನಾವು ಸಿಜರಿಯನ್ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತೀರಾ?
0: ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ದೆಮ್ ಸಿಜರಿನ್ ಗೆ ಹೋಗ್ತಾರೆ. ಯಾಕಂತಂದ್ರೆ ಒಂದು ಲಾಸ್ಟ್ ಮಂತಿಗೆ BP ಆಲ್ಮೋಸ್ಟ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಕಾಯ್ಲಿಕ್ಕೆ ಟೈಮ್ ಬಹಳ ಬೇಕಾಗುತ್ತೆ. ಯಾಕಂದ್ರೆ ಅವ್ರು ತಾನಾಗಿ ನ್ಯಾಚುರಲ್ ಪೇನ್ಸ್ ಬಂತು ಅಂತಂದ್ರೆ ದಟ್ ಈಸ್ ನಾಟ್ ಎನ್ ಇಶ್ಯೂ, ಬಟ್ ಇನ್ನೂ ಪೇನ್ಸ್ ಬಂದಿಲ್ಲ, ಅವಾಗೆ BP ಜಾಸ್ತಿ ಇದೆ, ಇಲ್ಲ ಆ BP ಜಾಸ್ತಿ ಇರೋದ್ರಿಂದ ಪಾಪುಗೆ ಒಳಗೆ ತೊಂದರೆ ಇದೆ ಅಂತಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ಇಟ್ 70% ಅಂತ ಹೇಳ್ಬೋದು ಅವು.

0: ಸೆಕ್ಷನ್ಗೆ ಸಿಜರಿನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಟ್ರೋಲ್ಡ್ ರೆಗ್ಯುಲರ್ ಟ್ರೀಟ್ಮೆಂಟ್ಲೆ ಬಿ ಪಿನ ಎಲ್ಲ ಕಂಟ್ರೋಲ್ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ವಿಸಿಟ್ಸ್ ಅಂತಂದ್ರೂ ನಾರ್ಮಲ್ ಚಾನ್ಸಸ್ ಕೂಡ ಇದೆ.
1: ಇತ್ತೀಚಿನ ಯುವ ಜನತೆಯಲ್ಲಿ ಪ್ರಸವ ನೋವು ವೇದನೆಯನ್ನ ತಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ ಅನ್ಸುತ್ತಲ್ವ?
0: ಹೌದು ಹೌದು, ಅದು ಮಾತ್ರ ಕರೆಕ್ಟ್ ಹೇಳ್ತಿದ್ದೀರಾ. ಯಾಕಂತಂದ್ರೆ ಇತ್ತೀಚೆ ಅದೇ ಹೇಳಿದ್ದೇನಲ್ಲ, ಒಂದು ಕೆಲಸನೂ ಇಲ್ಲಾರೆ ಅವ್ರಿಗೆ ಆ ನೋವೇ ತಿಂದಿರಲಿಕ್ಕಿಲ್ಲ. ಆ ಒಂದು ಕಾರಣಕ್ಕೆ ಈ ಸಡನ್ ಆಗಿ ಹೆರಿಗೆ ನೋವು ಅಂತಂತಂದ್ರೆ ಹೊಳಿ ನಿಮ್ಗೆ ಗೊತ್ತಿದೆ ಹೆರಿಗೆ ನೋವು ಅಂತಂದ್ರೆ ಎಷ್ಟೋ ಬಾಡಿನಲ್ಲಿ ಬೋನ್ಸ್ ಬ್ರೇಕ್ ಆಗಷ್ಟು ನೋವು ಇರುತ್ತೆ ಅಂತ. ಆ ಕಾರಣಕ್ಕೆ ಅದಕ್ಕೂ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತಾನೂ ತಂದಿದೀವಿ. ಬಟ್ ಸ್ಟಿಲ್ ಅದನ್ನ ಇನ್ನ ಪೇಷಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ಳೋದು ಇನ್ನ ಕಡಿಮೆ ಜನಾನೇ. ಬಟ್ ಸ್ಟಿಲ್ ನಾವಂತೂ ಅದನ್ನ ಪ್ರಮೋಟ್ ಮಾಡ್ತಿದೀವಿ, ಪೇನ್ಲೆಸ್ ಡೆಲಿವರಿ. ಸೊ ನಾರ್ಮಲ್ ಅಲ್ಲೂ ಕೂಡ ನೀವು ನೋವಿಲ್ಲಾರೆ ಕೂಡ ನಾರ್ಮಲ್ ಡೆಲಿವರಿನ ನೀವು ಮಾಡ್ಕೋಬಹುದು ಅನ್ನೋದು ಸಜೆಸ್ಟ್ ಮಾಡ್ತಿದೀವಿ.
1: ಡಾಕ್ಟರ್, ಈ ಸಿಜರಿನ್ ಒಳಗಾದಂತ ಮಹಿಳೆಯರ ಒಂದು ಕೂಗು ಅಂತಂದ್ರೆ ಈ ಬೆನ್ನು ಮೂಳೆಯ ನೋವು ಅಥವಾ ಬೆನ್ನು ನೋವು ಬಳಸಲು ಬಾಧಿಸುವಂತದ್ದು. ಮತ್ತೆ ಸಹಜವಾಗಿ ಒಂದು 2-3 ವರ್ಷ ಅಥವಾ 4-5 ವರ್ಷ ಆದ ನಂತರ ಬಾಡಿ ಓವರ್ ವೈಟ್, ಅತಿ ಹೆಚ್ಚಿನ ದೇಹದ ತೂಕ ಹೆಚ್ಚಾಗೋದು, ಬೊಜ್ಜು ಬೆಳೆಯೋದು, ಈ ತರಕ್ಕೆಲ್ಲ ಕಾರಣಗಳು ಒಳಗಾಗ್ತಾರೆ. ಹಾಗಾದ್ರೆ ಅಂತ ಮಹಿಳೆಯರಿಗೆ ತಾವು ವೈಜ್ಞಾನಿಕವಾಗಿ ವೈದ್ಯರಾಗಿ ನೀಡುವ ಮಾರ್ಗದರ್ಶನ?
0: ಸೊ ಎಷ್ಟೋ ಜನ ಅನ್ಕೊಂಡ್ರೆ ಸಿಜರಿನ್ ಆದ ತಕ್ಷಣ ಬೆನ್ನು ಬರೋದು ಕಾಮನ್ನು ಅಂತ, ಆ ತರದ್ ಇರೋದೇ ಇಲ್ಲ. ಯಾಕಂದ್ರೆ ಸಿಜರಿನ್ ನಲ್ಲಿ ನಾವ್ ಯೂಸ್ ಮಾಡೋ ನೀಡಲ್ ಅಂದ್ರೆ ಸ್ಪೈನಲ್ ನೀಡಲ್ ಅಂತ ಹೇಳ್ತೀವಲ್ಲ, ಅದು ಅತಿ ಸಣ್ಣದಾಗಿರುತ್ತೆ. ಸೊ ಅದು ನಮ್ಮ ಬಾಡಿ ಒಳಗೆ ಹೋಗೋದ್ರಿಂದ ಬೆನ್ನು ಬರುತ್ತೆ ಅನ್ನೋದೆಲ್ಲ ಇಲ್ಲ. ಅದು ಮೆಡಿಕಲಿನೂ ಕಾನ್ಸೆಪ್ಟ್, ಅದು ಕನ್ಫರ್ಮ್ಡ್ ಆಗಿದೆ ಅದರಿಂದ ಅಲ್ಲ ಅಂತ. ಮೇನ್ ಥಿಂಗ್ ಅಂದ್ರೆ ಪೋಸ್ಟ್ ಡೆಲಿವರಿ ನಮ್ದು ಪೋಶ್ಚರ್. ಅಂದ್ರೆ ಈಗ ನಾವು ಹಾಲು ಕುಡಿಸೋ ಟೈಮಲ್ಲಿ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಾರೆ, ಇಲ್ಲ ಪಾಪು ನಮ್ಮ ಮೇಲೆ ಹಾಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ಮ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನ್ ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೇಗೆ ಕೂತಿದ್ದಾಳೆ, ಯಾವ ಪೊಸಿಷನ್ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ದು ಪೊಸಿಷನ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಪಾಪುಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದಿಂದ ಒಂದು ವರ್ಷದ ತನಕ ಹಾಲು ಕುಡಿಸ್ತೀರ, ಅದೇ ಪೊಸಿಷನ್ ಅಲ್ಲಿ ಕೂತು ಕೂತು ಕೂತು ಬೆನ್ನೋ ಬರೋ ಚಾನ್ಸಸ್ ಇರುತ್ತೆ. ಬಾಣಂತಿ ಆರೈಕೆನಲ್ಲಿ ಫಸ್ಟ್ ಥಿಂಗ್ ವಾಟರ್ ಚೆನ್ನಾಗಿ ತಗೊಳ್ಳಿ, ಡಿಹೈಡ್ರೇಷನ್ ಆಗ್ಲಾರಂಗ್ ನೋಡ್ಕೊಳ್ಳಿ. ಮಿನಿಮಮ್ 3-4 ಲೀಟರ್ಸ್ ವಾಟರ್ ತಗೊಳ್ಳಿ. ನೀವು ಖುದ್ ಹಾಲು ಕುಡಿಬೇಕು, ಯಾಕಂದ್ರೆ ಕ್ಯಾಲ್ಶಿಯಂ ಅನ್ನೋದು ಹಾಲಲ್ಲಿ ಬಹಳ ಮುಖ್ಯ. ಸೊ ನೀವು ಫೀಡಿಂಗ್ ಮಾಡಿಸ್ತಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರಂತ ನೀವು ನಿಮ್ಮ ಆರೋಗ್ಯ ಕಡೆ ಊಟದ ಕಡೆ ಲಕ್ಷ್ಯ ಕೊಡ್ಬೇಕು. ಯಾಕಂದ್ರೆ ನಿಮಗೂ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗತ್ತೆ, ಅದ್ರ ಚಕ್ಕಂಗೆ ಹಾಲು ಕೂಡ ಅಟ್ಲೀಸ್ಟ್ ಮಾರ್ನಿಂಗ್ ಒಂದ್ ಗ್ಲಾಸ್ ನೈಟ್ ಒಂದ್ ಗ್ಲಾಸ್ ಹಾಲು ಕೂಡ ತಗೊಳ್ಳಿ. ಒಂದ್ 3 ಮಂತ್ಸ್ ನಂತರ ನೀವು ನಿಮ್ದು ನಾರ್ಮಲ್ ವಾಕಿಂಗು ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಅರ್ಲಿ ಮಾರ್ನಿಂಗ್ ವಾಕ್, ಸೊ ದಟ್ ವಿಟಮಿನ್ D3 ಸನ್ ರೈಸ್ ಇಂದ ಸಿಗೋ ನಮಗೆ ವಿಟಮಿನ್ D3 ಕೂಡ ನಿಮ್ ಹೆಲ್ತ್ ನ ನಿಮ್ ದೇಹನ ಚೇತರಿಸಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ.
1: ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯ ಆರೈಕೆ ಈ ಕುರಿತಾಗಿ ಡಾಕ್ಟರ್ ನಮ್ಮೆಲ್ಲ ಕೇಳುಗರಿಗೆ ಅನೇಕ ಸಲಹೆಗಳನ್ನ ಮತ್ತು ಮಾರ್ಗದರ್ಶನವನ್ನ ನೀಡಿದ್ದೀರಿ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಕ್ಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ.

ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನ ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರಾನ್ಸ್ಗೆ 15,000 ವರೆಗಿನ ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ವರೆಗಿನ ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ವರೆಗಿನ ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನ LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನ ಕ್ಲಿಕ್ ಮಾಡಬಹುದು. ಮೂರನೇ ಹಂತ, SV ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅದನ್ನ ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು

0: ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800111979ಕ್ಕೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ ಕೆವೈಸಿ ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ಯುಎಲ್ಬಿಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದಿಸಿದರು.

0: ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ 75%ರಷ್ಟನ್ನು ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು, ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು, ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು, ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು, ಭಾರತ ತಾನ್ಸಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಜಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ

0: ಭಾರತ ಮತ್ತು ತಾಂಜಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೇಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. ಎರಡನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೆಳಗರೆ, ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ಏನು ಮಾಡೋಣ, ನೇರ ಫೋನಿನ ಕಾರ್ಯಕ್ರಮ ಅಂತೂ ಮಾಡೋಣ. ಒಂದು ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನೀವು ಹಾಡೋ ಹಾಡಲ್ಲಿ ಏಕೆ ಎನ್ನುವಂತಹ ಪದ ಬಳಕೆ ಆಗಿರಬೇಕು. ಪ್ರಶ್ನಾರ್ಥಕವಾಗಿ ನಾವು ಏಕೆ ಅಂತ ಕೇಳ್ತೀವಲ್ಲ, ಏಕೆ, ಯಾಕೆ, ಏನು, ಈ ಥರ ಪ್ರಶ್ನಾರ್ಥಕ ಪದಗಳು ಇರಲಿ, ಅಂತಹ ಹಾಡುಗಳನ್ನು ನೀವು ಹಾಡಬೇಕು. ಓಕೆ, ದೂರವಾಣಿ ಸಂಖ್ಯೆ ನೆನಪು ಮಾಡ್ತಾ ಇದ್ದೀನಿ, 0828220074. ಗಮನಿಟ್ಟು ಇನ್ನೊಂದ್ಸರಿ ಕೇಳಿ, ನೀವು ಹಾಡೋ ಹಾಡಲಿ ಪ್ರಶ್ನಾರ್ಥಕ ಪದಗಳಿರಲಿ. ಒಂದ್ಸರಿ ಹಾಡಿದ ಹಾಡು ಮತ್ತೆ ಹಾಡೋ ಹಾಗಿಲ್ಲ, ಒಂದ್ಸರಿ ಕರೆ ಮಾಡಿದವರು ಮತ್ತೆ ಕರೆ ಮಾಡೋ ಹಾಗಿಲ್ಲ. ಪ್ರಶ್ನಾರ್ಥಕ ಪದಗಳು ಯಾವುದು, ಯಾಕೆ, ಏಕೆ, ಏನು, ಹೇಗೆ, ಈ ಥರದ ಪದಗಳು ನಿಮ್ಮ ಹಾಡಲ್ಲಿ ಇರಬೇಕು. ಸೊ ಇನ್ಯಾಕೆ ತಡ, ಕರೆ ಮಾಡಿ ಹಾಡು ಹೇಳಿ, ನೀವು ಹಾಡೋ ಹಾಡಲಿ ಪ್ರಶ್ನಾರ್ಥಕ ಪದಗಳು ಇರಲಿ. ಹಲೋ.
2: ಹಲೋ, ನಮಸ್ತೆ.
1: ನಮಸ್ಕಾರ.
2: ಕೇಶವ್ ಅವರು, ಭದ್ರಾವತಿ ಸರ್.
1: ಹೇಳಿ ಕೇಶವ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ರವಿಚಂದ್ರನ್ ಅವ್ರದು. ಏಕೆ ಹೀಗಾಯ್ತು ನಾನು ಕಾಣೇನು, ಪ್ರೀತಿ ಮನದಲ್ಲಿ ಆಸೆ ಮೂಡಿತು, ಈ ನೋಟದಲ್ಲಿ ಅದು ಏನಿದೆಯೋ, ತುಟಿ ಹಂಚಿನಲ್ಲಿ ಸವಿದೇನಿದೆಯೋ, ನೀಲಿ ಬಾನಲ್ಲಿ ತೇಲಿ ಹೋದೆ ನಾನು ಬೀದಿನ, ಏನು ಹೀರಿದ ತುಂಬಿ ಆಗಿದೆ ನನ್ನ ಹೀಮನ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಮುಂದಿನ ಕರೆಗೆ ಹೋಗೋಣ.

0: ನಾನು ಹೇಳಿದ ನೆನಪು ಮಾಡ್ಕೊಳ್ಳಿ, ನೀವು ಹಾಡೋ ಹಾಡಲ್ಲಿ ಪ್ರಶ್ನಾರ್ಥಕ ಪದಗಳಿರಬೇಕು. ಉದಾಹರಣೆಗೆ ಏಕೆ, ಏನು, ಹೇಗೆ, ಈ ತರಹ. ಹಲೋ, ಹೇಳಿ.
1: ಲಕ್ಷ್ಮೀ ಮಲ್ಲಿಕಾರ್ಜುನ್,
0: ಹೇಳಿ ಮೇಡಮ್. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಎಂದು ಕಾಣೆ ನಿನ್ನ ಮನಸ್ಸು
0: ಧನ್ಯವಾದಗಳಮ್ಮ, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ನಾನು ಹೇಳೋ ಮಾತನ್ನ ನೆನಪು ಮಾಡ್ಕೊಳ್ಳಿ. ಏಕೆ, ಏನು, ಹೇಗೆ, ಈ ಥರದ ಪ್ರಶ್ನಾರ್ಥಕ ಪದಗಳು ನೀವು ಹಾಡೋ ಹಾಡಲ್ಲಿರಬೇಕು. ಹಲೋ
2: ಸರ್, ನಮಸ್ತೆ.
0: ನಮಸ್ಕಾರ. ಚಂದ್ರಶೇಖರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಶಂಕರ ಶಿವ ಶಂಕರ, ಏ ಕೋಯಿ ತಾಪ ಶಂಕರ ಹರಿ ಶಂಕರ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು. ಹಿಂಗೆ ನೆನ್ಪು ಮಾಡ್ಕೋತೀರಪ್ಪ, ನಾನು ಯಾವ್ದು ಹೇಳಿದ್ರು ರೆಡಿ ಆಗ್ಬಿಡ್ತಿರಲ್ಲ ನೀವು ಅಂತ.
2: ನೀವು ಹೇಳ್ತೀರಿ ಅಂತಲ್ಲ, ನಮ್ಮ ಆಕಾಶವಾಣಿ ನಾವು ಫೋನ್ ಮಾಡೋದು ಒಂದು ಹುಚ್ಚು ಅನ್ನೋದು ಬಿಟ್ರೆ, ಆಕ್ಚುಲಿ ಯಾವುದೇ ರಾಜಕಾರಣಿಗಳು ಬಂದು ನಾವು ಅಷ್ಟು ಎಂಟ್ರಿ ಆಗಲ್ಲಪ್ಪ. ಅಷ್ಟು ಹುಚ್ಚು, ಅಷ್ಟು ಜನಗಳು ಟ್ರೈ ಮಾಡ್ತೀವಲ್ಲ.
0: ಧನ್ಯವಾದ,
2: ಬಹಳ ಖುಷಿ ಪಡುವಾಗ ಸರ್.
0: ನಿಮ್ಮ ಅಭಿಮಾನಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ, ಧನ್ಯವಾದಗಳು
2: ಸರ್. ಈಗ ಒಬ್ಬ ರಾಶಿ ಫೋನ್ ಮಾಡ್ಬೇಕು ಅಂದ್ರೆ ಒಂದ್ ಕಾಲ ಸ್ವಲ್ಪ ಎರಡ್ ಕಾಲ ಸಿಕ್ಬಿಡುತ್ತೆ. ನಿಮ್ಮ ಆಕಾಶವಾಣಿ ನನ್ನ ಲಿಸ್ಟ್ ಅಲ್ಲಿ ಇದೆ, 250 ಸರಿ ಸರ್ ಮಾಡಿರೋದು ಈ ಮೂರ್ ದಿವಸದಿಂದ.
0: ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು, ಧನ್ಯವಾದಗಳು ಸರ್.
0: ಓಕೆ, ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ನೆನಪು ಮಾಡ್ಕೊಳ್ಳಿ, ನೀವು ಹಾಡೋ ಹಾಡಲ್ಲಿ ಏಕೆ, ಏನು, ಹೇಗೆ, ಈ ತರಹದ ಪ್ರಶ್ನಾರ್ಥಕ ಪದಗಳಿರಬೇಕು. ಹಲೋ
3: ಸರ್,
0: ಹೇಳಿ ಸರ್.
3: ಬರೀ ಏಕೆ ಅನ್ನೋದು ಇರ್ಬೇಕ, ಪ್ರಶ್ನಾರ್ಥಕ ಬೇಕಾ?
0: ಪ್ರಶ್ನಾರ್ಥಕ.
3: ಪ್ರಶ್ನಾರ್ಥಕ. ಎಲ್ಲರ ಕಾಯೋದ್ಯಾವ್ರೇ ನೀನು, ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿ ಆಗ್ಬಿಟ್ಟು ಏನು ಮಾಡ್ತಿದ್ದಿ? ಎಲ್ಲರ ಕಾಯೋದ್ಯಾವ್ರೇ ನೀನು, ಏನು ಮಾಡ್ತಿದ್ದಿ, ನಮ್ಮನ್ನೆಲ್ಲ ಭೂಮಿ ಆಗ್ಬಿಟ್ಟು ಏನು ಮಾಡ್ತಿದ್ದಿ? ಎಲ್ಲರ ಕಾಯೋದ್ಯಾವ್ರೇ. ಧನ್ಯವಾದ ಸರ್.
0: ಧನ್ಯವಾದ ಸರ್. ನಾನು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದೀನಿ ದಿನಾಲು ವಿಷಯಗಳು. ಎಲ್ಲ ವಿಷಯಕ್ಕೂ ಹಿಂಗೆ ನೀವು ಕೋ ಕೊಡ್ತಾ ಇದ್ರೆ ಇನ್ನು ಎಷ್ಟಂತ ಹುಡುಕ್ಲಿ ಅಂತ.
3: ಸರ್, ನೀವು ಏನೇ ಕೊಟ್ಟರು ಆದಷ್ಟು ಹುಡುಕಿ ಹುಡುಕಿ ಮಾಡಕ್ ಸಾಧ್ಯ ಆಗ್ತಾ ಇದೆ, ಯಾಕೆಂದ್ರೆ ಅದಕ್ಕೆ ಪ್ರೇರಣೆನೇ ನೀವು. ನಿಮ್ಮ ಒಂದು ತಾಳ್ಮೆ, ನಾವು ಹೆಂಗೆ ಆಗ್ಲಿ ಹಿಂಗೆ ಬಿಡ್ಲಿ, ಆ ಒಂದು ತಾಳ್ಮೆಯಿಂದ ಕೇಳ್ತಾ ಅದು ಹಿಂಗಲ್ಲ ಹಂಗೆ ಅಂತ ಹೇಳೋ ಒಂದು ರೀತಿ ಇದೆಯಲ್ಲ, ಅದು ನಮಗೆ ಮುಖ್ಯ. ನಾವು ಹಾಡ್ತೀವೋ ಬಿಡ್ತೀವೋ ಆಮೇಲೆ ನಮ್ಮೊಂದು ತಿದ್ದಿ ತೀಡಿ ಒಂದು ದಾರಿಗೆ ತರ್ತಿರೋದು, ಅದೇ ನಮಗೆ ಖುಷಿ ಸರ್.
0: ಸರ್, ನಿಮ್ಮ ಮಾತುಗಳಿಗೆ ನಾನು ಏನು ಎದುರಾಡಬೇಕು ಗೊತ್ತಾಗ್ತಾ ಇಲ್ಲ. ಧನ್ಯವಾದ. ಕೇಳಿದ್ರೆ ಎಲ್ಲೆಲ್ಲಿಂದ ಹಾಡು ಹುಡುಕ್ತೀರಿ, ನನಗೆ ತಲೆ ಕೆಟ್ಟ ಹೋಗ್ತಾ ಇದೆ, ಯಾವ ವಿಷಯ ಕೊಡೋದು, ಯಾವ ವಿಷಯ ಕೊಡೋದು ಅಂತ. ಹಲೋ,
4: ಹಲೋ ಸರ್.
0: ಮಂಜುನಾಥ್
4: ಜನ್ನಾಪುರ.
0: ಏನೇನು
4: ಆಸೆ ಚಂಕರ್ಬರ್ದು?
0: ಹಾಂ, ಎಸ್ ಸರ್, ಹೇಳಿ ಸರ್.
4: ನಾನು ಮಂಜುನಾಥ್ ಲಕ್ಷ್ಮೀಶ್.
0: ಗೊತ್ತಾಯ್ತು ಸರ್.
4: ಏನೇನೋ ಆಸೆ ನೀ ತಂದ ಭಾಷೆ, ಇಂದು ಸತನು ತಂದು ತಾನು ಮನ ಕೂಗುತ್ತಿದೆ ಬಾ ಎಂದು ನಿನ್ನ. ಏನೇನೋ ಆಸೆ ನೀ ತಂದ ಭಾಷೆ, ಇಂದು ಸತನ ತಂದು ತನ ಮನ ಕೂಗುತ್ತಿದೆ ಬಾ ಎಂದು ನಿನ್ನ.
0: ಧನ್ಯವಾದ ಸರ್. ಏನ್ ಇಷ್ಟ ಚೆನ್ನಾಗಿ ಆಡ್ಬಿಟ್ರಿ ಇವತ್ತು.
4: ಹಾಡಂಗಿದೆ ಸರ್ ಅದು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ, ನೀವು ಹಾಡೋ ಹಾಡಲ್ಲಿ ಪ್ರಶ್ನಾರ್ಥಕ ಪದಗಳಿರಬೇಕು. ಅಂದ ಹಾಗೆ ಈ ಸಂದರ್ಭದಲ್ಲಿ ಒಂದು ವಿಷಯ ಹಂಚ್ಕೊಳ್ಬೇಕು. ನನಗೆ ಕೆಲವು ಸ್ನೇಹಿತರು ಕೂಡ

0: ಸಹಾಯ ಮಾಡ್ತಾರೆ, ಈ ಪದ ಕೊಡಿ, ಇವತ್ತು ಈ ಪದ ಕೊಡಿ ಅಂತ ಹೇಳಿ. ಅವ್ರಿಗೂ ಕೂಡ ಧನ್ಯವಾದ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ರಮೇಶ್ ಸರ್, ಹೆಂಗದೀರಿ ಸರ್?
1: ಆರಾಮದೀರಿ ಸರ್, ನೀವು ಹೆಂಗದೀರಿ ಸರ್?
0: ನಾ ಆರಾಮದೇನ್ರಿ. ಮತ್ತೆ ಯಾವ ಹಾಡು ಹಿಡ್ಕೊಂಡು ಬಂದ್ರಿ ಇವತ್ತು?
1: ನಾ ಒಂದು ಅಂಜದ ಗಂಡದೊಂದು ಹಾಡ್ತೇನ್ರಿ ಸರ್, ಒಂದ್ ಎರಡು ಲೈನ್
0: ಹಾಡ್ರಲ್ಲ.
1: ಏಕೆ ಹೀಗಾಯ್ತು?
0: ಏ ಆಯ್ತದು,
1: ಆಯ್ತ್ರಿ,
0: ಮುಗಿತ್ರಿ, ಮೊದಲನೇ ಹಾಡ ಅದೇರಿ
1: ಸರ್. ಹೌದ್ರಿ ಸರ್?
0: ಹೌನ್ರಿ. ಈಗ ನಾ ಹಾಡ್ಬೇಕು ಹಂಗ ಮಾಡಿಬಿಟ್ರಿ ನೀವೀಗ ಅದೇ ಹಾಡು.
1: ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೇಚಿ ಸಂಸಾರ ನೇಚಿ.
0: ಇಲ್ಲ, ಇದು ಯಾವ ಪಿಕ್ಚರ್ ಅಲ್ಲಿ ಇದೆ?
1: ಇದು ಭಾವಗೀತೆ ಅನ್ನ ಸಿನಿಮಾ ಕಳವಾಡಿಸ್ಕೊಂಡಿಲ್ರಿ ಸರ್?
0: ನನಗಂತೂ ನೆನಪಿಲ್ಲ ಯಾವ ಪಿಕ್ಚರ್ ನಲ್ಲಿ ಇದೆ ಇದು ಅಂತ.
1: ನನಗೂ ಅಷ್ಟು ನಿಖರವಾಗಿ ಹೇಳಕ್ ನೆನಪಿಲ್ರಿ ಸರ್.
0: ಹೌದ್ರಿ, ಮತ್ತೆ ಬೇರೆದೇ ಹಾಡ್ರಲ್ಲ ಹಂಗಾರೆ.
1: ಯಾರೇ ನೀನು ಸುಂದರ ಚೆಲುವೆ ಬರ್ತೈತೇನ್ರಿ ಸರ್?
0: ರಗಡ್ ಬರ್ತದ್ರಿ,
1: ಬರ್ತೈತ್ರಿ ಸರ್?
0: ಹ್ಞೂನ್ರಿ.
1: ಯಾರ ನೀನು ಸುಂದರ ಚೆಲುವೆ, ಒಬ್ಬಳ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಬಾ ಭೂಮಿ ನಿನ್ನೊಡಲಲ್ಲೇ ನಾನಾಡುವೆನು, ಬ್ರಾ ಬಾ ಪ್ರೇಮಿ ನಿನ್ನೆದೆಯಲ್ಲೇ ಓಲಾಡುವೆನು, ಈ ಅಂದ ಚಂದವೆಲ್ಲ ಯಾರಿಗಾಗೆ ಹೇಳೆಯ, ಯಾರ ನೀನು ಸುಂದರ ಚೆಲುವೆ, ಒಬ್ಬಳ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಓ ಓ ಸುಂದರ
0: ಸರೋವರಗಳು
1: ನನ್ನ ಎರಡು ಕಣ್ಣು. ಹಲೋ ಸರ್.
0: ಥ್ಯಾಂಕ್ ರೀ ಸರ್, ಥ್ಯಾಂಕ್ಸ್.
1: ನಮಸ್ಕಾರ ಸರ್.
0: ಬಿಟ್ರೆ ಒಬ್ಬರೇ ಮುಗಿಸ್ಬಿಡ್ತೀರಿ ಕಾರ್ಯಕ್ರಮ ಅಂತ ಭಯ ಆಗ್ಬಿಡ್ತೀರಿ.
1: ಧನ್ಯವಾದ.
0: ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಯಾರು ನೆನಪು ಮಾಡ್ಕೊಂಡ್ರಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಪ್ರಶ್ನಾರ್ಥಕವಾಗಿರೋ ಹಾಡುಗಳು ಬಹಳಷ್ಟಿವೆ. ಹಲೋ,
2: ಹಲೋ ಸರ್.
0: ಹೇಳಿ ಸರ್. ಗೋರ್ಪಡೆ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಹುಬ್ಬಳ್ಳಿ ಚಿತ್ರದ್ದು.
0: ಹೇಳಿ ಸರ್.
2: ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ ಮೂರು ಸರ್ತಿ ಬಂದು ಹೋದವ, ಬಾರಿ ಜರ್ದ ವಾರಿದು ಮಾಲ ಸುತ್ತಿಕೊಂಡವ, ತುಂಬಾ ಮೀಸಿ ತೀರಿ ಕೊಟ್ಟ ಹುಬ್ಬ ಹಾಸವ, ಮಾತು ಮಾತಿಗೆ ನಕ್ಕು ನಗಿಸಿ ಆಡಿಸಾಡವ, ಏನೋ ಅಂದರ ಏನೋ ಕತ್ತಿ ಹಾಡ ಹಾಡವ, ಇನ್ನು ಯಾಕ ಇನ್ನು ಯಾಕ ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ ಮೂರು ಸತ್ತಿ ಬಂದು ಹೋದವ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್, ಸೊಗಸಾಗಿ ಹಾಡ್ಬಿಟ್ರಿ ಇವತ್ತು.
2: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಹಾಡಿ, ಪ್ರಶ್ನಾರ್ಥಕವಾಗಿರುವಂತ ಹಾಡುಗಳು. ಹಲೋ, ಹಲೋ,
3: ಹಲೋ,
0: ಹೇಳಿ.
3: ನಮಸ್ಕಾರ,
0: ಎಲ್ಲೇಗೌಡ ಅವರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಹುತ್ತಾ ಕಾಲೋನಿ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ನೀವು ಹಾಡೋ ಹಾಡಲ್ಲಿ ಪ್ರಶ್ನಾರ್ಥಕ ಪದಗಳಿರ್ಬೇಕು, ಯಾಕೆ, ಏನು, ಹೇಗೆ, ಈ ತರ. ನೀವು ಹಾಡೋ ಹಾಡಲ್ಲಿ ಪ್ರಶ್ನಾರ್ಥಕ ಪದಗಳು, ಯಾಕೆ, ಏನು, ಹೇಗೆ, ಈ ತರ. ಅದಾಯ್ತು, ಮೊದ್ಲನೇ ಹಾಡೇ ಅದು. ಅದೇ ಹಾಡು ಮತ್ತೆ ಇನ್ನು ನಾಲ್ಕೈದು ಜನ ಹೇಳಿದ್ರು, ಮತ್ತೆ ಅವರಿಗೂ ಅದೇ ಹೇಳ್ತೀನಿ.
2: ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಡುವೆ.
0: ಎಲ್ಲೇಗೌಡ್ರೆ, ನನ್ನ ಒಂದ್ಸರಿ ನೋಡಿಲ್ಲ, ನನ್ನ ಯಾವಾಗ ನೋಡಿದ್ರಿ, ಎಲ್ಲೆಲ್ಲಿ ನೋಡ್ಲಿ ಅಂತ
2: ನೋಡಿದ್ನಲ್ ಸರ್. ಹತ್ರ ಬಂದಿದ್ನಲ್ ಸರ್, ನೋಡಿದ್ನಲ್ ಸರ್.
0: ತಮಾಷೆಗಂದೆ, ತಮಾಷೆಗಂದೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಮಾತಾಡಿದ್ನಲ್ ಸರ್ ನಿಮ್ಮ ಹತ್ರನೇ.
0: ಮಾತಾಡಿದಿರಿ, ತಮಾಷೆಗಂದೆ.
2: ಹೌದಾ ಸರ್?
0: ಓಕೆ,
2: ರೆಕಾರ್ಡ್ ಹೇಳಿದ್ ಹಂಗ್ ಕೇಳಿದ್ರ ಸರ್.
0: ಹ್ಮ್, ಹೌದು. ಥ್ಯಾಂಕ್ ಯು.
2: ಹಾ, ಥ್ಯಾಂಕ್ ಯು ಸರ್.
0: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ,
4: ಹಲೋ,
0: ಹೇಳಿ.
4: ಭದ್ರಾವತಿಯಿಂದ ಪುಷ್ಪ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪಾಯ್ತು?
4: ಎಕ್ಸ್ಕ್ಯೂಸ್ ಮೀ ಫಿಲ್ಮ್ ಇಂದ.
0: ಓಕೆ,

0: ಸೊಗಸಾಗಿ ಹಾಡಿದ್ರಿ ಮೇಡಮ್.
1: ಥ್ಯಾಂಕ್ ಯು ಸರ್.
0: ಓಕೆ, ಈಗ ಅದನ್ನು ಡ್ಯುಯೆಟ್ ಅಲ್ಲಿ ಹಾಡಣ್ಣ, ನೀವು ಹಾಡಿ ನೋಡೋಣ, ನಿಮ್ಮ ಜೊತೆ ನಂಗೆ ಬರುತ್ತಾ ನೋಡ್ತೀನಿ, ಟ್ರೈ ಮಾಡ್ತೀನಿ.
1: ಆಯ್ತು, ಓಕೆ
0: ಓಕೆ.

0: ముందుకు బర్లే మేడం, సారీ.
1: ಥ್ಯಾಂಕ್ ಯು,
0: ಸಕ್ಸಾಗಿ ಹಾಡಿದ್ರಿ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಯಾಕೆ ದೂರವಾಣಿ ಸಂಖ್ಯೆ ನೆನಪು ಮಾಡ್ತಾ ಇದ್ದೀನಿ, 0828227 0. ಹಲೋ
2: ಸರ್, ನಮಸ್ತೆ.
0: ನಮಸ್ಕಾರ,
2: ಗೀತಾ ಮನೋಗಪ್ಪ ಇಂದ.
0: ಓಕೆ ಗೀತಾ ಅವರೇ, ಹೇಳಿ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಯಾರು ಯಾರು ಯಾರು ಇಲ್ಲಿಂದ ಬಂದೆ, ಯಾವುದು ಬದುಕಿದ್ದ ಜನರು ಇಲ್ಲಿ ಯಾರು ಬರೆದು ಬಂದವರು ಬದುಕಲಾರು. ಧನ್ಯವಾದಗಳು ಸರ್.
0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಹಾಡು ನೆನಪು ಮಾಡ್ಕೊಟ್ರಿ.
2: ಥ್ಯಾಂಕ್ ಯು.
0: ಓಕೆ, ಹಲೋ.
2: ಹಲೋ ಸರ್,
0: ಹೇಳಿ. ನಮಸ್ಕಾರ,
2: ವಿಜಯನಗರದಿಂದ
0: ಹೇಳಿ ಮೇಡಮ್, ಯಾವ ಹಾಡು ನೆನಪಾಯ್ತು?
2: ಇದ್ರದ್ದು ಹೇಳ್ತೀನಿ. ಶರಪಂಜ. ಮುತ್ತುಗದ ಹೂ

ಮರವೆಲ್ಲ ಶ್ರೀಗಂಧವೇ, ಬಿಳಿಗೆಯ

ಧನ್ಯವಾದಗಳು ಮೇಡಮ್, ಸೊಕ್ಕ ಸಾಗ ಹಾಡಿದ್ರಿ ಕೇಳಿದ್ರಿ. ಮತ್ತೆ ಯಾವ ಹಾಡು ನೆನಪಾಯ್ತು ಕರೆ ಮಾಡಿ ಹಾಡಿ? ಯಾಕೋ ಕರೆ ಮಾಡ್ಲಿಕ್ಕೆ ನಿಧಾನ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ನೋಡಲಿ

0: ಹಲೋ
1: ಹಲೋ
0: ಹೇಳಿ.
1: ನಾ ಭದ್ರಾವತಿಯಿಂದ ಕಾರ್ತಿಕ್ ಮಾತಾಡ್ತಿರೋದು.
0: ಹೇಳಿ ಕಾರ್ತಿಕ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಇದು ಗೀತಾ ಮೂವಿಯಿಂದ ಶಂಕರ್ ನಾಗ್.
0: ಓಕೆ.
1: ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನಂದ ಬಿರಾಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು ಹಗ್ಗದ ಹುಲಿಯ

0: ಥ್ಯಾಂಕ್ ಯು, ಸಕ್ಸಾಗಿ ಹಾಡಿದ್ರಿ.
1: ಥ್ಯಾಂಕ್ ಯು
0: ಸರ್. ಓಕೆ, ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರಿ ಕರೆ ಮಾಡಿ? ಹಲೋ,
2: ಹಲೋ
0: ಹೇಳಿ.
2: ಗುಡ್ ಆಫ್ಟರ್ನೂನ್ ಸರ್.
0: ವೆರಿ ಗುಡ್ ನೂನ್.
2: ಭದ್ರಾವತಿಯಿಂದ ವಿನಿತಾ ಪ್ರಸಾದ್ ಅಂತ
0: ಹೇಳಿ.
2: ತುಂಬಾ ಧನ್ಯವಾದಗಳು ಕರೆ ಸಿಕ್ಕಿದ್ಕೆ.
0: ಓಕೆ,
2: ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ.

0: ಒಂದೇ ನಿಮಿಷ ನೋಡ್ತೀನಿ ಮೇಡಮ್. ಓ ಆಯ್ತು ಆಯ್ತು, ಮೂರನೇ ಹಾಡು ಅದೇ ಆಗಿತ್ತು.
1: ಹೌದಾ? ನೋಡ್ತೀನಿ ಸರ್, ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ,
0: ಟ್ರೈ ಮಾಡಿ ಮತ್ತೆ ನಿಮಗೆ ಕರೆ ಸಿಕ್ಕಲಿ ಅಂತ ಹಾರಿಸ್ತೀನಿ.
1: ಆಯ್ತು ಸರ್, ಥ್ಯಾಂಕ್ ಯು ಸರ್.
0: ಓಕೆ, ಧನ್ಯವಾದಗಳು. ಕೇಳಿದ್ರೆ ಮತ್ತೆ ಕರೆ ಮಾಡಿ, ಹಾಡು ಹೇಳಿ. ನೀವು ಹಾಡೋ ಹಾಡಲ್ಲಿ ಪ್ರಶ್ನಾರ್ಥಕ ಪದ ಇರಲಿ. ಒಮ್ಮೆ ಹೇಳಿದ ಹಾಡು ಮತ್ತೆ ಹಾಡೋ ಹಾಗಿಲ್ಲ. ಒಮ್ಮೆ ಕರೆ ಮಾಡಿದವರು ಮತ್ತೆ ಕರೆ ಮಾಡೋ ಹಾಗಿಲ್ಲ. ಹಲೋ
2: ಹಲೋ
0: ಹೇಳಿ, ಯಾರು?
2: ನಾನು ಕೋಲಾರದಿಂದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು.
0: ಆಶಾ ಪ್ರಕಾಶ್ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಇವತ್ತು?
2: ನೀವು ಯಾವ ಹಾಡು ಹೇಳಿದ್ರೆ ಆ ಹಾಡು ಹೇಳ್ತೀವಿ.
0: ಅಲ್ಲ, ನೀವು ಹೇಳಬೇಕು, ನೀವು ಹಾಡೋ ಹಾಡಲ್ಲಿ ಪ್ರಶ್ನಾರ್ಥಕ ಪದಗಳಿರ್ಬೇಕು.
2: ಪ್ರಶ್ನಾರ್ಥಕ ಇದು ನಕರೆ ಅದೇ ಸ್ವರ್ಗದಲ್ಲಿ ಬಾಳೊಂದು ಭಾವಗೀತೆ ಹೇಳ,
0: ಅದರಲ್ಲಿ ಇದೆಯಾ ಪ್ರಶ್ನಾರ್ಥಕ ಪದ?
2: ಬಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ.

0: ಮನದೊಡೆವಾಗ ಪ್ರೇಮ ದಹನದೆ ನಮಗೆಲ್ಲ ಯಾವುದು ಕೊರತೆ ಮಮತೆ ಮನಿಲು ನಗುವೇನಲು ಜೀವನ ಸೊಬಗಿನ ಹೂವು ಬಾಳೊಂದು ಬಾವಗೀತೆ.
1: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು
2: ಸರ್? ನಾನು ಧರ್ಮಸ್ಥಳದಿಂದ ಅಂಬಿಕಾ.
1: ಅಂಬಿಕಾ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಹೇಳುವುದು ಒಂದು, ಮಾಡುವುದು ಒಂದು, ಮಾಡ್ಬೋದಾ?
1: ಹೇಳುವುದು ಒಂದು, ಮಾಡುವುದೊಂದು, ಖಂಡಿತ ಹಾಡಿ ಮೇಡಮ್.

0: ಓಕೆ, ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ ಮೇಡಮ್. ವಾಹ್, ಎಷ್ಟು ಚಂದ ಹಾಡ್ತೀರಿ ನೀವೆಲ್ಲ. ನಿಜವಾಗ್ಲೂ ನಿಮ್ಮ ಜೊತೆ ಈಗ ಮಾತಾಡ್ತಾ ಹಾಡ್ತಾ ಖುಷಿ ಖುಷಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರೆ ನಿಜವಾಗ್ಲೂ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಮಾಡ್ರೆ ಮೇಡಮ್, ಯಾವ್ದು ನೆನ್ಪು ಮಾಡ್ಕೊಂಡ್ರಿ ಇವತ್ತು?
1: ಹೂವಾಗಿ ಬರಲು ಹೂವಾಗಿ ನಿನಗೆ ಮುಂದೆ ತರಲು. ಧನ್ಯವಾದ,
0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಮತ್ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ
2: ಹಲೋ
0: ಹೇಳಿ.
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
2: ಚಂದ್ರಿಕಾ
0: ಅವರೇ. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ನೆರಳನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಈ ಮೊಗವೇಟ ಕಿರಿಗೆ ಏನು ನಿನ್ನ ಚಿಂತೆ, ಎಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ, ಎಳೆ ನನ್ನ ಕಾಂತೆ.
0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು ಬೇಗ ಬೇಗ ಕರೆ ಮಾಡಿ ಹಾಡಿ, ಸಮಯ ಆಗ್ತಾ ಇದೆ. ಹಲೋ
3: ಹಲೋ
0: ಹೇಳಿ.
3: ನಮಸ್ತೆ ಸರ್.
0: ನಮಸ್ಕಾರ,
3: ಕೆ ರತ್ನ ಮಾತಾಡ್ತಿರೋದು ಭದ್ರಾವತಿಯಿಂದ.
0: ರತ್ನ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
3: ಸರ್? ಇದು ನೀ ಯಾರೋ ಏನು

0: थैंक यू मैडम, सुख साघड़ी, धन्यवाद। ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಕೇಳಿದ್ರೆ, ಸಖತ್ತಾಗಿ ಹಾಡ್ತಾ ಇದ್ದೀರಪ್ಪ, ಯಾಕೋ ಇವತ್ತು. ಹಲೋ
1: ಹಲೋ
0: ಹೇಳಿ
1: ಸರ್. ಸ್ನೇಹ.
0: ಓ ಸ್ನೇಹ, ಯಾವ ಹಾಡು ನೆನಪಾಯ್ತು
1: ಸರ್? ಕಾವೇರಿ ಏಕೆ ಓಡಿದೆ ಸರ್?
0: ಇಲ್ಲ ಇಲ್ಲ ಹಾಡಿ.
1: ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೆ, ಬಳಿ ಸೇರದೆ ಮಾತಾಡದೆ ಹೀಗೆ ಕೇ ಓಡುವೆ ಅಂತ. ನನ್ನಲ್ಲೇಕೆ ಕೋಪವು, ನೀನೆ ನನ್ನ ಜೀವವು ಅಂತ.
0: ನಿನಗೊಂದು ಸಿಹಿ ಮಾತು ಇದೆ ಬಾರೆ, ಕಾವೇರಿ ಏಕೆ ಓಡುವೆ. ಥ್ಯಾಂಕ್ ಯು, ಒಳ್ಳೆ ಹಾಡು ಹೇಳಿದ್ರಿ.
1: ಓಕೆ ಸರ್, ಥ್ಯಾಂಕ್ ಯು.
0: ನೋಡೋಣ ಮತ್ತೆ ಯಾರು ಕರೆ ಮಾಡ್ತಾರೆ. ಸಮಯ 1:45 ಆಯಿತು. ಕರೆ ಮಾಡಿ, ಯಾಕೆ ಸ್ಲೋ ಮಾಡ್ತಿದ್ದೀರಿ? ಹಲೋ
2: ಹಲೋ,
0: ನಮಸ್ಕಾರ, ಯಾರು ಮಾತಾಡೋದು?
2: ಸಲ್ಮಾ ಟೀಚರ್ ತರೀಕೆರೆಯಿಂದ.
0: ಓ ಸಲ್ಮಾ ಮೇಡಮ್, ಅಂತೂ ಕರೆ ಸಿಕ್ಬಿಡ್ತು.
2: ಸಿಕ್ತು ಸರ್.
0: ಯಾವ್ದು ನೆನ್ಪು ಮಾಡ್ಕೊಂಡ್ರಿ ಹಾಡು?
2: ಯಾರೆ ನೀನು ರೋಜಾ ಹೂವೇ, ಯಾರೆ ನೀನು ಮಲ್ಲಿಗೆ ಹೂವೇ, ಹೇಳೆವೋ ಚೆಲುವೆ ಚೆಲುವಿನ ಹೂವೇ.
0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ.
2: ಧನ್ಯವಾದಗಳು ಸರ್, ಲೈನ್ ಸಿಕ್ಕಿದ ಖುಷಿ ಆಯ್ತು. ಆಗಿಂದ ಟ್ರೈ ಮಾಡಿ ಮಾಡಿ ಅರ್ಧ ಗಂಟೆಯಿಂದ.
0: ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಕೇಳಿದ್ರೆ? ಹಲೋ
3: ಹಲೋ
0: ಹೇಳಿ.
3: ನಮಸ್ತೆ ಸರ್.
0: ನಮಸ್ಕಾರ,
3: ನಾನು ಮಂಜುಳಾ ಶ್ಯಾಮ್ ಸುರೇಶ್.
0: ಹೇಳಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಹೇಳ್ತೀನಿ ಸರ್. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನು ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ. ಬರೋ ದಿನಗಳಲ್ಲಿ ಇನ್ನೊಂದು ಕೆಲಸ ಮಾಡ್ಬೋದು ಅನ್ಸುತ್ತೆ ನನಗೆ ಕೇಳಿದ್ರೆ. ಒಂದು ದಿವಸ ಪೂರ್ತಿ ಬರೀ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ, ಅದನ್ನು ಡ್ಯುಯೇಟ್ ಹಾಡೋದು ಅಂತ ಒಂದು ಪ್ಲಾನ್ ಅನ್ನಿಸ್ತಾ ಇದೆ ನನಗೆ. ಯಾಕೆ ಮಾಡಬಾರ್ದು ಅಂತ. ಮೇಲ್ ವರ್ಷನ್ನು ನಾನು ಹೇಳ್ತೀನಿ, ಫಿಮೇಲ್ ವರ್ಷನ್ನು ನೀವು ಕರೆ ಮಾಡಿದವ್ರು ಹೇಳಬೇಕು. ಒಂದು ಹಾಡನ್ನು ಮುಂಚೆನೆ ಅಡ್ವಾನ್ಸಾಗಿ ಹೇಳ್ತೀನಿ, ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಇದನ್ನು ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ ನಿಮ್ಮ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಹಲೋ
4: ಹಲೋ
0: ಹೇಳಿ.
4: ನಮಸ್ತೆ ಸರ್,
0: ತನುಜ ಮಾಧವ ನಗರ ಭದ್ರಾವತಿಯಿಂದ. ಇಲ್ಲ, ಕಳೆದು ಹೋಗ್ಬಿಟ್ರು ಅನ್ಕೊಂಡ್ಬಿಟ್ವಿ ನಮ್ ಕೇಳಿದ್ರು. ನಾನು
4: ಸಿಕ್ತಿರ್ಲಿಲ್ಲ ಸರ್ ಲೈನು.
0: ಓಕೆ, ಟ್ರೈ ಮಾಡ್ತಿದ್ರಿ?
4: ಹೌದು ಸರ್, ಟ್ರೈ ಮಾಡ್ತಾ ಇದ್ದೆ. ಸಿಕ್ತಿ ಮೊನ್ನೆನೂ ಅಷ್ಟೇ, ಮೊನ್ನೆ ನಿನ್ನೆ ಇದು ಕೊಟ್ಟಿದ್ರಲ್ಲ. ಹೌದು, ಲೈನೇ ಸಿಕ್ತಿರ್ಲಿಲ್ಲ ಸರ್.
0: ಓಕೆ ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಏಕೆ ಹೇಳು, ಏಕೆ.

0: ಹರಳಿದ ಮಗು ಆಯ್ತಾ?
1: ಇಲ್ಲ.
0: ಈಕೆ
1: ಹೇಳಿ ಹೇಳಿ
0: ಹೇಳು ಈಕೆ ಈಕೆ ಹೇಳು ಈಕೆ ಅರಳಿದ ಮಗವು ಮೊಗ್ಗಾಯಿತೇಕೆ ಅಂದದ ಕಣ್ಣು ಕೆಂಪಾಯಿತೇಕೆ ಎಂದು ಕಾಣದ ಮೌನವು ಈಕೆ ಈಕೆ. ಧನ್ಯವಾದಗಳು ಸರ್.
1: ಹೇಳು ಏಕೆ ಚಂದ ಹಾಡಿದ್ರಿ.
0: ಒಂದು ಹೌದು ಸರ್, ಹೇಳ್ತಿರೋದು ಎಲ್ಲಾದ್ರೂ ಎಷ್ಟೋ ಹಾಡುಗಳು ನೆನಪಾಗ್ತಾ ಇದೆ ಸರ್.
1: ಹೌದಲ್ಲ.
0: ಆಮೇಲೆ ನಾನು ಕೆಲವು ಹಾಡುಗಳು ಕೇಳ್ಬೇಕು ಅನ್ಕೊಂಡಿದ್ದೆಲ್ಲಾದ್ರು ಬರ್ತಾ ಇದೆ ಸರ್ ಈಗ.
1: ಧನ್ಯವಾದಗಳು ತನಿಜ್ ಅವರೇ ಕರೆ ಮಾಡಿದಕ್ಕೆ. ಕರೆ ಮಾಡ್ತಾ ಇರಿ, ತುಂಬಾ ಗ್ಯಾಪ್ ಕೊಡ್ಬೇಡಿ.
0: ಆಯ್ತು ಸರ್.
1: ಈ ಮಾತು ತನಿಜ ಒಬ್ರಿಗೆ ಹೇಳ್ತಾ ಇಲ್ಲ ಕೇಳಿದ್ರೆ, ನೀವೆಲ್ಲರೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿದ್ದೀರಿ ನನ್ನ ದೃಷ್ಟಿನಲ್ಲಿ, ನಮ್ಮ ಆಕಾಶವಾಣಿ ದೃಷ್ಟಿನಲ್ಲಿ ಕರೆ ಮಾಡ್ತಾನೆ ಇರಿ. ಓಕೆ, ಯಾಕೋ ಬಂತು ಬಂತು ಕರೆ ಬಂತು. ಹಲೋ
2: ಹಲೋ ಹಲೋ
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ, ಯಾರು?
2: ಭದ್ರಾವತಿ ವಸ್ಮನೆಯಿಂದ ಭಾನುಮತಿ ಸರ್.
1: ಭಾನುಮತಿ ಮೇಡಮ್, ಯಾಕೋ ನೀವು ಅಷ್ಟೇ ಬಹಳ ಅಬ್ಸೆಂಟ್ಸ್ ಆಗಿದ್ರಿ.
2: ಯಾ ಸರ್, ನೀವು ಮಾಡ್ದಾಗೆಲ್ಲ ದೆಹಲಿಗೆ ಹೋಗ್ತಿರ್ತೀರಿ, ನಾನು ಮಾಡ್ದಾಗೆಲ್ಲ ಫೋನ್ ಆಗುತ್ತೆ ಗೊತ್ತಲ್ಲ ನಿಮ್ಗೆ.
1: ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಇದು ಫಿಲಮ್ ಹೆಸರು ನೆನ್ ಬರ್ತಾ ಇಲ್ಲ ಸರ್. ಇದು ಹೇಳ್ಬೋದಾ ಸರ್, ಯಾರು ಯಾರು ನೀ ಯಾರು?
1: ಆ ಹಾಡು ಹೇಳಿ ಆಯ್ತು. ಈಗ ಗೀತಾ ಹೇಳಿದ್ರು, ಮಲವಗೊಪ್ಪದಿಂದ ಗೀತಾ ಹೇಳಿದ್ರು.
2: ಅಯ್ಯೋ ಹೌದಾ? ನಾನು ನಿನ್ನ ಬರಲಾರ ಹೇಳಾಗಿದೆಯಾ ಸರ್?
1: ಯಾವುದು
2: ಎಲ್ಲೆಲ್ಲಿ ನೋಡಲಿ?
1: ಹ್ಮ್, ಅದು ಆಯ್ತು ಮೇಡಮ್.
2: ಎಲ್ಲಿದ್ದೆ ಇಲ್ಲಿ ತನಕ ಅದು ಹೇಳ ಸರ್?
1: ಇಲ್ಲ, ಅದು ಯಾರೋ ಬಿಟ್ಟಿದ್ದಾರೆ, ನೀವೇ ಹೇಳ್ಬೇಕು ಅಂತ ಬಿಟ್ಟಿದ್ದಾರೆ.
2: ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ ನನ ಸರ್, ನಿನ್ನ ಕಂಡು ನಾನ್ ಯಾಕೋ ಕೊರಗಿದೆನೋ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದವ್ವ ಬರ್ತಾ ಇಲ್ಲ.
1: ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವು ಹಾಡ ಫೋರ್ಸ್ ನೋಡಿದ್ರೆ ಪೂರ್ತಿ ಬರುತ್ತೆ ನಿಮ್ಗೆ ಅನ್ಕೊಂಡು ನಾನೇ ಹೆದರು ಬಿಟ್ಟಿದ್ದೆ. ಎಲ್ಲಿ ಪೂರ್ತಿ ಹೇಳ್ತೀನಿ
2: ಬರುತ್ತೆ, ನಿಮ್ಗೆ ಸಿಕ್ಕದ್ರೆ ನಮ್ಗೆ ಏನೋ ಒಂಥರ ಖುಷಿ ಆಗ್ಬಿಡುತ್ತೆ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಇನ್ನ ನೋಡಿ 9 ನಿಮಿಷ ಇದೆ. ಹಲೋ ಹಲೋ,
3: ನಮಸ್ತೆ ಸರ್.
1: ನಮಸ್ಕಾರ, ಕೃಷ್ಣಪ್ಪ ಅವರ?
3: ಕೃಷ್ಣಪ್ಪ ಸರ್.
1: ಹೇಳಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಸರ್, ಯಾವ ಅಕ್ಷರ
1: ಅಂದ್ರೆ ಯಾರು, ಏಕೆ, ಏನು, ಹೇಗೆ, ಈ ತರ ಪ್ರಶ್ನಾರ್ಥಕ ಪದಗಳು ಇರಬೇಕು.
3: ಸಂಪತ್ತಿಗೆ ಸವಾಲ್ ಬರ್ತದೆ ಸರ್, ರಾಜ್ಕುಮಾರ್ ಯಾರೇ ಕೂಗಾಡಲಿ
1: ಹೇಳಿ.
3: ಯಾರೇ ಕೂಗಾಡಲಿ ಊರೇ ಓರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮೊಳಗು ಬಿರುಗಾಳು ಚಳಿಗೆ ಅಳುಕತೆ ಮುಂದೆ ಸಾಗುವೆ ಅರವಿ ಅರವಿ ಅರವಿ. ಪ್ರಾಣಿಗಳೇ ಗುಣದಲ್ಲಿ ಮೇಲೋ ಮಾನವನದ ಕೆಂಚ ಕೀಲು, ಉಪಕಾರ ಮಾಡಲಾರ ಬದುಕಿದರೂ ಸೈರಿಸಲಾರ, ಸತ್ಯಕ್ಕೆ ಗೌರವ ಇಲ್ಲ ವಂಚನೆಗೆ ಪೂಜಿಸಿ ಇಲ್ಲಿ, ಇದೇ ನೀತಿ ಇದೇ ರೀತಿ ಇದಕ್ಕೆಲ್ಲ ಗುರುಯರ ರೀತಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
3: ಊರೇ ಓರಾಡಲಿ
1: ಥ್ಯಾಂಕ್ ಯು.
3: ನನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗ ಬಿರುಗಾಳು ಚಳಿಗೆ ಅಳುಕದೆ ಮುಂದೆ ಸಾಗುವೆ ಅರವಿ ಅರವಿ.
1: ಥ್ಯಾಂಕ್ ಯು. ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ ಕರೆ ಮಾಡಿ ಹಾಡಿ. ಇಷ್ಟೊಂದು ಹಾಡುಗಳು ಇಲ್ಲಿ ತನಕ ಸುಮಾರು 22 ಹಾಡುಗಳನ್ನು ಹಾಡಿದ್ರಿ, ಎಲ್ಲರೂ ಕೂಡ ಸೊಗಸಾಗಿ ಹಾಡಿದ್ರಿ. ಹಲೋ
4: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು?
4: ಶಾಂತ ರವೀಂದ್ರ.
1: ಹಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಯಾರು ಯಾರು ನೀ ಯಾರು, ಅದು ಹೇಳ್ಬೋದಾ ಸರ್?
1: ಅದಾಯ್ತು.
4: ಹೌದಾ?
1: ಹ್ಮ್.
4: ಯಾಯಿಂದನೇ ಹೇಳ್ಬೇಕಾ ಸರ್?
1: ಇಲ್ಲ, ಪ್ರಶ್ನಾರ್ಥಕ ಪದಗಳು ಯಾವ್ದಿದ್ರು ಆಯ್ತು. ಯಾರು, ಏನು, ಏಕೆ, ಹೇಗೆ, ಹಲೋ ಆಯ್ತು. ಯಾರ ನೀನು ಸುಂದರ ಚೆಲುವೆ ಒಬ್ಬಳೆ ನಗುತ್ತಿರುವೆ, ಅದಾಯ್ತು. ಹ್ಮ್.

0: ಇಂಪಾಕ್ಟ್ ಇಲ್ವಾ? ಓಕೆ, ಇನ್ನೊಂದ್ಸರಿ ಟ್ರೈ ಮಾಡಿ, ಬೇರೆ ಕರೆಗೆ ಹೋಗೋಣ. ಓಕೆ, ಇನ್ನ 2.5 ನಿಮಿಷ ಇದೆ, ನೋಡೋಣ ಯಾರು ಹಾಡ್ತೀರಿ. ಹಲೋ
1: ಹಲೋ
0: ಹೇಳಿ.
1: ಗೋಣಿಬಿಡಿಂದ ಜಯಕ್ಕ ತಮ್ಮ.
0: ಓ ಜಯಕ್ಕ,
1: ಕುಮಾರ ತಮ್ಮ ಸಿಕ್ಕಿಲ್ಲ ಅಂತ ಬೇಜಾರ ಆಗ್ಬಿಟ್ಟಿತ್ತು 2-3 ದಿವಸದಿಂದ.
0: ಹೇ ಇಲ್ಲ ಕಣಕ, ನಿನಗೆ ಸಿಗುತ್ತೆ.
1: ಎಲ್ಲಿ, 3 ದಿವಸ ಆಯ್ತು ಸಿಕ್ಕೇ ಇಲ್ಲ.
0: ಇರ್ಲಿ ಪಾಪ, ಕೆಲವ್ರು ಯಾರು ಹೇಳ್ತಿದ್ರು 15 ದಿವಸದಿಂದ ಸಿಕ್ಕಿಲ್ಲ ಅಂತ. ಅವ್ರಿಗೆ
1: ಅವ್ರ ಹೆಂಗೆ ಇರ್ತಾರ, ನನಗೆ ಅಂತೂ ಆಗಲ್ಲ.
0: ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಏನಾಗಲಿ ಮುಂದೆ ಸಾಗುನಿ.
0: ವಾ, ಒಳ್ಳೆ ಹಾಡು, ಹಾಡಿ.
1: ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ.
0: ಅಕ್ಕ ತುಂಬ ಸೊಗಸಾಗಿ ಹಾಡಿದ್ರಿ, ಮುಂದಿನ ಕರೆಗೆ ಹೋಗೋಣ.
1: ಆಯ್ತು,
0: ಮತ್ಯಾರಿ ಕರೆ ಸಿಕ್ತು ಕೇಳಿದ್ರೆ. ಹಲೋ
2: ಹಲೋ ಸರ್, ತರುಣ್ ಮಲಗೋಪ್ಪದಿಂದ.
0: ಓ ತರುಣ್, ಯಾವ ಹಾಡು ನೆನ್ಪು ಮಾಡ್ಕೊಂಡಪ್ಪ?
2: ಸರ್ ಬಾನಿಗೊಂದು ಎಲ್ಲೆ ಎಲ್ಲಿದೆ.
0: ವಾ ಒಳ್ಳೆ ಹಾಡು, ಹಾಡು.
2: ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಧನ್ಯವಾದಗಳು.
0: ನಿಧಾನಿಸು ನಿಧಾನಿಸು, ಥ್ಯಾಂಕ್ ಯು. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕೇಳಿದ್ರೆ?

0: ಹಲೋ,
1: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು. ಉಡುಪಿ
1: ಸಾಲಿಗ್ರಾಮ
0: ಉಡುಪಿ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಚಂದದ ಹಾಡೆಲ್ಲ ಹಾಡ್ತಾ ಇದ್ದಾರೆ ಸರ್.
0: ಹೌದಲ್ಲ,
1: ಒಳ್ಳೊಳ್ಳೆ ಹಾಡುಗಳು ಎಲ್ಲ, ಕೆಲವೆಲ್ಲ ನೆನಪೇ ಇದ್ದಿಲ್ಲ, ಎಲ್ಲ ನೆನ್ಪು ಮಾಡಿ ಕೊಟ್ಟಿದ್ದಾರೆ.
0: ಹೌದು ಹೌದು ಹೌದು. ಹೇಳಿ, ನಿಮ್ಗೆ ಯಾವ್ದು ನೆನ್ಪಾಯ್ತು ಈಗ?
1: ಇದೀಗ ಹಾಡಿದ್ರ ಸರ್, ನಾನಂದ್ರೆ ಕೆಲವು ಹಾಡು ಕೇಳಿಸ್ಕೊಳ್ಳಿಲ್ಲ. ಇದು ತೆರೆ ಯಾಕೆ?
0: ಯಾವುದು
1: ತೆರೆ? ತೆರೆ ಯಾಕೆ ಅಂತ
0: ಇಲ್ಲ ಇಲ್ಲ ಹೇಳಿಲ್ಲ ಹೇಳಿ.
1: ತೆರೆ ಏಕೆ ಸೌಂದರ್ಯಕ್ಕೆ, ಹೀಗೆ ತೆರೆ ಏಕೆ ಸೌಂದರ್ಯಕ್ಕೆ, ತೆರೆ ಏಕೆ ತಾವರೆಗೆ, ಈ ತೆರೆ ಏಕೆ ತಾವರೆಗೆ, ಈ ತೆರೆ ಏಕೆ ಸೌಂದರ್ಯಕ್ಕೆ, ಹೀಗೆ ತೆರೆ ಏಕೆ ಸೌಂದರ್ಯಕ್ಕೆ, ದರ್ಯಕ್ಕೆ ಚಂದ್ರನಿಗೆ, ಚಂದ್ರನಿಗೆ, ಈ ತೆರೆ ಏಕೆ ಸೌಂದರ್ಯಕ್ಕೆ, ಹೀಗೆ ಮರ ಏಕೆ ಸೌಂದರ್ಯಕ್ಕೆ.
0: ವಾವ್, ಚಂದ ಹಾಡಿದ್ರಿ, ಧನ್ಯವಾದ. ಕೇಳಿದ್ರಿ, ಮತ್ತೆ ಯಾವ ಹಾಡು ನೆನಪಾಯ್ತು? ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ
2: ಹಲೋ,
0: ಹೇಳಿ, ಯಾರು?
2: ನಮಸ್ತೆ ಸರ್, ಶಾಂತಿನಿ ಮಂಜುನಾಥ್ ಹಾಸನದಿಂದ.
0: ಹೇಳಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಗಿರಿಕನ್ಯೆ ಇರ್ಬೋದು ಇದು ಅನ್ಕೊಂಡಿದೀನಿ, ಅಪ್ಪ ಬಡವರ ಬಂದಿರ್ಬೋದು. ಯಾರು ನೀನು ಎಂದು ನನ್ನ ಕೇಳುವೆ ಎಲ್ಲ, ಹೆಣ್ಣೆ ಯಾರ ಕೇಳಿ ಇಲ್ಲಿ ನನ್ನ ಹೇಳು ಬರಲ್ಲ, ನುಡಿಯು ಚಂದ ನಡೆಯು ಚಂದ ಅಂತಾರೆ ನನ್ನ ನೋಡಿ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು.
0: ಚಂದ ಹಾಡಿದ್ರಿ.
2: ಈ ಹಾಡು ಎಂತ ನಗು ಗೊತ್ತಾಯ್ತು ಸರ್.
0: ಓಕೆ ಓಕೆ ಓಕೆ, ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಕೇಳಿದ್ರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಹಾಡಿ. ಹಲೋ
2: ಹಲೋ,
0: ಹೇಳಿ
2: ಸರ್.
0: ಹೇಳಿ.

0: ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ. ಅಂತೂ ನಿಮ್ಗೆ ಲೈನ್ ಸಿಕ್ತಲ್ಲ, ಓಕೆ,
0: ಖುಷಿ ಆಯ್ತು.
1: ಥ್ಯಾಂಕ್ ಯು ಮೇಡಮ್. ಕೇಳಿದ್ರೆ ಮತ್ತೆ ಮೋಸ್ಟ್ಲಿ ಇದೊಂದು ಲಾಸ್ಟ್ ಕರೆ ಅನ್ಸುತ್ತೆ, ನೋಡೋಣ ಯಾರು ಕರೆ ಮಾಡ್ತೀರಿ. ಕರೆ ಮಾಡಿ, ಬೇಗ ಬೇಗ ಮಾಡಿ. ಹಲೋ,
2: ಹಲೋ ಸರ್, ಶಾಂತರವಿಂದ
1: ಮೇಡಮ್. ಆಗ್ಲೇ ಹೇಳಿಲ್ವಾ?
2: ಆಗ್ಲೇ ಹೇಳಿಲ್ಲ ಸರ್, ಗೊತ್ತಾಗ್ಲಿಲ್ವಲ್ಲ.
1: ಓಕೆ ಓಕೆ, ಇವಾಗ ಗೊತ್ತಾಯ್ತಾ? ಯಾವುದು?
2: ಅದೇ ಒಂದು ಮಾತು ಹೇಳ್ಬೋದಾ ಸರ್?
1: ಒಂದು ಯಾಕೆ, ಎರಡು ಮಾತು ಹೇಳಿ.
2: ಒಂದು ಮಾತು ಅಂತ ಆಡಿದ್ಯಲ್ಲ.
1: ಹೌದು, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು, ಆಡಿ.
2: ಒಂದು ಮಾತು
1: ನಂಗೊತ್ತು,
2: ಅದಲ್ಲ
1: ಇನ್ನೇನು.
2: ಹತ್ತಿರ ಬಂದರೆ ಕಿವಿಯರೆ ಹೇಳುವೆ,
1: ದಿನವೂ ಹೀಗೆ ನನ್ನ ಕರೆಯುವೆ,
2: ಈ ದಿನ ಬೇರೆಯೇ ವಿಷಯ ತಿಳಿಸುವೆ.
1: ಸಖತ್ತ ಹಾಡಿದ್ರಿ ಮೇಡಮ್, ಧನ್ಯವಾದ ಕರೆ ಮಾಡಿದಕ್ಕೆ. ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಎಲ್ಲರೂ ತುಂಬ ಅಂದರೆ ತುಂಬಾ ಸೊಗಸಾಗಿ ಹಾಡಿದ್ರಿ. ನಿಮ್ಮ ಜೊತೆ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ನೋಡಿ, ಆಗಲೇ 2 ಗಂಟೆ ಆಗ್ತಾ ಇದೆ. ಇನ್ನು ಇಂಗ್ಲೀಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ, ಮತ್ತು 3 ಗಂಟೆಗೆ ಭೇಟಿಯಾಗೋಣ. ಯಾರಿಗೆ ಕರೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರಾಗಬೇಡಿ, 3 ಗಂಟೆಗೆ ನಿಮಗೆಲ್ಲ ಮತ್ತೆ ಸಿಕ್ಕಲಿ ಅಂತ ಹಾರೈಸ್ತೀನಿ. ಆಗ್ಬೋದಾ?

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿಡಿ ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ

0: ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
1: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನ ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರು ಇದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೆನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ದಿ ಸಾಧಿಸಿದೆ. ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ದಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು, ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು, ರಾಜ್ಯದ ಸಮತೋಲಿತ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ

ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ

ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ KR ಸುಬ್ರಹ್ಮಣ್ಯ ಹಾಡಿರುವ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ರಚನೆ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು FM 101.4 MHz ಅಂತರ್ಜಾಲದಲ್ಲಿ ಮಾತ್ರ ತಾವು ಆಲಿಸಬಹುದು. ಸಂಜೆ 5:30 FM 103.5 ಮತ್ತು FM 101.4 MHz ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 KHz ಪುನಃ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳಿದ್ರೆ ಇದೀಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ದೂರವಾಣಿ ಸಂಖ್ಯೆ 0828220074. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಹಲೋ
1: ಹಲೋ ಸರ್,
0: ಹೇಳಿ, ಯಾರು ಮಾತಾಡೋದು?
1: ಭದ್ರಾವತಿಯಿಂದ ಘೋರ್ಪಡೆ.
0: ಘೋರ್ಪಡೆ ಸರ್, ಹೇಳಿ, ಯಾವ ಫಿಲ್ಮ್ ಮಾಡ್ಬೇಕು ತಮಗೆ?
1: ಇದು ಲಗ್ನ ಪತ್ರಿಕೆ ಚಿತ್ರದ್ದು. ಇದು ಸೀನು ಸುಬ್ಬು ಸೀನು ಸುಬ್ಬು ಅಂತ ಬರುತ್ತೆ, ಸ್ಟಾರ್ಟಿಂಗ್ ಒಂದು ಎರಡು ಅಂತ ಸ್ಟಾರ್ಟ್ ಆಗುತ್ತೆ. ಅದು ಹಳೆ ಫಿಲಂ. ಅದು
0: ಬ್ರಹ್ಮಚಾರಿ ಶರಣು ನಿನ್ನಿಂದ ನಾನೆಂದು ಬಾಳು ಬಲು ಅಪರೂಪ. ಇದೇ ಹಾಡು ನಿಮ್ದಲ್ವಾ? ಬಲು ಅಪರೂಪ ನಮ್ ಜೋಡಿ. ಓಕೆ, ಆಯ್ತು ಸರ್, ನಿಮ್ ಇಷ್ಟದ ಹಾಡು ಕೇಳೋಣ.
1: ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
2: 1, 2, 3 ಹಾಡು ಹಾಡು.

ಬಾಳದಿಂದಲೇ ದೀಪ ಉರಿಸಿದ ದಿವ್ಯ ಪುರುಷರು ಹಿಂದುಂಟು. ರಾಘವ ಹಾಡಿ ಮಳೆಯನು ಕರೆದ ಮಹಾಪುರುಷರ ಕಥೆಯುಂಟು. ಬಾಳದಿಂದಲೇ ದೀಪ ಉರಿಸಿದ ದಿವ್ಯ ಪುರುಷರು

0: ഹലോ,
1: നമസ്കാരം സാർ.
0: നമസ്കാരം സാർ, ആരാ മാത്രമേ? ಸರ್ ಮಲ್ಲಪ್ಪ ಶೆಟ್ಟರು ಅಂತ ಹೇಳಿ ಸರ್, ಸಾಕು. ಪಾಪ, ಯಾಕೆ ಅಷ್ಟು ದೂರದಿಂದ ಎಲ್ಲ ಹೇಳ್ತೀರಿ? ನೀವು ಹೇಳಿದಾಗ ನನಗೆ ಅದೇ ನಿಮ್ಮ ಮೂರು ಪಿನ್ ಕೋಡು, ರಾಜ್ಯ, ದೇಶ, ಖಂಡ ಹೇಳಿ ಯಾವ ಫಿಲ್ಮ್ ಮಾಡಬೇಕು? ಯಾಕ್ರಿ ಸರ್? ಅದ್ರೊಳಗೆ ಯಾವ ಹಾಡು? ಓಕೆ, ಧನ್ಯವಾದ ಸರ್. ನಿಮ್ಮ ಹಾಡು ಪ್ರಸಾರ ಮಾಡ್ತೀನಿ, ಕೇಳೋಣ.
1: ನಮಸ್ಕಾರ ಸರ್.
0: ನಮಸ್ತೆ ಸರ್.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

0: ಓ ಗಾಡ್, ನಾವೆಲ್ಲ ನಿನ್ನ ಮಕ್ಕಳೇ, ಕೈ ಹಿಡಿದು ನಮ್ಮನ್ನು ನಡೆಸು ತಂದೆ.
1: ಆಪೋ ವೈಪರ್ಜನ್ಯಸ್ಯಾಯತನಂ.

0: ನಿಜವಾಗ್ಲೂ ಮಳೆ ಬೇಕಾಗಿದೆ, ಈಗ ತುಂಬನೇ ಅವಶ್ಯಕತೆ ಇದೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು, ನಮ್ಮ ಭದ್ರಾ ಡ್ಯಾಮು 186 ಅಡಿ ಅದರದ್ದು ಟೋಟಲ್ ಕೆಪ್ಯಾಸಿಟಿ, ಆದರೆ ಇವತ್ತು ಏನಾಗಿದೆ 140 ಚಿಲ್ಲರೆ ಏನೋ ಸಮ್ಥಿಂಗ್ ಇದೆ. ಇಷ್ಟೊತ್ತಿಗೆ ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬ್ಕೋಬೇಕಾಗಿತ್ತು. ಮಳೆ ಬರಲಿ ಅಂತ ಹೇಳಿ ಎಲ್ಲರೂ ಕೂಡ ಆಶಿಸೋಣ. ಮುಂದಿನ ಕರೆಗೂ ಗಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
0: ಸುರೇಶ್ ಬೆಣ್ಣಿ ಅವರೇ, ಹೇಳಿ. ಮಜ್ಜಿಗೆ ಬೇಕಾ?
1: ಮಜ್ಜಿಗೆ ಏನು ಬೇಡ ಸರ್, ಗೀತೆ ಬೇಕು.
0: ಯಾವುದು ಯಾವುದು ಹಾಡಬೇಕು?
1: ಪ್ರಿಯ ಸರ್ ಫಿಲಂ ಹೆಸರು.
0: ಹಾ,
1: ಅದರಲ್ಲಿ ಕೆಜಿಎಸ್ ಬಸ್ ಎಸ್ಎಂಕೆ ಹೊರಡ ಸರ್, ನನ್ನಲ್ಲಿ ನೀನಾಗಿ ಅಂತ ಆಗಿತ್ತು ಇರ್ಲಿ.
0: ಪ್ರಿಯಾ ಅಂತನಾ?
1: ಹ್ಞೂ ಸರ್, ಪ್ರಿಯಾ.
0: ಓಕೆ, ನೋಡ್ತಾ ಇದ್ದೀನಿ, ಹಾಗೆ ಇರಿ.
1: ಓಕೆ ಸರ್.
0: ಮತ್ತೆ ನಿಮ್ಮ ಕಡೆ ಹೇಗಿದೆ ಹರಿಹರದಲ್ಲಿ ಮಳೆ?
1: ಮಳೆ ಏನಿಲ್ಲ ಸರ್, ವಾರದ ಮೇಲೆ ಐತೆ.
0: ಓಕೆ ಓಕೆ.
1: ಮೋಡ ಬಿಸಿಗೆ ವಾತಾವರಣ ಐತೆ ಸರ್, ಮಳೆ ಆಗ್ತಾ ಇಲ್ಲ.
0: ಹಾ ಹಾ ಹಾ.

0: ಇಲ್ಲೂ ಕೂಡ ಹಂಗೆ ಇದೆ, ಭದ್ರಾವತಿನಲ್ಲೂ ಕೂಡ
1: ಮೋಡ ಮಳೆ ಆಗ್ತಿಲ್ಲ.
0: ಇಲ್ವಲ್ಲ ಸರ್, ನಿಮ್ಮ ಇಷ್ಟದ ಹಾಡು ಬೇರೆ ಯಾವ್ದಾದ್ರು ಕೇಳ್ತೀರಾ?
1: ನಾನೊಬ್ಬ ಕೈ ಅಂತ ಫಿಲಂ ಹಾಡ್ರಿ ಸರ್ ಅಣ್ಣವ್ರದು.
0: ಓಕೆ ನೋಡ್ತೀನಿ. ನಾನೊಬ್ಬ ಕಳ್ಳದಲ್ಲಿ ಯಾವುದು
1: ಆಸೆಯು ಕೈ ಗೂಡಿಸ್ಕೊಂತ ನೋಡ್ತಾ ಎಸ್ ಎನ್ ಕೆ ಅಣ್ಣವ್ರ ಹಾಡಿದ್ದೀವಿ.
0: ಅಯ್ಯೋ ಆಕ್ಚುಲಿ ಇಲ್ಲ ಸರ್, ಆ ಹಾಡು ನಮ್ಮಲ್ಲಿಲ್ಲ.
1: ಮತ್ತೆ ಯಾವ್ದು ಇಲ್ಲ ಸರ್?
0: ಹಾ ನಾನೊಬ್ಬ ಕಳ್ಳ ಕೂಡ ಇಲ್ಲ ನಮ್ಮಲ್ಲಿ.
1: ರವಿಚಂದ್ರ ಐತೆ ಸರ್?
0: ರವಿಚಂದ್ರ ಇದೆ
1: ಸರ್, ಅದರಲ್ಲಿ ನಸು ನಗುತ್ತ ಬಾ ಚಿನ್ನ ಅಂತ ಐತಲ್ಲ ಆಗಿದೆ ಸರ್
0: ರವಿಚಂದ್ರ. ಹಾ ಮೂರನ್ನು ಕೂಡ ಅಣ್ಣವ್ರದೇ ನೀವು ಕೇಳಿದ್ರಿ ಹಾಡು?
1: ಇಲ್ಲ ಸರ್, ಮೊದಲನೇದು ರಜನಿಕಾಂತ್ ಶ್ರೀದೇವಿ ಅವ್ರ ಸರ್.
0: ನಾನೊಬ್ಬ ಕಳ್ಳನ?
1: ಹ್ಞೂ ಸರ್, ಅದು ಅಣ್ಣವ್ರದ್ದು ಸರ್.
0: ಓಕೆ, ನಾನೊಬ್ಬ ಕಳ್ಳ ರಾಜ್ಕುಮಾರ್ ಅವ್ರದೇ ಅಲ್ವಾ?
1: ಹೌದು ಸರ್.
0: ಹಾ ಎರಡನೇದು ಯಾವ್ದು ಕೇಳಿದ್ರಿ?
1: ಎರಡನೇದು ರಾಜ್ಕುಮಾರ್ ಕೇಳ್ತಾ, ಫಸ್ಟ್ನೇದು ಇವ್ರದ್ದು ಪ್ರಿಯಾ ಫಿಲಂ.
0: ಪ್ರಿಯಾ, ಎಸ್ ಎಸ್ ಎಸ್, ಹೌದು ಹೌದು. ಎನಿವೇ ರವಿಚಂದ್ರದ್ದು ನಿಮ್ಮ ಇಷ್ಟದ ಹಾಡು ಸಿಕ್ಕಿದೆ.
1: ನಸು ನಗುತ್ತ ಬಾ ಚಿನ್ನ ಅಂತ ಆಗಿದ್ದಿರಲಿ.
0: ಆಯ್ತು ಸರ್, ಸಿಕ್ಕಿದೆ ಸಿಕ್ಕಿದೆ, ಕೇಳೋಣ.
1: ಓಕೆ ಸರ್, ನಮಸ್ತೆ,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

0: ಹಲೋ, ನಮಸ್ಕಾರ, ಹೇಳಿ ಯಾರು?
1: ಸರ್, ಗೀತಾ ಮಲಗಪ್ಪ ಇಂದ.
0: ಗೀತಾವ್ರೇ, ಹೇಳಿ, ಯಾವ ಹಾಡು ಬೇಕು ತಮ್ಗೆ?
1: ಸರ್ ನೋಡಿ ಸ್ವಾಮಿ, ನಾವಿರೋದು ಹೀಗೆ ಚಿತ್ರದಿಂದ ಟೈಟ್ಲ್ ಸಾಂಗು
0: ನೋಡ್ತಾ ಇದ್ದೀನಿ. ಹಾಗೆ ರೀ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಓಕೆ, ಧನ್ಯವಾದಗಳು. ನಿಮ್ಮ ಹಾಡು ಸಿಕ್ಕಿದೆ, ಕೇಳೋಣ.
1: ಆಯ್ತು ಸರ್, ಧನ್ಯವಾದಗಳು.

0: ಹಲೋ
1: ಹಲೋ ಸರ್
0: ಹೇಳಿ.
1: ನಮಸ್ಕಾರ ಸರ್, ಇದು ಭಕ್ತ ಸಿರಿಯಾಳ ಚಿತ್ರದ ದೀನಾ ಸಂತ್ರಾಣ.
0: ಹೇಳಿ ಮೇಡಮ್, ಭಕ್ತ ಸಿರಿಯಾಳದಲ್ಲಿ ಯಾವುದು?
1: ಏಕೋ ಈ ಕೋಪ ಶಂಕರ ಅಂತ ಇದೆ ನೋಡಿ ಸರ್.
0: ಏಕೋ ಈ ಕೋಪ ಶಂಕರ ನೋಡ್ತಾ ಇದ್ದೀನಿ. ಹಾಗೆ ರೀ, ಭಕ್ತ ಸಿರಿಯಾಳ. ಆಯ್ತು ಮೇಡಮ್, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್, ಧನ್ಯವಾದ.

0: ಹಲೋ
1: ಹಲೋ
0: ಹೇಳಿ
1: ಚಂದ್ರಕಾಂತ್
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ರಾಜನನ್ನ ರಾಜದಿಂದ ತನ್ನೋ ಮನೋ ಎಲ್ಲ
0: ನೋಡ್ತಾ ಇದ್ದೀನಿ. ಹಾಗೆ ರೀ ನಿಮ್ಮ ಹಾಡು. ಎಲ್ಲಿಂದ ಮಾತಾಡ್ತಿದ್ದೀರಿ?
1: ನೇರ್ಲಗುಂಡಿ.
0: ನೇರ್ಲಗುಂಡಿ ಹೇಗಿದೆ ಮೇಡಮ್ ಮಳೆ? ಅಲ್ಲಿ ಏನಾದ್ರೂ ಬರ್ತಾ ಇದೆಯಾ?
1: ಬರ್ತಾರೆ, ಇವತ್ತು ಸ್ವಲ್ಪ ಬಂತು. ಮತ್ತೆ ಹಿಂಗೆ ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಬಿಟ್ಬಿಟ್ಟಿದ್ದಾರೆ, ಬಿಟ್ಟಿರೋರಿಗೆ ಮಳೆ ಇಲ್ಲ, ಬಿಟ್ಟವರು ಮಳೆ ಕಾಯ್ತಾ ಇದಾರೆ. ಇವಾಗ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬಂತು. ಇದೇ ಮಳೆ ಒಂದು ಹಾಫ್ ಆನ್ ಅವರ್ ಬಂದಿದ್ರೆ
0: ತುಂಬಾ
1: ಚೆನ್ನಾಗಿರ್ತಿತ್ತು. ಮಳೆ ಈ ವರ್ಷನೂ ಕೈ ಕೊಡುತ್ತೆ ರೈತರಿಗೆ.

0: ರಾಜ ನನ್ನ ರಾಜ ಇಲ್ಲ ಮೇಡಮ್, ಸಿಗ್ತಾ ಇಲ್ಲ ನಿಮ್ಮ ಹಾಡು.
1: ಬಯಲುದಾರಿಯಿಂದನೇ ಹಾಕ್ಬಿಡಿ, ತೆಂಗು ಕಲ್ಪನ್ನ ಅವ್ರದ್ದು ಜನ್ಮದಿನ.
0: ಬಯಲುದಾರಿನಲ್ಲಿ ಯಾವುದು
1: ದಾರಿ? ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ.
0: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ನಿಮಿಷದ ಹಾಡು ಕೇಳೋಣ.

0: ಹಲೋ,
1: ಸರ್ ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಶಿವಮೊಗ್ಗದಿಂದ ಸರ್, ಮಂಜುನಾಥ್ ಅಂತ.
0: ಹೇಳಿ ಮಂಜುನಾಥ್ ಸರ್, ಯಾವ ಹಾಡ್ಬೇಕು ತಮ್ಗೆ?
1: ಸರ್, ಅಮರನಾಥ್ ಪಿಕ್ಚರ್ ಇಂದ ಒಂದು ಒಲದಿಹ ಮನಗಳ ಚಿರಕಿಲ ನಜೀರಿ ಅಂತ ಒಂದು ಹಾಡು ಹಾಕಿ.
0: ಯಾವ ಪಿಕ್ಚರು?
1: ಅಮರನಾಥ್.
0: ಅಮರನಾಥ?
1: ಹ್ಞೂ ಸರ್,
0: ನೋಡ್ತೀನಿ ಸರ್. ಹಾಗೆ ರೀ, ಅಮರ ನಾಥ್ ಇಲ್ವಲ್ಲ ಸರ್, ಅಮರ ಪ್ರೇಮ ಇದೆ. ಹಾಂ ಹಾಂ, ಹೇಳಿ ಯಾವ ಹಾಡು? ಯಾವ ಹಾಡು ಅಮರನಾಥ್?
1: ಸರ್, ಒಲದಿಹ ಮನಗಳ ಕಿಲ ಕಿಲ ನಜೀರಿ ಅಂತ ಒಂದು ಹಾಡಿದೆ ಸರ್.
0: ಹಾಂ, ಎಸ್ ಸರ್, ನಿಮ್ಮ ಹಾಡು ಸಿಕ್ತು. ಇದೆ ಇದೆ, ಹಾಕೋಣ, ಕೇಳೋಣ ನಿಮ್ಮ ಹಾಡು. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ಓಕೆ ಸರ್, ಥ್ಯಾಂಕ್ ಯು ಸರ್.

0: Hallo? ಹಲೋ
1: ಹಲೋ
0: ಹೇಳಿ
1: ನಮಸ್ಕಾರ ಸರ್, ಫಲಿತಾಂಶ ಕ್ಷೇತ್ರಕ್ಕಾಗಿ.
0: ಯಾರು ಸರ್ ಮಾತಾಡ್ತಾವು?
1: ಸರ್, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾಡ.
0: ಫಲಿತಾಂಶ ಫಿಲ್ಮ್ ಅಂದ್ರಿಯಲ್ಲ,
1: ಫಲಿತಾಂಶ ಈ ಚೆಂಡಿನ ಆಟ.
0: ಯಾವ ಚೆಂಡು ಸರ್?

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ
1: ಸರ್. ಗೀತಾ ಮಲಗೋಪ್ಪ ಇಂದ.
0: ನೀವಾಗ್ಲೇ ಕಾಲ್ ಮಾಡಿದ್ರಲ್ಲ
1: ಸರ್, ನಾವು ಕೇಳಿದ ಹಾಡು ನೀವು ಹಾಕ್ಲಿಲ್ವಲ್ಲ ಸರ್.
0: ಯಾವ್ದು ಕೇಳಿದ್ರಿ?
1: ಶಂಕರ್ ನಾಗ್ ಅಭಿನಯದ್ದು ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರದ್ದು ಸರ್.
0: ಅಯ್ಯೋ, ನೀವ್ ಹಿಂಗ್ ಹೇಳಿದ್ರೆ ನನ್ನದಕ್ಕೆ ನೋಡ್ತಾ ಇದ್ದೆ, ಬಟ್ ಈ ಹಾಡು ಇರ್ಲಿಲ್ಲ ನಮ್ಮಲ್ಲಿ, ಹಂಗಾಗಿ ಟೈಟಲ್ ಸಾಂಗ್ ಅದೇ ಇತ್ತಲ್ಲ ಅದನ್ನೇ ಹಾಕ್ದೆ. ಹೇಳಿ ಈಗ. ಹಾಡಿಲ್ಲ
1: ಸರ್. ಅಮೃತ ವರ್ಷಿಣಿಯಿಂದ ಭಲೆ ಭಲೆ ಚಂದದ ಚಂದುಲಿ ಹೆಣ್ಣು.
0: ಅಮೃತ ವರ್ಷಿಣಿ ನೋಡ್ತಾ ಇದ್ದೀನಿ. ಹಾಗೆ ರೀ, ಆಯ್ತು ಗೀತಾ ಅವ್ರೆ, ನಿಮ್ಮ ಇಷ್ಟದ ಹಾಡು ಸಿಕ್ಕಿದೆ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ.

0: ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾವು?
1: ಸರ್, ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ಶಿವಣ್ಣ ಅಂತ ಹೇಳಿ ಸರ್, ಹೋಬನಹಳ್ಳಿಯಿಂದ.
0: ಶಿವಣ್ಣ ಅವರೇ, ಹೇಳಿ, ಯಾವ ಹಾಡು ಬೇಕು ತಮಗೆ?
1: ಸರ್, ನಮಗೆ ಸಾನಿ ಬೇಗನೆ ಬಾರೋ.
0: ಕೃಷ್ಣಾನಿ ಬೇಗನೆ ಬಾರೋ.
1: ಹೌದು,
0: ಸ್ವಲ್ಪ ನಿಧಾನ ಬಂದ್ರೆ. ಓಕೆ, ನೋಡ್ತಾ ಇದ್ದೀನಿ ಸರ್ ನಿಮ್ಮ ಹಾಡು. ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ. ಯಾವ ಹಾಡು? ಕೃಷ್ಣನಿ ಬೇಗನೆ ಬರೋ ಫಿಲ್ಮ್ ಅಲ್ಲಿ
1: ಶಾಂತಿಯಲ್ಲಿದೆ ಅನ್ನೋ.
0: ಓಕೆ, ಯಾಕೆ ಸರ್ ದುಃಖದ ಹಾಡು ಕೇಳ್ತಾ ಇದ್ದೀರಿ?
1: ಧನ್ಯವಾದ.
0: ನಿಮ್ಮ ಹಾಡು ಸಿಕ್ಕಿದೆ ಸರ್, ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ ನಮಸ್ತೆ.
0: ನಮಸ್ಕಾರ ಹೇಳಿ.
1: ರತ್ನಗಿರಿ ನಗರದ ಶುಭ ಅಂತೇಳಿ
0: ಹೇಳಿ ಮೇಡಮ್, ಯಾವ ಹಾಡು ಬೇಕು ತಮಗೆ?
1: ಸರ್, ಪರಾಜಿತ ಚಿತ್ರದಲ್ಲಿ ಈತಕ್ಕೆ ನನ್ನಲ್ಲಿ ಪ್ರೀತಿಯ ಮಾಡಿದ ಹಾಡು ತುಂಬಾ ಚೆನ್ನಾಗಿದೆ ಸರ್. ಹಾಗಾಗಿ
0: ನೋಡ್ತೀನಿ. ಹಾಗೆ ಮೇಡಮ್, ಪರಾಜಿತದಲ್ಲಿ ಆ ಹಾಡಿಲ್ವಲ್ಲ
1: ಇದೆ ಸರ್, ಅದು ಈತಕ್ಕೆ ಮಾಡಿದೆ ಅಂತೇಳಿದೆ.
0: ಅದು ಓಡುವೆ ಏತಕ್ಕೆ ಅಂತ ಇದೆ ಮುಂಚೆ.
1: ಅದೇ ಸ್ಟಾರ್ಟಿಂಗ್ ಅಲ್ಲದೆ ಇರೋದು.
0: ಹೌದು ಹೌದು. ಆಯ್ತು ಮೇಡಮ್, ನಿಮ್ಮಿಷ್ಟದ ಹಾಡು ಕೇಳೋಣ.
1: ಹಾಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಆತ್ಮೀಯ ಕೇಳಿದ್ರೆ ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ ಈಗ 4:35. ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಧಡಕನ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್.
1: मोहब्बत के दावे करते हो और फिर मरने की बातें करते हो, बात में दम नहीं है.
2: कौन साला मरता है, कौन साला मरता है? और अगर मर भी गया अंजलि, और अगर मर भी, मुझसे क्या पूछ रहे हो अंजलि?

滑掉。

ಇನ್ನು ಮುಂದೆ ಕೇಳಿ ಖತ್ರೋಂ ಕಾ ಕಿಲಾಡಿ ಚಿತ್ರದ ಗೀತೆ. ಹಾಡಿದ್ದಾರೆ ಮೊಹಮ್ಮದ್ ಅಜೀಜ್, ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು.

ದರ್ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಸುದೇಶ್ ಭೋಸ್ಲೆ, ಅಲ್ಕಾ ಯಾಜ್ಞಿಕ್, ವಿನೋದ್ ರಾಥೋಡ್ ಮತ್ತು ದೇವ್ಕಿ ಪಂಡಿತ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 5 ಗಂಟೆ. ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಗಲಾಟೆ ಅಳಿಯಂದಿರು ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಮನು ದೊಡ್ಡಣ್ಣ ನಂದಿತಾ.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಕದಂಬ ಚಿತ್ರದ ಗೀತೆಯನ್ನ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರಾ.

ಸಮಯವಾಗಿದೆ 5:11. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ. ಇದೀಗ ಕೇಳೋಣ ಜನುಮದ ಜೋಡಿ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಮತ್ತು ಮಂಜುಳಾ ಗುರುರಾಜ್.

ಸಮಯ ಆಗಿದೆ 5:21. ನೀವು ಕೇಳ್ತಾ ಇದ್ದೀರಾ FM 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಚಿತ್ರಗೀತೆಗಳನ್ನ ಇದೀಗ ಕೇಳೋಣ. ಕೌರವ ಚಿತ್ರದ ಗೀತೆಯನ್ನ ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರಾ.

ಇದುವರೆಗೆ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಕೇಳುವಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 5:30. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಮುಂದಿನ ಗೀತೆ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರಾ.

0: ಸಮಯಾಗಿದೆ 5:36. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನು ಇದೀಗ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ನಮ್ಮ ಕೇಳುಗರ ಸಂದೇಶವನ್ನ ಓದೋಣ. ಜಯಪುಟ್ಟಸ್ವಾಮಿ ಕನ್ನಡ, ನಮಸ್ತೆ, ಶುಭ ಸಂಜೆ, ಸ್ವಾಗತ. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಹಾಡುಗಳು ಸೊಗಸಾಗಿ ಮೂಡಿ ಬಂತು. ಈಗ ನೀವು ಪ್ರಸಾರ ಮಾಡುತ್ತಿರುವ ಹಾಡುಗಳು ಮಧುರವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕಳಿಸಿದ್ರೆ ಆಕಾಶವಾಣಿಗೆ ಶುಭ ಸಂಜೆ. ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಕೆಪಿ ದಿನೇಶ್ ಭಟ್, ಅಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶುಭ ಸಂಜೆ ಮೇಡಮ್, ಟೀ ಕುಡಿಯುತ್ತಾ ಹಾಡನ್ನ ಕೇಳ್ತಾ ಇದ್ದೀನಿ. ಹಿತೈಷಿ ಕಲಾಕರಣಿ ಚಿನ್ಮಯಿ ನ್ಯಾಮ್ತಿಯಿಂದ ಸಂದೇಶವನ್ನ ಕಳಿಸಿದ್ರೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್, ಎಫ್ಎಂ ಭದ್ರಾವತಿಯ ಸಂಜೆಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಕನ್ನಡ ಹಾಗೂ ಹಿಂದಿ ಹಾಡುಗಳು ತುಂಬಾ ಮನಮೋಹಕರವಾಗಿದ್ದುವು. ಒಂದೊಂದು ಗೀತೆಯು ಮನಸ್ಸಿಗೆ ಸಂತೋಷವನ್ನ ನೀಡಿ ಸಂಜೆಯ ಸಮಯವನ್ನ ಇನ್ನಷ್ಟು ಸುಮಧುರವಾಗಿಸಿತು. ಇಂತಹ ಉತ್ತಮ ಗೀತೆಗಳನ್ನ ಆಯ್ಕೆ ಮಾಡಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮಗೂ ಹಾಗೂ ಪ್ರಸಾರ ಮಾಡಿದ ಎಫ್ಎಂ ಭದ್ರಾವತಿ ತಂಡಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಮನರಂಜನಾ ಕಾರ್ಯಕ್ರಮಗಳು ನಿರಂತರವಾಗಿ ಮೂಡಿಬರಲಿ ಎಂಬ ಹಾರೈಕೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ, ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕಾರ್ಯಕ್ರಮಗಳು ನಿರಂತರವಾಗಿ ಮೂಡಿ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಕೇಳುಗರೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ವಾಟ್ಸಪ್ ಮುಖಾಂತರ ನೀವು ಸಂದೇಶಗಳನ್ನು ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481520600. 9481572600. ಇಲ್ಲಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಂದೇಶದ ಮೂಲಕ ಬರಲಿ ಅಂತ ಹೇಳ್ತಾ ಇದ್ದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. H2O ಚಿತ್ರದ ಗೀತೆಯನ್ನು, ಈ ಗೀತೆಯನ್ನು ಹಾಡಿದ್ದಾರೆ ಗುರುಕಿರಣ್.
1: Okay? Is it okay? Is it?

ಸಮಯಾಗಿದೆ 5:44. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ ನಮ್ಮ ಕೇಳುಗರ ಸಂದೇಶ ಬಂದಿದೆ. ಕೇಳುಗರ ಸಂದೇಶವನ್ನ ಓದೋಣ. ಶುಭ ಸಂಜೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ನಮಸ್ತೆ ಮೇಡಮ್, ಈಗ ಕೇಳುತ್ತಿರುವ ಚಲನಚಿತ್ರ ಗೀತೆಗಳು ಮನಸ್ಸಿಗೆ ಸಂತೋಷ ಮತ್ತು ಉಲ್ಲಾಸವನ್ನ ನೀಡುತ್ತಾ ಇವೆ. ವಂದನೆಗಳು. ಆಲಿಸ್ ಡೇಸಾ ಬೊಮ್ಮನಕಟ್ಟೆ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಗುಡ್ ಈವ್ನಿಂಗ್ ಮೇಡಮ್, ಥ್ಯಾಂಕ್ಸ್, ಕಾಫಿ ಆಯ್ತಾ ಮೇಡಮ್, ನಮ್ದಾಯ್ತು ನಿಮ್ದು ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಹಾಡುಗಳೆಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಕಡೆ ಮಳೆ ಮೇಡಮ್, ನಿಮ್ಮ ಕಡೆ ಅಂತ ಕೇಳ್ತಾ ಇದ್ದೀರಾ, ನಮ್ಮ ಕಡೆನೂ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ವರ್ಣಿಕಾ ಜೀವನ್ ಅರಳೆಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಿಕ್ಸ್ ಮೆಲೋಡಿ ಪ್ರೋಗ್ರಾಮ್ ಸೂಪರ್ ಮೇಡಮ್, ಶುಭ ಸಂಜೆ ಅಂತ ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಮುದ್ದಾದ ಹೆಸರನ್ನ ಕೂಡ ನಮಗೆ ಕಳುಹಿಸಿ ಅಂತ ಹೇಳ್ತಾ ಇವರ ನಂಬರ್ ಕೊನೆಗೊಳ್ತಾ ಇದೆ 2791. ಗುಡ್ ಈವ್ನಿಂಗ್ ಮೇಡಮ್, ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಟೀ ಆಯ್ತಾ ಮೇಡಮ್, ನಮ್ದು ಆಯ್ತು ನಿಮ್ದು ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಕರಡರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ರಿ. ಶುಭ ಸಂಜೆ ಮೇಡಮ್, ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ. ಬಿ ಹೆಚ್ ಆಂಜನೇಯ ಹೋಲ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ರಿ. ನಾಗರಾಜ್ ಅಂಗಡಿ ಕಾಗದನಗರ, ಶುಭ ಸಂಜೆ, ನಮಸ್ಕಾರಗಳು, ಬಾನುಲಿಯ ಎಲ್ಲ ಕಾರ್ಯಕ್ರಮಗಳು ತುಂಬಾ ಮಧುರವಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೆರ ಕುಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್, ಸಂಜೆಯ ಎಫ್ಎಂ ಭದ್ರಾವತಿಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ದಣಿವಿಲ್ಲದೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ನಿರೂಪಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಿಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿ, ಮನರಂಜನೆ ಹಾಗೂ ವಿಶೇಷ ಮಾಹಿತಿಗಳು ತುಂಬ ಚೆನ್ನಾಗಿ ಮೂಡಿಬರುತ್ತಿವೆ. ಎಫ್ಎಂ ಭದ್ರಾವತಿಯ ಎಲ್ಲ ಕಾರ್ಯಕ್ರಮಗಳು ಹೀಗೆಯೇ ಯಶಸ್ವಿಯಾಗಿ ಮುಂದುವರೆಯಲಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಕೀರ್ತನ ಆರಾಧ್ಯ, ರಶ್ಮಿ ಆರಾಧ್ಯ, ದೀಪ ಕುಮಾರ್ ಆರಾಧ್ಯ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು ಅಂತ ಮತ್ತೊಮ್ಮೆ ತಿಳಿಸ್ತಾ, ಹಾಗೆಯೇ ಕೇಳುಗರೆ, ಮತ್ತೊಂದು ಖುಷಿಯಾದ ವಿಷಯ ನಿಮಗೋಸ್ಕರ. ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಎಲ್ಲ ನಮ್ಮ ಕೇಳುಗರು ಕರೆ ಮಾಡಿ ನಮ್ಮೊಟ್ಟಿಗೆ ನಾವು ನೀಡುವಂತಹ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರ ಆಗ್ತಾ ಇದೆ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಕನಸುಗಾರ ಚಿತ್ರದ ಗೀತೆಯನ್ನ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

ಸಮಯಾಗಿದೆ 5:51. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನು ನಮ್ಮ ಕೇಳುಗರ ಸಂದೇಶವನ್ನ ಓದೋಣ. ಶುಭ ಸಂಜೆ ಅರ್ಪಿತಾ ಸಹೋದರಿ, ಕಾಫಿ ಆಯ್ತಾ? ನಾನು ಸೇರುತ್ತೇನೆ ಮಯೂರ್ ಕೋಟಿ ಜನ್ನಾಪುರದಿಂದ. ನಮ್ದು ಕಾಫಿ ಆಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೇನೆ. ಉಮಾದೇವಿ, ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬ ಚೆನ್ನಾಗಿ ಬಂತು, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಕಳಿಸಿದ್ರೆ. ನಮ್ಮ ನೆಚ್ಚಿನ ಬಾನುಲಿಯಲ್ಲಿ ಮುದ್ದಾಗಿ ಮಾತನಾಡುತ್ತಾ ಸಂಜೆಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ನಮ್ಮ ಪ್ರೀತಿಯ ಸಹೋದರಿಗೆ ಸಂಜೆಯ ವಂದನೆಗಳು. 4 ಗಂಟೆಗೆ ಪ್ರಸಾರವಾದ ಮಿಕ್ಸ್ ಮೆಲೋಡಿಯಲ್ಲಿ ಸುಮಧುರ ಗೀತೆಗಳು ಕೇಳಿಸಿದ ಎಂಕೆ ಅವರಿಗೂ, ಈಗ ಸುಮಧುರ ಗೀತೆಗಳನ್ನು ಕೇಳಿಸುತ್ತಿರುವ ನಮ್ಮ ಪ್ರೀತಿಯ ಸಹೋದರಿಗೂ ವಂದನೆಗಳು. ರಾಜು ಶಂಕರಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಂದೇಶದ ಮೂಲಕ ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527200. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಹಾಗೆಯೇ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತಾ ಇದೆ. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವು ನೀಡುವಂತಹ ವಿಷಯದ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರೆ ಮಾಡುವುದರ ಮೂಲಕ ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು. ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಹುಚ್ಚ ಚಿತ್ರದ ಗೀತೆಯನ್ನು ಈ ಗೀತೆಯನ್ನು ಹಾಡಿದರೆ ಸೋನು ನಿಗಮ್ ಮತ್ತು ನಂದಿತಾ.

0: ನಮ್ಮ ಕೇಳುಗರ ಸಂದೇಶ ಬಂದಿದೆ. ನಮ್ಮ ಕೇಳುಗರ ಸಂದೇಶವನ್ನ ಓದೋಣ. ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಚಿತ್ರಗೀತೆಗಳನ್ನ ಕೇಳುತ್ತಾ ಆಕಳುಗಳನ್ನ ಕಟ್ಟಿಕೊಂಡು ಈಗ ಹಾಲು ಕರೆಯಲು ಶುರು ಮಾಡಿದ್ದೇನೆ. ಮುರಳೀಧರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಗುಡ್ ಈವ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ನಮ್ದಾಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಈವ್ನಿಂಗ್ ಪ್ರೋಗ್ರಾಮ್ ಕನ್ನಡ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ರೇಯಾ ಕೋಟಿ, ರೇಖಾ ಖೋಟಿ, ಶ್ರೇಯಾ ಗುಜ್ಜಾರ್, ಎನ್ಟಿಬಿ ಲೇಔಟ್ ಹೊಸ ಸಿದ್ದಾಪುರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ರೆ, ಹಾಯ್ ಅಕ್ಕ, ನಿಮ್ಮ ಆಂಕರಿಂಗ್ ತುಂಬಾ ಚೆನ್ನಾಗಿದೆ, ನಿಮ್ಮ ಮಾತಿನ ಶೈಲಿ ಧ್ವನಿ ತುಂಬಾ ಇಷ್ಟ ಆಯ್ತು. ಒಂದು ಸಣ್ಣ ವಿನಂತಿ, ನಿಮ್ಮ ಧ್ವನಿಯಲ್ಲಿ ಹಾಯ್ ಮಂಜು ಎಂದು ಒಮ್ಮೆ ಹೇಳ್ತೀರಾ? ಧನ್ಯವಾದಗಳು ಅರ್ಜುನ್. ಹಾಯ್ ಮಂಜು ಅವರೇ, ಹೇಗಿದ್ದೀರಾ ಕೇಳುಗರೆ? ಆಯ್ತು ಅಲ್ವಾ, ಅರ್ಜುನ್ ಅವರೇ ನಿಮ್ಮ ಇಚ್ಛೆಯಂತೆ ಮಂಜು ಅವರಿಗೆ ನಮ್ಮ ಕಡೆಯಿಂದ ಒಂದು ಶುಭ ಸಂಜೆ ಅಂತ ಕೂಡ ತಿಳಿಸ್ತಾ, ನಮ್ಮ ಎಲ್ಲ ಕೇಳುಗರಿಗೂ ಇದೀಗ ಮತ್ತೊಂದು ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಾವು ನೀಡುವಂತಹ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಮತ್ತೊಂದು ಸಂದೇಶ ಬಂದಿದೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಕಾರ್ಯಕ್ರಮ ಸೂಪರ್ ಆಗಿತ್ತು ಮೇಡಮ್, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಕೇಳುಗರೆ, ಇದೀಗ ಇಂದಿನ ಚಿತ್ರಕಿತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರವನ್ನ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6 ಗಂಟೆ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB

0: www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸೇವಾ ಮಾಹಿತಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಮ್ಯಾನ್ಯುಯಲ್ ಸ್ಕ್ರಾವೆಂಜಿಂಗ್ ವೃತ್ತಿ ನಿಷೇಧ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ 3 ವರ್ಷದ ಅವಧಿಗೆ 2 ಮಹಿಳೆಯರನ್ನೊಳಗೊಂಡ 4 ಜನ ಸಾಮಾಜಿಕ ಕಾರ್ಯಕರ್ತರನ್ನ ನಾಮನಿರ್ದೇಶನ ಮಾಡಿಕೊಳ್ಳಲು ಸಾಮಾಜಿಕ ಆಸಕ್ತ ಕಾರ್ಯಕರ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ನಮೂನೆಯ ಅರ್ಜಿಯನ್ನು ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪೃಥ್ವಿ ಮ್ಯಾನ್ಷನ್ 1ನೇ ಮಹಡಿ 100 ಅಡಿ ರಸ್ತೆ ವಿನೋಬನಗರ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸ್ವವಿವರಗಳೊಂದಿಗೆ ಜುಲೈ 24ರ ಒಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ದೂರವಾಣಿ ಸಂಖ್ಯೆ 0818224942 08182249241 ಇಲ್ಲಿಗೆ ಸಂಪರ್ಕಿಸಬಹುದೆಂದು ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳುತ್ತಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:05. ನಮ್ಮ ಮುಂದಿನ ಕಾರ್ಯಕ್ರಮ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮುಕ್ತಾಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹೀಗಿವೆ. ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸದಸ್ಯರು ಆಕಾಶವಾಣಿ ಭದ್ರಾವತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳ ಕುರಿತು ಬಾನುಲಿ ವರದಿಯ ಮೊದಲ ಭಾಗವನ್ನು ಕೇಳುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ. ನಂತರ ಪರಿಸರ ಗೀತೆಯನ್ನು ಕೇಳುವಿರಿ. ಇಂದು ರಾತ್ರಿ 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ನೇರ ಫೋನಿಂಗ್ ಕಾರ್ಯಕ್ರಮ, 9:15 ಭಾವಗೀತೆಗಳ ಕಾರ್ಯಕ್ರಮ. ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮ. ಯುವವಾಣಿ ಕಾರ್ಯಕ್ರಮದಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕರುಣಾಳುಬಾ ಬೆಳಕೆ. ಡಾ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳುಬಾ ಬೆಳಕೆ ಕಥನಗಳು ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ. ನಾಳೆ ಬೆಳಿಗ್ಗೆ 6:40 ನೇಗಿಲ ಮಿಡಿತ ಕಾರ್ಯಕ್ರಮ. ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಅಗಸೆ ಬೀಜಗಳ ಬಗ್ಗೆ ತಜ್ಞರಾದ ಡಾ ಸ್ನೇಹಾ ಶೀಗೇಹಳ್ಳಿ, ಆಹಾರ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಇವರಿಂದ ಮಾಹಿತಿಯನ್ನ ಕೇಳುವಿರಿ. 6:45 ಹೆಲ್ತ್ ಹೆಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮೂರ್ಛೆ, ಈ ಕುರಿತು ಡಾ ಸತೀಶ್ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು. 7:15 ಬಸವಾದಿ ಶರಣರು ಕಟ್ಟಿದ ಮಾನವತ ಧರ್ಮ, ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು. ನಾಳೆ ಬೆಳಿಗ್ಗೆ 7:45 ಮತ್ತು 8:30 ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ಮಿಕ್ಸ್ ಮೆಲೋಡಿ. 9:35 ಭಾವಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು. 11:00 ಚಿಣ್ಣರ ಬಳಗ. ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಪ್ತಸ್ವರ ಸಂಗೀತ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಸೇವಾ ಮಾಹಿತಿ. ನಾಳೆ ಬೆಳಿಗ್ಗೆ 11:45 ಜನಪದ ಸಂಗೀತ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಹಳ್ಳಿಯ ಶ್ರೀಮತಿ ಪಾರ್ವತಮ್ಮ ಮತ್ತು ತಂಡದವರಿಂದ ಗಂಗಮ್ಮನ ಪದವನ್ನು ಕೇಳುವಿರಿ.

0: ಕೈಗೆ ಬ್ಯಾಂಡೇಜು.
1: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ರವರ ಪರಿಚಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಕುರಿತು ಡಾ ಅತಿಹ್ರ ಎಸ್ ಮತ್ತು ಡಾ ಸುರೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 2:40 ಭಾವಗೀತೆಗಳ ಕಾರ್ಯಕ್ರಮ. 3:00 ಚಲನಚಿತ್ರ ಧ್ವನಿವಾಹಿನಿ, ಚಲನಚಿತ್ರ ಬಬ್ರುವಾಹನ. 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 4:45 ಮನಮಿಡಿದಿಹ ಕ್ಷಣಗಳು ವಿಶೇಷ ಕಾರ್ಯಕ್ರಮ ಸರಣಿ. ನಾಳೆ ಸಂಜೆ 5:00 ಚಿತ್ರಗೀತೆಗಳು ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು, ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಮೂಡಿಬರುವುದು. ನಾಳೆ ಸಂಜೆ 7:45 ಕನ್ನಡ ಭಾಷಣ. ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾ ಕೋರನ ಸರಸ್ವತಿ ಪ್ರಕಾಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ನಾಳೆ ರಾತ್ರಿ 8 ಗಂಟೆಗೆ ಯುವವಾಣಿ ಯುವ ವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಎನ್ಸಿಸಿ ಸಾಧಕರಾದ ಯುಕ್ತೇಶ್ ಎನ್ಆರ್ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ಬಸವರಾಜ್ ಟಿಎನ್. 8:30 ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ರಾತ್ರಿ 10 ಗಂಟೆಗೆ ರವಿ ವಸರಿಯ ಅಖಿಲ ಭಾರತ ಸಂಗೀತ ಸಭಾ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಕೇಳಿದರೆ ಎಲ್ಲಾ ಕಾರ್ಯಕ್ರಮಗಳನ್ನು ನೀವು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ರೇಡಿಯೋ ತರಂಗಾಂತರದಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಅಥವಾ ಇಂಟರ್ನೆಟ್ನಲ್ಲಿಯೂ ಕೂಡ ಕೇಳಬಹುದು. ಹಾಗೆಯೇ ಕಾರ್ಯಕ್ರಮದ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ತಿಳಿಯಬಹುದು. ಜೊತೆಯಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗುತ್ತಲಿದೆ 6:20. ನಮ್ಮ ಮುಂದಿನ ಕಾರ್ಯಕ್ರಮ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಮಯ ಆಗಲಿದೆ 6:00. ದೆಹಲಿ ಕೇಂದ್ರದಿಂದ
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಭಾರತಸ್ಯ ಪ್ರಥಮಂ ನಿಜಕ್ಷೇತ್ರೇ ವಿಕಸಿತಂ ಕಕ್ಷೀಯ ಪ್ರಕ್ಷೇಪಣಯಾನಂ ವಿಕ್ರಮ್ 1 ಶ್ರೀಹರಿಕೋಟಾ ಸ್ಥಿತಾತ್ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರಾತ್ ಪ್ರಣೋದನ ಪ್ರಕ್ರಿಯಾಂ ಸಂಪೂರ್ಯ ಸಫಲತಾಂ ಅಗಾತ್. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕೈರುತ್ ವೈಜ್ಞಾನಿಕ ವೃಂದಃ ಶ್ಲಾಘಿತಃ. ಸಹೈವ ವಿಕ್ರಮ್ 1 ಇತ್ಯಸ್ಯ ಸಾಫಲ್ಯಂ ಭಾರತಸ್ಯಾಂತರಿಕ್ಷ ಯಾತ್ರಾಯಾಃ ಐತಿಹಾಸಿಕಃ ಕ್ಷಣಃ ಇತಿ ಉದ್ಘೋಷಿತಂ. ಆತಂಕವಾದಂ ಪ್ರತಿ ಭಾರತಸ್ಯ ಶೂನ್ಯ ಸಹಿಷ್ಣುತಾ ನ ಕೇವಲಂ ಕಾಚನ ಉಕ್ತಿಃ ಅಪಿತು ಕಶ್ಚನ ದೃಢಃ ಸಂಕಲ್ಪಃ ಇತಿ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅವೋಚತ್. ಗಗನಗರ್ಜನಂ ಪುರಸ್ಸರಂ ವೃಷ್ಟೇಃ ಕಾರಣಾತ್ ಉಪ ಹಿಮಾಲಯ ಪಶ್ಚಿಮ ಬಂಗಾಳ ಸಿಕ್ಕಿಂ ರಾಜ್ಯೇಷು ಶ್ವಃ ಯಾವತ್ ಅತಿವೃಷ್ಟಿಪರ ರಕ್ತವರ್ಣೀಯ ಸಂಕೇತನ. ಅಪಿ ಚ ಟೋಕಿಯೋ ನಗರ್ಯಾಂ ಜಾಪಾನ್ ಓಪನ್ ಪ್ರತಿಯೋಗಿತಾಯಾಃ ಮಹಿಳಾ ಏಕಲ ವರ್ಗಸ್ಯ ಅಂತಿಮ ದ್ವಂದ್ವೇ ಸಸಂಭ್ರಮಂ ಪ್ರವಿಷ್ಟಾ ಪಿವಿ ಸಿಂಧುಃ. ಅಥ ವಾರ್ತಾಃ ವಿಸ್ತರೇಣ. ಭಾರತಸ್ಯ ಪ್ರಥಮಂ ನಿಜ ವಿಕಸಿತಂ ಕಕ್ಷೀಯಾಂತರಿಕ್ಷಯಾನಂ ವಿಕ್ರಮ ಪ್ರಥಮಂ ಅಂತಿಮ ಪ್ರಣೋದನ ಪ್ರಕ್ರಿಯಾಂ ಸಂಪೂರ್ಯ ಕಕ್ಷಾಯಾಂ ಉಪಗ್ರಹಾನ್ ಸಫಲರೂಪೇಣ ಪ್ರವೇಶ್ಯ ಸ್ವಕಕ್ಷಾಂ ಪ್ರಾಪ್ನೋತ್. ಅಸ್ಯ ಯಾನಸ್ಯ ಪ್ರಕ್ಷೇಪಣಂ ಅದ್ಯ ಮಧ್ಯಾಹ್ನೆ 5:25 ಆಂಧ್ರಪ್ರದೇಶಸ್ಯ ಶ್ರೀಹರಿಕೋಟಾಯಾಃ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರಾತ್ ಸಮಜಾಯತ.
3: 2-1-0.
4: And we have liftoff of Vikram 1, India's first private orbital launch
3: vehicle. Liftoff normal.
4: Vikram 1 ne apni udan bhari pratham charan ka prajwalan.
2: Asmakam vartaharena vigyapitam yat anena aitihasika padakshepena bharatam nijakaksha prakshepana kshamatam praptavatsu vishwasya desheshu tritiyanyatamo sanjatah. ಮಿಷನ್ ಆಗಮನ್ ಇತ್ಯಾಖ್ಯೇನ ಅಭಿಯಾನೇನ ವಿಕಸಿತಂ ಏತದ್ ಅಂತರಿಕ್ಷ ಯಾನಂ ಲಘು ಉಪಗ್ರಹಾಣಾಂ ಕೃತೆ ಅಲ್ಪವ್ಯಯಯುಕ್ತಂ ಪ್ರಕ್ಷೇಪಣ ಸೇವಾಯೈ ವರ್ತತೆ. ಭಾರತೀಯ ಅಂತರಿಕ್ಷ ಉಪಕ್ರಮಸ್ಯ ಜನಕಃ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇತ್ಯಾಖ್ಯಸ್ಯ ನಾಮ್ನಾ ವ್ಯಪದಿಷ್ಟಸ್ಯ ಅಸ್ಯ ವಿಕ್ರಮ್ 1 ಯಾನಸ್ಯ ರಚನಾಯಾಂ ತ್ರಿಸ್ತರೀಯ ದೃಢ ಪ್ರಣೋದಕ ಚರಣಾನಿ ಸಹೈವ ಅಮೋಘ ಕಕ್ಷಾ ಪ್ರವೇಶಾಯ ರಮಣ್ ಇತ್ಯಾಖ್ಯಃ ದೇವೇಂದ್ರನ ಗಂತ್ರಂ ಪ್ರಯುಕ್ತಮಸ್ತಿ. ಇದಂ ಯಾನಂ ಉಪಗ್ರಹಾನ್ ಪೃಥ್ವಿ

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ.
1: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ.
2: ನಾವು ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಬೇಕ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವ್ ಏನ್ ಮಾಡೋದು ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು, ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ, ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡ್, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಇಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್. ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು. ನನ್ನ ಸಿಟಿ, ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತಾನೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಏನ್ ಮಾಡೋ ಇದಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿ ಎಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನೂ ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ

0: ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವೊಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ. ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ಡ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ದಾರೆ, ಮತ್ತೆ ಮೈಸೂರಲ್ಲಿ ಇವತ್ತು ಯಾರೋ ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂದ್ರೆ, ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು, ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.
2: ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:35.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಾವು ನೀಡುವಂತಹ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಹೇಳ್ತಾ ಇಂದು ರಾತ್ರಿ 8 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗೆಯೇ ಕೇಳುಗರೆ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಎಲ್ಲಾ ಕಾರ್ಯಕ್ರಮಗಳ ಕುರಿತು ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ಸಂದೇಶದ ಮೂಲಕ ಕಳುಹಿಸಬಹುದು. ನೀವು ಕಳಿಸಿದಂತಹ ಸಂದೇಶಗಳನ್ನ ಕಾರ್ಯಕ್ರಮದ ಮಧ್ಯದಲ್ಲಿ ಓದಲಾಗುತ್ತೆ ಅಂತ ಹೇಳ್ತಾ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527260. 9481572600. ಇಲ್ಲಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಂದೇಶದ ಮೂಲಕ ಕಳುಹಿಸಿ ಅಂತ ಹೇಳ್ತಾ, ಜೊತೆಯಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿ.

0: ಸ್ತ್ರೀಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈನೆಲ್ಲ ಈ ಜಲ್ಲ ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ

0: ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. ಒಂದು ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ

0: ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
1: ಎತ್ತಿಂಗ್ ಮೇವ್ ಹಾಕೋದು, ಕುರಿ ಕಾಯೋದು, ಕೆಲಸ ಮಾಡ್ತಿದ್ದೆ ರಜೆಯಲ್ಲಿ. ಡೈಲಿ 8 ಅವರ್ಸ್ ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟ್ ಅಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಎಸ್ಟಿ ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸೊಪ್ಪೆ, ತಾಳಗುಪ್ಪದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಯಲ್ಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಸಾಹಿತ್ಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5:00 ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಇತ್ತೀಚೆಗೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸದಸ್ಯರು ಆಕಾಶವಾಣಿ ಭದ್ರಾವತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳ ಕುರಿತ ಭಾನುಲಿ ವರದಿಯನ್ನ.
6: ಎಲ್ರಿಗೂ ಭದ್ರಾವತಿ ಮತ್ತು ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರಕ್ಕೆ ಸ್ವಾಗತ ಕೋರುತ್ತಾ ನಾನು ಒಂದು ಕಾರ್ಯಕ್ರಮದ ಸ್ವಲ್ಪ ಒಂದು ಪರಿಚಯ ಕೊಡ್ತೀನಿ. ಆಮೇಲೆ ನಮ್ಮ ತಾಂತ್ರಿಕ ವಿಭಾಗ, ತಾಂತ್ರಿಕ ಅಂತಂದ್ರೆ ಅದು ಒಂದು ಹೃದಯ ಇದ್ದಿನಂಗೆ. ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿಯ ಅಡೆತಡೆ ಇಲ್ದೇನೆ, ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಇಲ್ದೇನೆ ಸುಗಮವಾಗಿ ಸಾಗ್ಬೇಕಂತಂದ್ರೆ ತಾಂತ್ರಿಕ ವಿಭಾಗ ತುಂಬಾನೇ ಮುಖ್ಯ ಪಾತ್ರ ವಹಿಸ್ತದೆ. ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ನಾನು ಈಗ ನಿಮ್ಮನ್ನು ಕೇಳೋದಂದ್ರೆ ಇದರಲ್ಲಿ ಎಷ್ಟು ಜನ ರೇಡಿಯೋ ಕೇಳ್ತೀರಿ? ರೇಡಿಯೋ ಸೆಟ್ ಇದೆ ಕೆಲವೊಬ್ಬರ ಹತ್ರ, ಆದ್ರೂ ಮೊಬೈಲ್ ಅಲ್ಲೂ ಕೂಡ ಬರುತ್ತೆ ತಮ್ಮ ಹತ್ರ ಅಲ್ವಾ? ಇದರಲ್ಲಿ ಎಷ್ಟು ಜನ ಮಹಿಳೆಯರ ಕಾರ್ಯಕ್ರಮ ಕೇಳ್ತೀರಿ ಮತ್ತೆ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಮಧ್ಯಾಹ್ನ ವನಿತಾ ವಿಹಾರ ಅಂತ ಹೇಳಿ ಬರುತ್ತೆ, ಅದರಲ್ಲಿ ಸಾಧಕಿಯ ಪರಿಚಯ ಮಾಡ್ತಾರೆ. ಅಂದ್ರೆ ಕೆಲವೊಬ್ರು ಯಾರಿಗೋ PhD ಪದವಿನ ಮಾಡಿದ್ದಾರೆ, ಅಜ್ಜಂಪುರ ತಾಲೂಕದವರು, ಒಬ್ರು ಸಾಮಾನ್ಯ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ, ಏನು 10ನೇ ಕ್ಲಾಸು ಪಾಸ್ ಆಗಿಲ್ಲ, ಅವರಿಗೆ ಗೌರವ ಡಾಕ್ಟರೇಟ್ ಬಂದಿದೆ. ಅಂದ್ರೆ ಅವ್ರು ಮಾಡೋ ಒಂದು ಸಮಸ್ಯೆ ಎಲ್ಲದರಲ್ಲಿ ಇದ್ದಾರೆ, ಸಾಹಿತ್ಯದಲ್ಲಿದ್ದಾರೆ, ನಾಟಕದಲ್ಲಿದ್ದಾರೆ, ರಂಗಭೂಮಿಯಲ್ಲಿದ್ದಾರೆ, ಸಮಾಜ ಸೇವೆಯಲ್ಲಿದ್ದಾರೆ. ಈ ಒಡಂಬಡಿಕೆ ಅಂತ ಹೇಳ್ತೀವಲ್ಲ, ಅಂದ್ರೆ ಮಧ್ಯಸ್ಥಿಕೆ ವಹಿಸ್ತಾರಲ್ಲ, ಈಗ ಕೋರ್ಟ್ ಆಗ್ಲಿ, ಪೊಲೀಸ್ ಸ್ಟೇಷನ್ ಆಗಿರ್ಲಿ, ಯಾರಿಗೆ ಗೊತ್ತಿರಲ್ಲ ವಿಚಾರ ಅದನ್ನ ವಿಚಾರ ಹೇಳೋದು, ಆಮೇಲೆ ಸ್ಕೀಮ್ಸ್ ಬಗ್ಗೆ ಹೇಳೋದು, ಈ ತರ ಎಲ್ಲದರಲ್ಲಿ ಇದಾವೆ. ಒಂದ್ ದಿವಸನೂ ಅವರು ಯಾವತ್ತೂ ರೆಸ್ಟೇ ತಗೊಂಡಿಲ್ಲ, ಲೀವೇ ತಗೊಳ್ಳೋದಿಲ್ಲಂತೆ. ಅದು ಒಂದು ಕಾರಣ ಇದೆ, ಅವರು ಮಧ್ಯ ವಯಸ್ಸಿನಲ್ಲಿ ಅವ್ರ ಹಸ್ಬೆಂಡ್ ತೀರ್ಕೊಂಡ್ ಬಿಟ್ರು. ಸೊ ತೀರ್ಕೊಂಡ್ ಬಿದ್ದಾಗ ಇಡೀ ಕುಟುಂಬದ ಒಂದು ಭಾರ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಬಿತ್ತು. ಹೆಂಗಪ್ಪ ಮಾಡ್ಬೇಕು ಅಂತಂತ ಹೇಳಿ ಹಗಲು ರಾತ್ರಿ ದುಡ್ದು ಒಬ್ಬ ಮಗಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದಾರೆ, ಇನ್ನೊಬ್ಳು ಮಗಳು ಓದ್ತಾ ಇದ್ದಾರೆ, ಒಳ್ಳೆ ಒಂದು ಸಂಬಂಧ ಮಾಡಿಬಿಟ್ಟು ಬೆಂಗಳೂರಲ್ಲಿ ಮದುವೆ ಮಾಡಿದ್ದಾರೆ, ಹುಡುಗನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಈಗ ಮೊನ್ನೆ ನಾನೇ ಸಂದರ್ಶನ ಮಾಡಿದೆ ಅವರಿಗೆ, ತುಂಬಾ ಹೆಮ್ಮೆ ಆಯ್ತು ನನಗೆ. ಸೊ ಈಗ ಇದರಲ್ಲಿ ಈಗ ಆಕಾಶವಾಣಿಯಲ್ಲಿ ನಿಮಗೆ ನಾವು ಮಾಹಿತಿ, ಮನರಂಜನೆ ಮತ್ತೆ ಶಿಕ್ಷಣ ಈ ಮೂರು ಉದ್ದೇಶದಿಂದ ಆರಂಭ ಆಗಿದ್ದು. ಮಾಹಿತಿ ಅಂದ್ರೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ವೈದ್ಯಕೀಯ ಒಂದು ಸಲಹೆ ಆಗಿರ್ಬೋದು, ಕೃಷಿ ಸೇವೆಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಎಲ್ಲಾದ್ರಲ್ಲೂ ಎಲ್ಲಾ ರಂಗದ ಒಂದು ಮಾಹಿತಿನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಬೆಳಿಗ್ಗೆ ನೀವು 6 ಗಂಟೆಗೆ ಆನ್ ಮಾಡಿದರೆ ರಾತ್ರಿ 11 ಗಂಟೆವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳು ಇರ್ತವೆ. ಭಾವಗೀತೆ ಇರ್ತದೆ, ಚಿತ್ರಗೀತೆ ಇರ್ತದೆ, ನೀವು ಕೇಳಿದ ಇಷ್ಟಪಟ್ಟ ಚಿತ್ರಗೀತೆ ಇರ್ತದೆ, ನೀವು ಪತ್ರ ಹಾಕಿರೋದು ಅದು ಪೋಸ್ಟ್ ಕಾರ್ಡ್ ಇನ್ನೂ ಇದೆ ನಮ್ಮ ಹತ್ರ, ಪೋಸ್ಟ್ ಕಾರ್ಡ್ ಬರೀತಾರೆ ನೋಡಿ ಇಂಥದೇ ಇಂಥ ಸಾಂಗ್ ಹಾಗೆ ಇದು ಮರಿ ಅದು ಇನ್ನೂ ಬರ್ತವೆ ನಮಗೆ. ಸೊ ಆ ಮುಖಾಂತರನು ಕೇಳ್ತಾರೆ, ನೇರ ಪ್ರಸಾರದಲ್ಲಿ ಇರ್ತಾರೆ. ಆಮೇಲೆ ನಿಮ್ಮ ಒಂದು ಇದು ಅಪೇಕ್ಷೆ ಮೇರೆಗೆ ನೇರ ಪ್ರಸಾರ ಕೂಡ ಮಾಡ್ತೀವಿ. ಈಗ ಸಪೋಸ್ ಸರ್ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ನೀವು ಸ್ಕೀಮ್ಸ್ ಬಗ್ಗೆ ಯಾಕೆ ಹೇಳೋದಿಲ್ಲ ಅಂತ ಹೇಳಿದಾಗ ಆ ತರದ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವೇನೇ ಮಾಡಿದ್ರು ಇದು ಸಮಾಜಕ್ಕೆ ಪೂರಕವಾದ

ಮತ್ತು ಅಭಿವೃದ್ಧಿಗೆ ಪೂರಕ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಾವು ಏನೇ ಮಾಡಿದ್ರು. ಇದರಲ್ಲಿ ಸರ್ಕಾರಿ ಸಂಸ್ಥೆ ಇದು, ಸೊ ಇದರಲ್ಲಿ ನಮಗೆ ಯಾವುದೋ ಒಂದು ಹಣ ಪಡೆಯೋದು ಅಥವಾ ಹಣ ತಗೊಂಡು ಇದು ಮಾಡೋದು ಆ ಥರದ ಏನೂ ಇಲ್ಲ. ಇದೆ ಅದು ಯಾವುದಂದ್ರೆ ಅಡ್ವರ್ಟೈಸ್ ಮುಖಾಂತರ ತಗೊಳ್ತೀವಿ. ಅಂದ್ರೆ ಈಗ ನೀವು ಜಾಹೀರಾತು ಕೊಡ್ತೀರಲ್ಲ ಪೇಪರಲ್ಲಿ, ಪೇಪರಲ್ಲಿ ಜಾಹೀರಾತು ಕೊಡ್ತಾರೆ ನೋಡಿ ಪ್ರಕಟಣೆ ತರದ್, ಅದೇ ತರ ನಾವು ಕೂಡ ಮಾಡ್ತೀವಿ. ಅದು ನಮ್ಗೆ ಈಗ ಅದನ್ನು ಹಚ್ಚಿದ್ದಾರೆ, ಯಾಕಂದ್ರೆ ಬರೀ ಪುಕ್ಕಟ್ಟೆ ಪುಕ್ಕಟ್ಟೆ ಅಂತಂದ್ರೆ ಯಾರು ವ್ಯಾಲ್ಯೂ ಮಾಡೋದಿಲ್ಲ. ಒಂದ್ ಸ್ವಲ್ಪ ನೀವು ಕೂಡ ದುಡಿಯೋದನ್ನ ಕಲೀರಿ ಅಂತಂದ್ ನಿನ್ನ ನಮಗೂ ಅದು ಮಾಡಿದ್ದಾರೆ. ಒಂದು ನಾಲ್ಕೈದು ವರ್ಷ ಏನೋ 10 ವರ್ಷ ಆಯ್ತು ಆ ತರ ಮಾಡಿದ್ದಾರೆ. ನಮಗೂ ಕೂಡ ಟಾರ್ಗೆಟ್ ಇರುತ್ತೆ, ವರ್ಷಕ್ಕೆ ಇಷ್ಟು ನೀವು ಗಳಿಸ್ಬೇಕು ಅಂತಾನೆ ಇರುತ್ತೆ. ಯಾಕಂದ್ರೆ ಈಗ ಪ್ರತಿಯೊಂದು ನೋಡ್ತಾ ಇರೋದು ಅದೇ ಅಲ್ವಾ, ವಾಟ್ ಇಸ್ ದ ಔಟ್ಕಮ್ ಅಂತಾರೆ, ಏನು ಹೊರಗಡೆ ಏನು ಬರುತ್ತೆ. ಹೌದು ನಾವು ಕೊಡ್ತಾ ಇದ್ದೀವಿ, ಈಗ ಕೃಷಿ ಚಟುವಟಿಕೆಗಳಿಂದ ತಮಗೆ ಗೊತ್ತಿದೆ, ಗೊಬ್ಬರ ಬೀಜ ಎಲ್ಲ ಹಾಕಿರ್ತಿ, ಕೊನೆಗೆ ಏನ್ ಬಂತಪ್ಪ ಅಂತ ಹೇಳಿ ಅದೇ ತರ ಇದ್ ಮಾಡ್ತಾ ಇದ್ದಾರೆ. ಸೊ ಜಾನಪದ ಗೀತೆಗಳು ಕೂಡ ಪ್ರಸಾರ ಆಗುತ್ತೆ ಪ್ರತಿ ದಿವಸ 12 ಗಂಟೆಗೆ. ಹೆಚ್ಚಿನ ಹೆಚ್ಚು ಕಡೂರು ಮತ್ತೆ ಬೀರೂರು ಅಂದ್ರೆ ಮಹಿಳೆಯರು ಜಾಸ್ತಿ ಅದ್ರಲ್ಲಿ ಭಾಗವಹಿಸ್ತಾರೆ, ಅವರೇ ಆ ಕಡೆನವರು ಜಾಸ್ತಿ. ಕಡೂರು, ಬೀರೂರು, ಅಜ್ಜಂಪುರ, ಆಮೇಲೆ ಅರಸೀಕೆರೆ ಜಾಸ್ತಿ ನಾವು ಆ ಕಡೆನವರೇ ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ. ಮತ್ತೆ ಈಗ ಕಾರ್ಯಕ್ರಮದಲ್ಲಿ ವೈದ್ಯಕೀಯದ್ದು ಕೂಡ ಇದೆ, ಸಮಾಜ ಸೇವೆ ಮಾಡಿರ್ತಕ್ಕಂಥವ್ರದ್ದು ಕೂಡ ಇದೆ, ಕೃಷಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಕೂಡ ಇದೆ, ಶಿಕ್ಷಣ ಈಗ PS ಸಂಸ್ಥೆ ಆಗಿರ್ಬೋದು ಅಥವಾ ಬೇರೆ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ ಕಾಲೇಜ್ ಆಗಿರ್ಬೋದು. ಆಯಾ ಸಮಯದಲ್ಲಿ ಈಗ ನೋಡಿ, ಈಗ ITI ಈಗ ಅಡ್ಮಿಷನ್ ಶುರು ಆಯ್ತದೆ, ಅಂತ ಸಮಯದಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಏನ್ ಅವಕಾಶ ಇದೆಯಪ್ಪ. ಈಗ PUC ಆದ್ಮೇಲೆ ಏನ್ ಮಾಡ್ಬೇಕು ಕೆಲವರು ಗೊತ್ತೇ ಆಗೋದಿಲ್ಲ ಏನ್ ಮಾಡ್ಬೇಕು, ಯಾಕಂದ್ರೆ ಅವ್ರು ಯಾರು ಇರೋದಿಲ್ಲ ಹಿಂದಿ ಹೇಳೋರು, ಅಂದ್ರೆ ಹಿಂಗ್ ಮಾಡಪ್ಪ ಹಿಂಗಿಲ್ಲಪ್ಪ ಅಂತ ಯಾರು ಹೇಳೋರು ಇರೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅವರು, ಅವ್ರಿಗೆ ಇಷ್ಟ ಬಂದಂಗೆ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಆದ್ರೆ ಅವ್ರಿಗೆ ದಾರಿ ಗೊತ್ತಾಗೋದಿಲ್ಲ, ಎಲ್ಲೋ ಹೋಗಿ ಯಾವುದೋ ಒಂದು ಇದು ಮಾಡಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಅಂತವರಿಗೆ ಒಂದು ಗೈಡೆನ್ಸ್ ತರ, ಅಂದ್ರೆ ನಮ್ಮ ಆಕಾಶವಾಣಿ ಮುಖಾಂತರ ಅವ್ರಿಗೆ ಒಂದು ಸಲಹೆ ತರ ನಾವು ಕರೆಸ್ಬಿಟ್ಟು ಅದನ್ನ ಮಾಡ್ತೀವಿ, ಪ್ರೋಗ್ರಾಮ್ನ ಮಾಡ್ತೀವಿ. ಮತ್ತೆ ಹಿರಿಯ ಜೀವಿಗಳಿಗೆ, ಹಿರಿಯರಿಗೆ ಕೂಡ ನಾವು ಕಾರ್ಯಕ್ರಮ ಇರುತ್ತೆ, ಹಿರಿಯರ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು. ಸೊ ಈ ತರ ವಿವಿಧ ಕಾರ್ಯಕ್ರಮ ಇದು ನಾವು ಕಂಡುಕೊಂಡಿರೋ ಹಾಗೆ ಯಾವ ಒಂದು ಚಾನಲ್ ನಿಮ್ಗೆ ಸಿಗೋದಿಲ್ಲ ಅಲ್ವಾ. ನೀವು TV ಎದುರು ಕುಂತಿದ್ರೆ ಯಾವುದೋ ಒಂದು ಧಾರಾವಾಹಿನ ಇನ್ನೇನು ಏನ್ ನಿಮ್ಗೆ ಅದರಲ್ಲಿ ಒಂಥರ ಇದು ಹುಟ್ಟಿಸುತ್ತೆ, ಏನ್ ಏನಾಗುತ್ತೋ ಅಂತ ಅನ್ನೋ ಹಾಗೆ ನಿಮ್ಮಲ್ಲೇ ಒಂಥರ ಕುತೂಹಲ, ಏನೋ ನಿಮ್ಮಲ್ಲೇ ಒಂಥರ ಹೃದಯ ಬಿಡುತ್ತೆ ಜಾಸ್ತಿ ಆಗುವಾಗ ಮಾಡುತ್ತೆ ಅದು. ಬಟ್ ಆಕಾಶವಾಣಿಯಲ್ಲಿ ಹಾಗಿಲ್ಲ, ನೀವು ಈ ಪ್ರಶಾಂತವಾಗಿ ಆರಾಮಾಗಿ ನಿಮ್ಮ ಜೋಬಲ್ಲಿಯೋ ಅಥವಾ ನಿಮ್ಮ ಪರ್ಸಲ್ಲೋ ಅದನ್ನ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಕೇಳ್ಕೊಂತ ಕೆಲಸ ಮಾಡ್ಬೋದು ಅಲ್ವಾ. ರೈತರು ಕೂಡ, ಈ ಕೆಲವೊಂದು ರೈತರು ನಾನು ನೋಡಿದ್ದೀನಿ, ಆ ನೇಗಿಲಿಗೆ ನೊಗಕ್ಕೆ ಮೊಬೈಲ್ನ ಕಟ್ಬಿಟ್ಟು ಬೇಸಾಯ ಮಾಡ್ತಾ ಇರ್ತಾರೆ, ಹಾಡು ಕೇಳ್ತಾ ಇರ್ತಾರೆ ಈ ತರದ್ದು. ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳು ನಾವು ಜನರಿಗೋಸ್ಕರನೇ ಮಾಡ್ತಾ ಇರೋದು. ನಾವು ಕೂಡ ಒಂದು ರೀತಿ ಎಂಜಾಯ್ ತರನೇ ನಾವು ಕೂಡ ಹೇಳೋದಾದ್ರೆ, ಅಂದ್ರೆ ಸರ್ಕಾರೇತರ ಸಂಸ್ಥೆ ಇರುತ್ತೆ ನೋಡಿ, ಯಾವ ರೀತಿ ನೀವೀಗ ಸರ್ಕಾರೇತರ ಸಂಸ್ಥೆಯಲ್ಲಿ ಚಟುವಟಿಕೆಯಲ್ಲಿ ತೊಡಸ್ಕೊಂಡ್ರೆ ಅದೇ ತರ ನಮ್ದು ಕೂಡ ಒಂದು ರೀತಿಯಿಂದ ಹೇಳೋದಾದ್ರೆ. ಆದ್ರೆ ನಮ್ಗೆ ಸರ್ಕಾರದಿಂದ ಸಪೋರ್ಟ್ ಇದೆ, ಸರ್ಕಾರದಿಂದ ಸಪೋರ್ಟ್ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ನಿಮ್ಗೆ ನೀಡತಕ್ಕಂತ ಒಂದು ಕಾರ್ಯಕ್ರಮ ಏನೇ ಇರಲಿ ಅದ್ರ ಬಗ್ಗೆ ನೀವು ವಿಮರ್ಶೆನೂ ಮಾಡಬಹುದು, ಅಥವಾ ಇದು ಸರಿ ಇಲ್ಲ ಅಂತಾನೂ ಹೇಳ್ಬಹುದು, ಅಥವಾ ಇಂಥದೇ ಬೇಕಂತೂ ಕೂಡ ಹೇಳ್ಬಹುದು. ಬಟ್ ಈಗಿನ ಒಂದು ಇದರಲ್ಲಿ ಏನಂತಂದ್ರೆ ಸ್ವಲ್ಪ ಕಾರ್ಮೋಡ, ಈ ಬಣ್ಣದ ಲೋಕದಲ್ಲಿ ಸ್ವಲ್ಪ ಕಾರ್ಮೋಡ ಕವಿದಿನಂಗ ಆಗಿದೆ, ಅಂದ್ರೆ ಯಾರಪ್ಪ ಕೇಳ್ತಾರೆ ಅಥವಾ ಯಾರಪ್ಪ ಅಂತ. ಬಟ್ ಇದು ಒಂದು ಅಮೃತ ಕೊಡ್ತಕ್ಕಂಥದ್ದು. ಇಲ್ಲಿವರೆಗೆ ಈಗ 90ನೇ ವರ್ಷ ಆಕಾಶವಾಣಿ ಆರಂಭ ಆಗಿ 90ನೇ ವರ್ಷ ಸಂಭ್ರಮ. ಈಗ ಇಂಥ ಸಂಸ್ಥೆ ಎಷ್ಟೋ ಬಂದು ಹೋದು ಪ್ರೈವೇಟ್, ಅವು 1 ವರ್ಷದಲ್ಲಿ ಮುಚ್ಕೊಂಡು ಹೋದ್ರು ಅವರು. ಬಟ್ ಇದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ನಿರಂತರವಾಗಿ ಜನಸೇವೆಯನ್ನು ಮಾಡ್ತಕ್ಕಂಥದ್ದು, ನಿರಂತರವಾಗಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮಗಳನ್ನ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು, ಇನ್ನು ಬೇರೆ 10 ಹಲವು ಒಂದು ಯೋಜನೆಗಳ ಬಗ್ಗೆ ಪ್ರಸಾರ ಮಾಡಿಕೊಂಡಿರೋದಕ್ಕೋಸ್ಕರ ಇನ್ನೂ ಕೇಳೋರು ಇದ್ದಾರೆ. ತಮ್ಮ ಮನೆಯಲ್ಲಿ TV ಇದ್ರು ಕೂಡ ರೇಡಿಯೋ ಸೆಟ್ ಇಟ್ಕೊಂಡಿದ್ದಾರೆ, ಪಕ್ಕದಲ್ಲಿ TV ಇರುತ್ತೆ, ಈ ಕಡೆ ರೇಡಿಯೋ ಇರುತ್ತೆ, ಇದಾರೆ. ನಾವು ಇಲ್ಲ ಅಂತ ಹೇಳೋದಿಲ್ಲ, ಅಂದ್ರೆ ಹಳೆ ಒಂದು ತಲೆಮಾರಿನವರು. ಈಗಿನವರು ಇದಾರೆ, ಹಾಡ ಕೇಳ್ತಾರೆ ಮತ್ತೊಂದು ಟ್ಯೂನ್ ಮಾಡ್ತಾರೆ, ಬೇರೆ ಕಡೆ ಟ್ಯೂನ್ ಮಾಡ್ಬಿಡ್ತಾರೆ, ಬೋರ್ ಆಯ್ತಂದ್ರೆ. ಈಗ ಪೇಷನ್ಸ್ ಇಲ್ಲ, 5 ನಿಮಿಷ ಕೇಳಿದ ತಕ್ಷಣವೇ ಬೇರೆ ತಿಳಿಸ್ಬಿಡ್ತಾರೆ. ಅವ್ರಿಗೆ ಕೇಳೋದು ಒಂದು 1/2 ಗಂಟೆ ಕೇಳ್ಬೇಕು, ಯಾರ ಹತ್ರನು ಇಲ್ಲ, ಎಲ್ಲ ಅರ್ಜೆಂಟ್ ಆಗ್ಬೇಕು. ಸೊ ಅದು ಇವಾಗಿಂದ ಒಂದು ಫುಡ್ ಅಂತ ಹೇಳ್ಬಹುದು, ಅಥವಾ ಇವಾಗಿನ ಒಂದು ವಾತಾವರಣ ಅಂತ ಹೇಳ್ಬಹುದು. ಹಿಂದೆ ಎಲ್ಲ ಸಾವಯವ ಕೃಷಿ ಬಗ್ಗೆ ತುಂಬಾನೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು, ನಾನು ಮಂಗಳೂರಲ್ಲಿದ್ದೆ, ಅಲ್ಲಿ ತುಂಬಾ ಚೆನ್ನಾಗಿದೆ ಚಟುವಟಿಕೆಗಳು ಏನಿದಾವಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದು. ಸಾವಯವ ಕೃಷಿ ಆಗಿರ್ಲಿ, ಸಾಲ ಕೊಡೋದ್ರಲ್ಲಾಗಿರ್ಲಿ, ಅಥವಾ ಬೇರೆ ಇನ್ನೂ
ಪ್ರತಿಯೊಂದು ದಿವಸನೂ ಒಂದೊಂದು ಕಾರ್ಯಕ್ರಮ ಇರ್ತದೆ. ಒಂದೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ದಿವಸ ಎಲ್ಲ ಅಧಿಕಾರಿಗಳನ್ನ ಸೇರಿಸ್ಕೊಂಡ್ಬಿಟ್ಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಸರ್ಕಾರಿ ಅಧಿಕಾರಿಗಳನ್ನ. ಯಾಕಂದ್ರೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಬಗ್ಗೋದಿಲ್ಲ ಅಷ್ಟೊಂದು ಆ ಒಂದು ಸೈಡಲ್ಲಿ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯಾವಾಗ ಬಂತ ತಕ್ಷಣ ಎದ್ದು ಬಿಡ್ತಾರೆ ಅವರು.

0: ಕೂಡ ಅವರು ಸ್ವಲ್ಪ ಅವರಿಗೂ ಕೂಡ ಇದಾಗುತ್ತೆ, ಏನು ನಾವು ಹೋಗ್ಬೇಕು, ನಾವು ಕೂಡ ಅವರಲ್ಲಿ ಸೇರ್ಕಬೇಕು, ಮಾಡಬೇಕು, ಏನಾದರೂ ಮಾಹಿತಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾನೇ ಆ ಒಂದು ಭಾಗದಲ್ಲಿ ತುಂಬಾನೇ ಉಡುಪಿ ನಾನು ಕಂಡುಕೊಂಡಿರೋ ಹಾಗೆ ಉಡುಪಿ ಮತ್ತೆ ಕುಂದಾಪುರ ಆಮೇಲೆ ಕಾಸರಗೋಡಿನ ಕೆಲವೊಂದು ಬಾರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ಭಾಗದಲ್ಲಿ. ಅಂದ್ರೆ ಶಿವಮೊಗ್ಗ ತನಕ ಚೆನ್ನಾಗಿನೇ ಇದೆ, ಈ ಕಡೆಯಿಂದ ಉತ್ತರ ಕರ್ನಾಟಕ ಸ್ವಲ್ಪ ನನಗನ್ಸುತ್ತೆ ಅಲ್ವಾ ಮೇಡಮ್ ಸ್ವಲ್ಪ. ಸೊ ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತುಂಬಾನೇ ಜನರ ಒಂದು ಹಿತ ಕಾಪಾಡೋದ್ರಲ್ಲಿ, ಜನರ ಒಂದು ಕಷ್ಟಗಳನ್ನ ಯಾರು ಸರ್ಕಾರ ಕೇಳೋದಿಲ್ವೋ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೇಳ್ತಾರೆ, ಹತ್ರ ಹೋಗ್ತಾರೆ, ಏನ್ ಕಷ್ಟ ಇದೆ ಏನಿಲ್ಲ ಆದಷ್ಟು ಸಹಾಯ ಮಾಡ್ತಾರೆ. ವ್ಯವಹಾರ ಇದ್ದಿರಬಹುದು ಅದು ಬೇರೆ ವಿಚಾರ ಅಲ್ವಾ, ಬಟ್ ಒಂದು ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಥವಾ ಒಂದು ಮಹಿಳೆ ಕಷ್ಟದಲ್ಲಿದ್ದಾನೆ ಅಂದ್ರೆ ಅಲ್ಲಿ ಮನೆ ತನಕ ಹೋಗಿ ಕೂಡ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಅಂದರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಯಾಕಂದ್ರೆ ನಾನು ಅಲ್ಲಿದ್ದಾಗ ಇದೆಲ್ಲ ಅನುಭವಿಸಿದ್ದೆ. ನಾನು ಕೂಡ ಹೋಗ್ತಿದ್ದೆ ಅವರು ಒಂದು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು ಅಲ್ಲಿ ಹೋಗಿ ನಾನು ರೆಕಾರ್ಡ್ ಮಾಡ್ಕೊಂಡು ಬಂದು ಅದನ್ನೇ ಪ್ರಸಾರ ಮಾಡ್ತಿದ್ದೆ. ನಾನು ಕಾವಂದ್ರ ಹತ್ರ ಕೂಡ ನಾನು ಹೋಗಿದ್ದೆ ಮೊದಲನೇ ವಿಶ್ವ ತುಳು ಸಮ್ಮೇಳನದಲ್ಲಿ, ನಾನು ಮೊದಲು ಹೋಗಿ ಅವರ ಹತ್ರ ರೆಕಾರ್ಡ್ ಮಾಡಿಕೊಂಡು ಅದನ್ನ ಪ್ರಸಾರ ಮಾಡಿದವನು ನಾನು ಮೊಟ್ಟ ಮೊದಲನೇ ವ್ಯಕ್ತಿ ನಾನು ಆ ಒಂದು ಭಾಗದಲ್ಲಿ. ಆಮೇಲೆ ಹಿಂದೆ ಆಮೇಲೆ ಇನ್ನೂ ಬೇರೆ ಬೇರೆ ಆಯ್ತು, ಎರಡನೇ ವಿಶ್ವ ತುಳು ಆಯ್ತು ಅನ್ಸುತ್ತೆ ಮೇಡಮ್ ಅಲ್ವಾ, ಬಟ್ ಮೊದಲನೇ ವಿಶ್ವ ತುಳು ಸಮ್ಮೇಳನಕ್ಕೆ ನಾನು ಇದ್ದೆ ಅಲ್ಲಿ. ಇಡೀ ಒಂದು ವಾರದ ಕಾರ್ಯಕ್ರಮನ ನಾನು ಪೂರ್ತಿ ನೇರ ಪ್ರಸಾರದಲ್ಲಿ ಅಲ್ಲಿ ನಾನು ಮಾಡಿದ್ದೆ, ನಾನು ನಮ್ಮ ತಾಂತ್ರಿಕ ವಿಭಾಗರ ಒಂದು ಸಹಕಾರದೊಂದಿಗೆ ಅವರ ಒಂದು ಸಹಾಯದೊಂದಿಗೆ. ಆಮೇಲೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಆಮೇಲೆ ಕೇಳಿ, ಕಾರ್ಯಕ್ರಮದ ಕುರಿತು ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಈಗ ಮುಂದುವರೆದು ತಾಂತ್ರಿಕ ವಿಭಾಗದ ಮುಖ್ಯಸ್ಥರು ಅಂದ್ರೆ ತಾಂತ್ರಿಕ ವಿಭಾಗದಲ್ಲಿ ಏನೇನು ಒಂದು ಕಾರ್ಯಚಟುವಟಿಕೆಗಳು ಮಾಡ್ತಾರೆ, ಯಾವ ರೀತಿಯಿಂದ ಹೇಗೆ ಏನ್ ಕತೆ, ಕಾರ್ಯಕ್ರಮಕ್ಕೆ ಪೂರಕವಾಗಿ ಯಾವ ರೀತಿಯಿಂದ ಅವರು ಬೆನ್ನೆಲುಬು ಆಗಿದ್ದಾರೆ ಅಂತ ಅನ್ನೋದನ್ನ ಕೃಷ್ಣಪ್ಪ ಅವರು ಹೇಳ್ತಾರೆ.
1: ಎಲ್ರಿಗೂ ನಮಸ್ಕಾರ, ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಒಂದು ಆಕಾಶವಾಣಿ ಕೇಂದ್ರಕ್ಕೆ ಎಲ್ಲ ಹಿರಿಯವರು ಮಾತೃಶ್ರೀ ಸಮಾಜದಂತ ಬಹಳಷ್ಟು ಜನ ಹೆಣ್ಮಕ್ಳುಗಳೆಲ್ಲ ಬಂದಿದ್ದೀರಾ, ಬಹಳ ಸಂತೋಷ. ಯಾಕೆಂದ್ರೆ ಮೊದಲಿನಿಂದಲೂ ಕೂಡ ಈ ಧರ್ಮಸ್ಥಳದ ಒಂದು ಈ ಗ್ರಾಮೀಣ ಉದ್ಯೋಗ ಈ ಸಂಸ್ಥೆಗಳು, ಸ್ವಸಹಾಯ ಸಂಸ್ಥೆಗಳು, ಸ್ತ್ರೀ ಸಂಘಗಳು, ಈ ರೀತಿ ಒಂದು ಸಮಾಜದಲ್ಲಿ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನ ಧರ್ಮಸ್ಥಳದ ವತಿಯಿಂದ ಹಮ್ಮಿಕೊಂಡು ಈ ಸಮಾಜಕ್ಕೆ, ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆನ ನೀವೆಲ್ಲರೂ ಕೊಡ್ತಾ ಇದ್ದೀರಾ. ಇವತ್ತು ವಿಶೇಷವಾಗಿ ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ಆಕಾಶವಾಣಿಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೀತವೆ, ಯಾರಾದರೂ ಆಕಾಶವಾಣಿ ಮೊದಲು ಬಂದಿದ್ರಾ ಅಥವಾ ಇದು ಮೊದಲನೇ ಸಾರಿ ಬರ್ತಾ ಇರೋದು, ಇದಕ್ಕಿಂತ ಮೊದಲು ಬಂದಿದ್ರಾ? ಯಾಕೆಂದ್ರೆ ನೀವು ರೇಡಿಯೋದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರೋಗ್ರಾಮ್ನ ಕೇಳ್ತಾ ಇರ್ತೀರಾ, ಆದರೆ ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ತಾರೆ ಅನ್ನೋದು ನೀವು ಪ್ರತ್ಯಕ್ಷವಾಗಿ ನೋಡಿರೋದಿಲ್ಲ. ಈ ಒಂದು ಅವಕಾಶ ಸಾಮಾನ್ಯವಾಗಿ ನಾವು ಬೇರೆ ನಮ್ಮ ಈ ಕಾಲೇಜಿಂದ, ಇನ್ಸ್ಟಿಟ್ಯೂಷನಿಂದ, ಐಟಿಐ ಅಥವಾ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಕಾಲೇಜಿಂದ ಯಾರಾದರೂ ಬರಬೇಕು ಅಂದರೆ ಅವ್ರನ್ನ ನಾವು ಚಾರ್ಜಸ್ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಒಂದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ರೇಟ್ ಫಿಕ್ಸ್ ಮಾಡಿರುತ್ತೆ. ಆದರೆ ನಿಮಗೆ ಆ ರೀತಿ ಯಾವುದೇ ಒಂದು ಶುಲ್ಕ ಇರೋದಿಲ್ಲ, ಅಮೌಂಟ್ ಏನೂ ಇರೋದಿಲ್ಲ ನಿಮಗೆ. ಯಾಕೆಂದ್ರೆ ನಮಗೆ ಹೆಮ್ಮೆ ನೀವೆಲ್ಲ ಬಂದು ನಮ್ಮ ಆಕಾಶವಾಣಿನ ನೋಡೋದು ಮತ್ತು ನಮ್ಮ ಆಕಾಶವಾಣಿಗಳ ಕಾರ್ಯಕ್ರಮವನ್ನು ಕೇಳ್ತಾ ಇರೋದು ಭಾಳ ಸಂತೋಷ. ನಮ್ಮಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಆಕಾಶವಾಣಿ ನಮ್ಮ ಸಾರ್ವಜನಿಕರಿಗೆ, ಈ ದೇಶದ ಜನಗಳಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಒಂದು ಸಮಾಜದ ಬಗ್ಗೆ ಆಗಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಎಲ್ಲ ರೀತಿಯ. ಮತ್ತು ಇದಕ್ಕಾಗಿ ನೀವು ಯಾರು ಯಾವುದೇ ರೀತಿಯಾದಂಥ ಈಗ ನೀವು ಯಾವುದೇ ಬೇರೆ ಒಂದು ಚಾನೆಲ್ ಅಥವಾ ಕಾರ್ಯಕ್ರಮ ಪ್ರೋಗ್ರಾಮನ್ನು ನೋಡಬೇಕು ಅಂದರೆ ಅದಕ್ಕೆ ನೀವು ಅಮೌಂಟ್ ಇಷ್ಟು ಅಮೌಂಟ್ ಅಂತ ಕೊಡಬೇಕಾಗುತ್ತೆ. ಆದರೆ ಆಕಾಶವಾಣಿ ಕಾರ್ಯಕ್ರಮ ನೋಡೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಮೌಂಟ ನೀವು ಕೊಡೋಂಗಿರೋದ. ಈಗ ಸಾಮಾನ್ಯವಾಗಿ ರೇಡಿಯೋ ಭಾಳಷ್ಟು ಮನೆಗಳಲ್ಲಿ ರೇಡಿಯೋ ಸೆಟ್ಟಿಂದು ಕೆಲವರು ಇಟ್ಕೊಂಡಿರ್ತೀರ. ಯಾರು ರೇಡಿಯೋ ಇಲ್ಲ ಅವರು ಮೊಬೈಲಲ್ಲೂ ಕೂಡ ಈಗಿನ ಕಾರ್ಯಕ್ರಮಗಳನ್ನು ಕೇಳ್ಬೋದು. ಮೊಬೈಲಲ್ಲಿ ಭಾಳಷ್ಟು ಆ್ಯಪ್ ಇದ್ದಾವೆ, ಅದರಲ್ಲೂ ನ್ಯೂಸ್ ಆನ್ ಏರ್ ಅಂತ ಒಂದು ಆ್ಯಪ್ ಇದೆ, ನ್ಯೂಸ್ ಆನ್ ಏರ್. ಅದನ್ನ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮ ಯಾರಾದರೂ ಗೊತ್ತಿರೋಂಥವ್ರು ಮಕ್ಕಳಿಗೆ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ತಾರೆ, ನ್ಯೂಸ್ ಆನ್ ಏರ್. ಅದರಲ್ಲಿ ನೀವು ನಮ್ಮ ಆಕಾಶವಾಣಿದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ಬೋದು. ಭದ್ರಾವತಿ ಕಾರ್ಯಕ್ರಮ, ಇದೇ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ಟ್ರಾನ್ಸ್ಮಿಟರಿಂದ ಬರುತ್ತೆ, ಮತ್ತೆ ನಿಮಗೆ ಬೇರೆ ಆಕಾಶವಾಣಿ ಕಾರ್ಯಕ್ರಮ ಬೆಂಗಳೂರದ್ದು ಕೇಳಬೇಕು ಅಂದ್ರೆ ಕೇಳ್ಬೋದು. ಸೊ ಮೊಬೈಲ್ನಲ್ಲಿ ನೀವು ನ್ಯೂಸ್ ಆನ್ ಏರ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಆಕಾಶವಾಣಿ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ಬೋದು. ಇಲ್ಲ ನಿಮಗೆ ಕೆಲಸಗಳನ್ನ ಮಾಡಿಕೊಂಡು ಮೊಬೈಲ್ ಇಲ್ಲ ಆದರೂ ಕೂಡ ಈಗೆಲ್ಲ 1.5-2,000 ರೂಪಾಯಿನಲ್ಲಿ ಒಂದು ಒಳ್ಳೆ ರೇಡಿಯೋ ಸೆಟ್ಗಳು ಇತ್ತೀಚೆಗೆ ಭಾಳಷ್ಟು ಒಳ್ಳೆ ಸೆಟ್ಗಳು ಬರ್ತಾ ಇದೆ. ಒಂದ್ಸರಿ ತಗೊಂಡ್ರೆ ನಿಮಗೆ ನೀವು ಇರೋವರೆಗೂ ಕೇಳ್ತಾ ಇರ್ಬೋದು ಕಾರ್ಯಕ್ರಮಗಳನ್ನ. ಇದರಲ್ಲಿ ಏನಂದ್ರೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ಕೊಂಡು ಸೊ ನಿಮ್ಗೆ ಇದರಲ್ಲಿ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮಗಳು, ಮನರಂಜನೆ ಕಾರ್ಯಕ್ರಮಗಳಾಗಿರ್ಬೋದು, ಆರೋಗ್ಯದ ಬಗ್ಗೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇರ್ಬೋದು.

ಹಾಗಾಗಿ ರೇಡಿಯೋ ತಗೊಳ್ಬೇಕು ಅವಕಾಶ ತಗೊಳ್ಬಹುದು ನೀವು ಸಂತೋಷ. ಅದೇನು ಬಹಳಷ್ಟು ಈಗ ಮೊದಲಷ್ಟೇನು ಜಾಸ್ತಿ ಇರೋದಿಲ್ಲ. ರೇಡಿಯೋನು ತಗೊಳ್ಬಹುದು, ಮೊಬೈಲ್ ಇದ್ರೆ ಮೊಬೈಲ್ ಆಪ್ ಅಲ್ಲೂ ಕೇಳ್ಕೊಳ್ಬಹುದು. ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ. ನಮ್ಮ ಆಕಾಶವಾಣಿ ಭದ್ರಾವತಿಯಲ್ಲಿ ಒಟ್ಟು ಈಗ ನಮ್ದು ಏನಿರುತ್ತೆ, ಒಂದು ಯಾವುದೇ ಒಂದು ಕಾರ್ಯಕ್ರಮ ನಾವಿಲ್ಲಿ ನಮ್ಮ ಸ್ಟುಡಿಯೋಗಳಿದ್ದಾವೆ, ಇಲ್ಲೇ ಸ್ಟುಡಿಯೋದಲ್ಲಿ ಕೆಲವೊಂದು ಪ್ರೋಗ್ರಾಮ್ನ ಇಲ್ಲೇ ರೆಕಾರ್ಡ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ 4-5 ಸ್ಟುಡಿಯೋಗಳಿದ್ದಾವೆ, ಪ್ರೋಗ್ರಾಮ್ ಅನ್ನ ಎಲ್ಲ ರೆಕಾರ್ಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ವಿಭಾಗ, ತಾಂತ್ರಿಕ ವಿಭಾಗ, ಇಂಜಿನಿಯರಿಂಗ್ ಮತ್ತೆ ನಮ್ಮ ಅಡ್ಮಿನ್ ಸೆಕ್ಷನ್, 3 ಸೆಕ್ಷನ್ ಸೇರಿಕೊಂಡು ಒಂದು ಆಕಾಶವಾಣಿಯಲ್ಲಿ ಈ 3 ಸೆಕ್ಷನ್ ಎಲ್ಲೋದ್ರೂ ಎಲ್ಲ ಕಡೆ ಇರುತ್ತೆ. ಈ ಕಾರ್ಯಕ್ರಮ ವಿಭಾಗದವರು ಕಾರ್ಯಕ್ರಮವನ್ನು ಎಲ್ಲ ಮಾಡಿದ ನಂತರ ನಾವು ತಾಂತ್ರಿಕ ವಿಭಾಗದವರು ಅದಕ್ಕೆ ಬೇಕಾದಂತಹ ತಾಂತ್ರಿಕ ನೆರವನ್ನ ಒಟ್ಟಾಗಿ ಎರಡು ಟೀಮು ಸೇರಿಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಈ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗಿರುವಂತಹ ಒಂದು ಪ್ರೋಗ್ರಾಮ್ ಅನ್ನ ನಾವು ಮತ್ತೆ ಇಲ್ಲಿಂದ ನಮ್ದು ಟ್ರಾನ್ಸ್ಮಿಟರ್ಗಳು ಎಲ್ಲಿರುತ್ತೆ ಅಲ್ಲಿಗೆ ಕಳಿಸ್ತೀವಿ ಪ್ರೋಗ್ರಾಮ್ನ. ಅಲ್ಲಿಂದ ನಿಮ್ಗೆ ರೇಡಿಯೋವರೆಗೂ ಬರುತ್ತೆ ಪ್ರೋಗ್ರಾಮು. ಅಂದ್ರೆ ಟ್ರಾನ್ಸ್ಮಿಟರ್ ನಮ್ಮಲ್ಲಿ ಎಲ್ಲಿರುತ್ತೆ ಅಂದ್ರೆ, ನಮ್ಮಲ್ಲಿ ಈಗ ಭದ್ರಾವತಿದು 3 ಟ್ರಾನ್ಸ್ಮಿಟರ್ ಇದಾವೆ. ಒಂದು ಟ್ರಾನ್ಸ್ಮಿಟರ್ ನಮ್ಮ ಇಲ್ಲೇ ಸ್ಟುಡಿಯೋದಲ್ಲಿ, ಈ ಪಕ್ಕದಲ್ಲಿ ನಮ್ದು ಕಂಟ್ರೋಲ್ ರೂಮ್ ಹತ್ರ ಸ್ಟುಡಿಯೋ ಇದೆ ಒಂದು. ಅಲ್ಲಿ ಒಂದು FM ಟ್ರಾನ್ಸ್ಮಿಟರ್ ಇದೆ. ಆ FM ಟ್ರಾನ್ಸ್ಮಿಟರ್ ಹಿಂದೆ ಒಂದು ದೊಡ್ಡದು ಟವರ್ ಇದೆ, ಅದ್ರದ್ದು ಆಂಟೆನ ಇಲ್ಲೇ ಇರೋದು. 103.5 ಮೆಗಾಹರ್ಟ್ಸ್ ಇದು ನಮ್ಮ ಫ್ರೀಕ್ವೆನ್ಸಿ. ಈಗ ಫ್ರೀಕ್ವೆನ್ಸಿ ಹೆಂಗೆ ಅಂದ್ರೆ, ನೀವು ಭದ್ರಾವತಿ ಪ್ರೋಗ್ರಾಮ್ ಯಾವುದು ಇದೆ ನಮಗೆ ಭದ್ರಾವತಿ ಪ್ರೋಗ್ರಾಮ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೀವು ಕಾರ್ಯಕ್ರಮನ ಆ ಒಂದು ಫ್ರೀಕ್ವೆನ್ಸಿ ಇರ್ತಲ್ಲ ಅದನ್ನ ಒಂದ್ಸಲ ಟ್ಯೂನ್ ಮಾಡಿ ಇಟ್ಕೊಂಡ್ರೆ ಕಂಟಿನ್ಯೂಸ್ ಕೇಳ್ತಾ ಇರ್ಬೋದು. FM 103.5 ಮೆಗಾಹರ್ಟ್ಸ್ ಏನಿದೆ ಅದು ನಮ್ಮ ಭದ್ರಾವತಿದು ಒಂದು ಟ್ರಾನ್ಸ್ಮಿಟರ್ ಇಲ್ಲಿರೋದು FM ಟ್ರಾನ್ಸ್ಮಿಟರ್. ಇದಲ್ಲದೆ ಇನ್ನೊಂದು ಅಂದ್ರೆ, ಈಗ ಅದು ಮೊಬೈಲ್ ಅಲ್ಲಿ ಬರೋದಿಲ್ಲ, ನಿಮಗೆ ಮೊದಲಿನ ರೇಡಿಯೋ ಇದೆಯಲ್ಲ ಅದರಲ್ಲಿ ಮೀಡಿಯಾ ಟ್ರಾನ್ಸ್ಮಿಟರ್ ಅಂತ 3 ಬ್ಯಾಂಡ್ ಬರ್ತಿತ್ತು ರೇಡಿಯೋದಲ್ಲಿ ಮೊದಲು, SW, MW, FM ಅಂತ ಎಲ್ಲ ಬರ್ತಿತ್ತು. ಅದು ಟ್ರಾನ್ಸ್ಮಿಟರ್ ಸುಳ್ದಳ್ಳಿಲಿದೆ, ನಮ್ದು ನಮ್ಮ ಭದ್ರಾವತಿದೇನೆ, ಇದಕ್ಕೆ ಸಂಬಂಧಪಟ್ಟಂತ ಟ್ರಾನ್ಸ್ಮಿಟರ್ ಸುಳ್ದಳ್ಳಿಲಿದೆ. ಅದು 675 kHz ಅಂತ. ನೀವು ಅದರಲ್ಲಿ ಕೇಳಿದ್ರು ಒಂದೇ ಕಾರ್ಯಕ್ರಮನೇ ಭದ್ರಾವತಿ ಆಕಾಶವಾಣಿನೇ ಇದೆಲ್ಲ ಕಾರ್ಯಕ್ರಮಗಳು ಕೊಡೋದು. 103.5 ಇದರಲ್ಲೂ ನೀವು ಕೊಡುವ ನಮ್ಮ ಕಾರ್ಯಕ್ರಮ ಕೇಳ್ಬೋದು. ಜೊತೆಗೆ ಶಿವಮೊಗ್ಗದಲ್ಲಿ February 24 ಅಲ್ಲಿ ಒಂದು ಇನ್ನೊಂದು ಹೊಸದು FM ಟ್ರಾನ್ಸ್ಮಿಟರ್, ಅಲ್ಲೂ ಕೂಡ ನಾವು ಇನ್ನೊಂದು ನಮ್ಮ ಅಂದ್ರೆ ಇದು ಏನು 1 kW ಅಂತ ಇದ್ರದ್ದು ಸಾಮರ್ಥ್ಯ ಇತ್ತು, ಅದು 10 kW 10 kW ಟ್ರಾನ್ಸ್ಮಿಟರ್ ಶಿವಮೊಗ್ಗದಲ್ಲಿ, ಅದು 101.4 ಮೆಗಾಹರ್ಟ್ಸ್. ಇದರಲ್ಲಿ ನೀವು ಯಾವುದೇ ಫ್ರೀಕ್ವೆನ್ಸಿನಲ್ಲಿ ಕಾರ್ಯಕ್ರಮ ಕೇಳಿದ್ರು ಎಲ್ಲ ಭದ್ರಾವತಿ ಕಾರ್ಯಕ್ರಮನೇ. ಅದು ಸ್ಟುಡಿಯೋದೇ, ನಾವೇನು ಇಲ್ಲಿ ಪ್ರೋಗ್ರಾಮ್ ಮಾಡಿರ್ತೀವಿ ಇಲ್ಲಿಂದ ಕೊಡುವಂಥ ಪ್ರೋಗ್ರಾಮ್ ಏನೇ. ಅದರಿಂದ ನಿಮಗೆ ಮೀಡಿಯಾ ಟ್ರಾನ್ಸ್ಮಿಟರ್ ಆದರೂ ಕೇಳಿ, ಶಾರ್ಟ್ FM ಟ್ರಾನ್ಸ್ಮಿಟರ್ ಆದರೂ ಕೇಳ್ಬೋದು, 103.56 ಕೇಳಿ, 101.4 ಯಾವ್ದಾದ್ರು ನೀವು ಅದರಲ್ಲಿ ಒಂದ್ಸಲಿ ನೀವು ಅದನ್ನ ಫ್ರೀಕ್ವೆನ್ಸಿನ ಟ್ಯೂನ್ ಮಾಡಿ ಇಟ್ಕೊಂಡ್ರೆ ನೀವು ಅದನ್ನ ನಿರಂತರ ಕಾರ್ಯಕ್ರಮ ಬರ್ತಾ ಇರ್ತದೆ, ಕೇಳ್ತಾ ಇರ್ಬೋದು. ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಮಕ್ಕಳಲ್ಲಿ ಯಾರಿಗಾದ್ರೂ ಕೇಳಿ ಒಂದ್ಸರಿ ಟ್ಯೂನ್ ಮಾಡ್ಕೊಡಿದ್ರೆ ಮಾಡ್ಕೊಡ್ತಾರೆ, ಅದೇನಿಲ್ಲ. ಸೊ ನಿಮ್ಮ ಹತ್ರ ರೇಡಿಯೋ ಇದೆ, ರೇಡಿಯೋದಲ್ಲಿ ಕೇಳಿ ಅಥವಾ ಮೊಬೈಲ್ ಇದ್ರೆ ಮೊಬೈಲ್ ಆದರೂ ಕೇಳ್ಬೋದು. ಇದು ನಮ್ಮಲ್ಲಿ ಭಾರತ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ ನಮ್ಗೆಲ್ರಿಗೋಸ್ಕರ ನಿಮಗೋಸ್ಕರನೇ 1,000,000,000 ಖರ್ಚು ಮಾಡಿ ಕಾರ್ಯಕ್ರಮವನ್ನು ಕೊಡ್ತಾ ಇರೋದು. ಅದಕ್ಕಾಗಿ ನೀವೆಲ್ಲರೂ ಕೂಡ ಸರ್ಕಾರದ ಯಾವುದೇ ಒಂದು ಸವಲತ್ತುಗಳಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ಸಾರ್ವಜನಿಕರಿಗೆ ನಿಮಗೆ ತಲುಪಿಸೋದು ನಮ್ಮ ಆಕಾಶವಾಣಿಯವರ ಕರ್ತವ್ಯ ಅದು. ಹಾಗಾಗಿ ನೀವು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಕೇಳಿ, ಆದಷ್ಟು ನಿಮಗೆ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಗೆ ಆಮೇಲೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ಕೇಳೋದ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಹಾಗಾಗಿ ನೀವು ನಮ್ಮ ಕಾರ್ಯಕ್ರಮ ನಿರಂತರವಾಗಿ ಕೇಳ್ತಾ ಇರಿ. ಮತ್ತೆ ಈ 3 ಹೇಳಿದನಲ್ಲ ಫ್ರೀಕ್ವೆನ್ಸಿ, ಅದು ನಿಮಗೆ ಯಾರು ಗೊತ್ತಾಗಿಲ್ಲ ಕೂಡ ಆಮೇಲೆ ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಇಂಜಿನಿಯರ್ಸ್ ಇರ್ತಾರೆ, ಕೇಳಿದ್ರು ಹೇಳ್ತಾರೆ. ನೀವು ಅದನ್ನ ಮೊಬೈಲಲ್ಲೂ ಕೇಳ್ಬೋದು, ದಯವಿಟ್ಟು ಎಲ್ಲರೂ ಮೊಬೈಲ್ ಕೇಳಿ, ರೇಡಿಯೋ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಏನಿಲ್ಲ, ನೀವು ಮೊಬೈಲಲ್ಲೂ ಕೂಡ ಕೇಳ್ಬೋದು. ಈ ತಾಂತ್ರಿಕದ ಬಗ್ಗೆ ನಿಮಗೆ ನನಗನ್ಸುತ್ತೆ ಇನ್ನು ಹೆಚ್ಚು ಮಾಹಿತಿ ಏನು ಬೇಕಾಗೋದಿಲ್ಲ, ಬೇಕಾದ್ರೆ ಆಮೇಲೆ ದಯವಿಟ್ಟು ಅದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ ಕೊಡಿದರೆ ಕೇಳಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಮತ್ತೆ ನೀವು ಆಕಾಶವಾಣಿಗೆ ಸದಾ ನಿಮಗೆ ಯಾವಾಗಲೂ ಸ್ವಾಗತ ಇರುತ್ತೆ, ಯಾವಾಗ ಬೇಕಾದ್ರೆ ಬನ್ನಿ, ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳಿ. ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ನಿಮ್ಮ ಒಂದು ಆಕಾಶವಾಣಿಗೆ, ಯಾಕೆಂದ್ರೆ ನೀವು ಸಮಾಜಕ್ಕೆ ಮಾಡ್ತಾ ಇರುವಂತ ಒಂದು ಸೇವೆ ಅಂತಲೇ ಹೇಳ್ಬೋದು. ಸೊ ಆಕಾಶವಾಣಿನೂ ಕೂಡ ಹಾಗೇನೆ, ಸಮಾಜಕ್ಕೆ ನಾವು ಒಂದು ಸೇವೆಯನ್ನು ಕೊಡ್ತಾ ಇದ್ದೀವಿ ನಿರಂತರವಾಗಿ. ನಮ್ಮ ಕಾರ್ಯಕ್ರಮಗಳನ್ನ ಎಲ್ಲರೂ ಕೇಳಿ. ಎಲ್ರಿಗೂ ಮತ್ತೊಮ್ಮೆ ನಮ್ಮ ಆಕಾಶವಾಣಿ ಭದ್ರಾವತಿ ಪರವಾಗಿ ನನ್ನ ಮತ್ತು ವೈಯಕ್ತಿಕವಾಗಿ ನಿಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ನಿಮ್ಮ ಈ ಒಂದು ಏನು ಸಾಧನೆಗಳನ್ನು ಏನ್ ಮಾಡ್ತಾ ಇದ್ದೀರಾ, ಇನ್ನೂ ಇದರಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಿ. ಧರ್ಮಸ್ಥಳದ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇವರು ನಿಮ್ಗೆಲ್ರಿಗೂ ಆರೋಗ್ಯವನ್ನ ಕೊಡ್ಲಿ. ವಿಶೇಷ ಮೊದಲು ಬೇಕಾಗಿರೋದಿಗೆ ಎಲ್ರಿಗೂ ಆರೋಗ್ಯ ಕೊಡ್ಲಿ, ಆಮೇಲೆ ನಿಮಗೆ ಆಯುಷನ್ನ ಕೊಡ್ಲಿ. ಮತ್ತೆ ನಮ್ಮ ಕರ್ತವ್ಯ, ನಿಮ್ಮೆಲ್ಲರ ಕರ್ತವ್ಯ ಮಕ್ಕಳಿಗೆ ಆದಷ್ಟು ಒಂದು ಒಳ್ಳೆಯ ಸಂಸ್ಕಾರವನ್ನ ನಿಮ್ ಯಾಕೆಂದ್ರೆ ನಮ್ಮ ತಾಯಿಯವರ ಮಾತೃಶ್ರೀಯವರ ಮೇಲೆ ಈ ಒಂದು ಜವಾಬ್ದಾರಿ ಇರುತ್ತೆ. ಮಕ್ಕಳಿಗೆ ಆದಷ್ಟು ಸಮಾಜದಲ್ಲಿ ಒಂದು ಒಳ್ಳೆ
ಸುಸಂಸ್ಕೃತ ಮಕ್ಕಳನ್ನಾಗಿ ಬೆಳೆಸೋದು.

0: ಅವರಿಗೆ ಒಂದು ಸಂಸ್ಕಾರವನ್ನ ಕಲಿಸೋದು, ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಸಂಸ್ಕಾರನ ಕಲಿಸಿ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡೋದಕ್ಕೆ ನಿಮಗೂ ಕೂಡ ಯಶಸ್ಸು ಸಿಗಲಿ, ನಿಮ್ಮ ಪರಿವಾರಕ್ಕೂ, ಕುಟುಂಬ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಾನ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನಿಮ್ಗೆಲ್ರಿಗೂ ಮತ್ತೊಂದು ಸಾರಿ ಧನ್ಯವಾದಗಳು ತಿಳಿಸ್ತೀನಿ. ಧನ್ಯವಾದ. ನಿಮಗೆ ಆಕಾಶವಾಣಿ ಬಗ್ಗೆ ಆಗಲಿ ಅಥವಾ ಕಾರ್ಯಕ್ರಮದ ಬಗ್ಗೆ ಆಗಲಿ ಏನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳ್ಬೋದು.
1: ಓಕೆ, ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ರೇಡಿಯೋ ಕೇಳಿನೇ ಬೆಳೆದಿದ್ದಲ್ವಾ? ಅಲ್ಲ, ಯಾಕಂದ್ರೆ ರೇಡಿಯೋ ನಮ್ಮ ತಾಯಿ ಅಥವಾ ಅಜ್ಜಿಯವರೆಲ್ಲ ರೇಡಿಯೋ ಹಾಕಿಟ್ಟಾಗ ಅದು ಅವಾಗಲೇ ನಮಗೆ ವಾರ್ತೆ ಮುಗೀತಂತ ಹೇಳಿದ್ರೆ 8 ಗಂಟೆ ಆಯ್ತಂತ ಅರ್ಥ ಅಲ್ವಾ? 7:50 ವಾರ್ತೆ ಮುಗಿತಿತ್ತು ನಮ್ಗೆ ಅವಾಗ ಏನಂತ ಹೇಳಿದ್ರೆ, ಹೌದಲ್ಲ, ಇದು ರೇಡಿಯೋ ಕೇಳಿನೇ ಬರ್ದಿದ್ರು. ಟಿವಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರ ಮನೇಲಿ ಕೂಡ ಇರ್ಲಿಲ್ಲ, ಎಲ್ಲ ಹಳ್ಳಿಯಲ್ಲಿ ಶ್ರೀಮಂತರ ಮನೆಯಲ್ಲೇ ಇರ್ತಿತ್ತು ಅಲ್ವಾ? ಸ್ವಲ್ಪ ಅನುಕೂಲ ಇದ್ದವ್ರ ಮನೇಲಿ. ಈಗ ಮೊಬೈಲ್ ಇದೆ, ನೀವು ಮೊಬೈಲ್ ಅಲ್ಲೇ ಎಲ್ಲ ನೋಡ್ಬೋದು. ಈಗ ನಿಮ್ಗೆ ರೇಡಿಯೋ ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಹೇಳಿದ್ರು, ಯಾಪ್ ಹಾಕೊಂಡು ನೀವು ನೋಡ್ಬೋದು ಅಂತೇಳಿ. ಇವತ್ತು ಆಕಾಶವಾಣಿಗೆ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಸಾಧನೆ ಮಾಡಿರ್ತಾರೆ, ಕೆಲಸ ಮಾಡ್ತಾರೆ, ಅನೇಕ ಅವರು ಶ್ರಮ ಪಟ್ಟು ಎಲ್ಲ ಕೆಲಸ ಏನು ಅವರು ಹಪ್ಪಳ ಸಂಡಿಗೆ ವ್ಯಾಪಾರ ಮಾಡ್ತಾ ಇರ್ಬೋದು, ಅಥವಾ ಹೂವಿನ ತೋಟ ಮಾಡ್ತಾ ಇರ್ಬೋದು, ಅಥವಾ ಏನೋ ಒಂದು ಮಾದರಿ ಕೃಷಿ ಮಾಡ್ತಾ ಇರ್ಬೋದು. ಮಹಿಳೆಯರು ತುಂಬಾ ಕಷ್ಟಪಡ್ತಾರೆ, ಬಟ್ ಏನಂದ್ರೆ ಹೇಳ್ಕೊಳ್ಳಂಗಿಲ್ಲ ಅಲ್ವಾ? ನಿಮ್ಗೊಂದು ವೇದಿಕೆ ಇರಲ್ಲ, ಹೇಳ್ಕೊಳ್ಳಿಕ್ಕೆ ಅವಕಾಶಗಳಿರಂಗಿಲ್ಲ. ಹಂಗಾಗಿ ಏನಂತ ಹೇಳಿದ್ರೆ, ಇವತ್ತು ಆಕಾಶವಾಣಿ ಮುಖಾಂತರ ಏನಂದ್ರೆ ಮಾದರಿ ಮಹಿಳೆಯನ್ನ ಯಾರು ನೀವು ಅಭಿವೃದ್ಧಿ ಆಗಿದ್ದೀರಿ, ಅವರ ಹಿಂದಿನ ಜೀವನ ಹೇಗಿತ್ತು, ಮತ್ತೆ ಯಾವ ರೀತಿಯಾಗಿ ಅಭಿವೃದ್ಧಿ ಆದ್ರೆ, ಅದನ್ನೆಲ್ಲ ಕೂಡ ಈ ಆಕಾಶವಾಣಿಯಲ್ಲಿ ರೆಕಾರ್ಡ್ ಮಾಡಿ ಜನಕ್ಕೆ ಏನ್ ಮಾಡ್ತಾರೆ, ಪ್ರಸಾರ ಮಾಡ್ತಾರೆ. ನೀವು ಹೇಗೆ ಮಾದರಿಯಾಗಿದ್ರಿ, ಅದೇ ರೀತಿ ನಿಮ್ಮ ಮಾತುಗಳಿಂದ ನಮ್ಮ ಕರ್ನಾಟಕ ಏನು ಎಲ್ಲಿ ಇದು ಆಕಾಶವಾಣಿ ಪ್ರಸಾರ ಆಗ್ತದಲ್ಲ, ಎಲ್ಲಾ ಕಡೆಗೂ ಮಹಿಳೆಯರು ಸಾಧನೆ ಮಾಡ್ಲಿ ಅನ್ನೋ ಉದ್ದೇಶ ಆಕಾಶವಾಣಿದು. ಹಂಗಾಗಿ ಮಹಿಳೆಯರಿಗೆ ಜ್ಞಾನವಂತರಾಗ್ರಿ ಅನ್ನೋ ಉದ್ದೇಶ. ಅವ್ರದ್ದು ಒಂದೇ ಉದ್ದೇಶ ಇರೋದು, ನಮ್ದು ಕೂಡ ಒಂದೇ ಉದ್ದೇಶ ಇರೋದು. ಜ್ಞಾನ ವಿಕಾಸದಲ್ಲಿ ಕೂಡ ಇವತ್ತು ಯಾಕೆ ನಮ್ಗೆ ನಿಮ್ಮನ್ನ ಕರ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ಜ್ಞಾನ ವಿಕಾಸ ಮಹಿಳೆಯರಿಗೆ ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ಅಲ್ವಾ? ಆಕಾಶವಾಣಿ ಮುಖಾಂತರ ಏನ್ ಇಲಾಖೆಗಳಿಂದ ಸಿಗ್ತದೆ ಅಂತೇಳಿ ನಿಮ್ಮ ಮಕ್ಕಳಿಗೆ ಹೇಳ್ಬೇಕು, ನಿಮ್ಮ ಮನೆಯವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಮಕ್ಕಳಿಗೆ ಇನ್ನೂ ತಿಳುವಳಿಕೆ ಇರೋದಿಲ್ಲ, ಇಲ್ಲಿ ಏನ್ ಪ್ರಸಾರ ಮಾಡ್ತಾರೆ, ಹೇಗ್ ಮಾಡ್ತಾರೆ. ನಿಮ್ಮೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ ನೋಡಿದಾಗ ಅವ್ರಿಗೊಂಥರ ಖುಷಿ ಆಗ್ತದೆ, ನಮ್ಮಅಮ್ಮ ಇವತ್ತೇನೋ ಒಂದು ಇದು ರೇಡಿಯೋದಲ್ಲಿ ಬಂತು ಒಂಥರ, ಅವ್ರ ಮಾತುಗಳನ್ನು ಕೇಳುವ ಖುಷಿ ಆಗ್ತಲ್ವಾ? ಹಂಗಾಗಿ ಇವತ್ತು ನಮ್ಗೆ ಮಾಹಿತಿ ನೀಡಿದ್ದಾರೆ ಕೃಷ್ಣಪ್ಪ ಸರ್ ಅವರು, ಮತ್ತೆ ಇಲ್ಲಿ ರೆಕಾರ್ಡ್ ಅನ್ನು ಕೂಡ ಮಾಡ್ತಾರೆ ನಮ್ಮ ಸುಧಾಕರ್ ಸರ್ ಅವರು ಇದ್ದಾರೆ, ಅವ್ರಿಗೆ ನಮ್ಮ ಯೋಜನೆ ಪರವಾಗಿ ತುಂಬಿರುದ್ರೆ ಧನ್ಯವಾದ ಸಲ್ಲಿಸ್ತೇನೆ.
2: ಆತ್ಮೀಯ ಕೇಳುಗರೆ ಹಾಗೂ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆ ಜ್ಞಾನ ವಿಕಾಸ ಕೇಂದ್ರ ಭದ್ರಾವತಿ 1 ಇಲ್ಲಿನ ಫಲಾನುಭವಿಗಳು ಇದ್ದಾರೆ, ಅದರಲ್ಲಿ ಒಬ್ರು ಈಗ ಅವರ ಒಂದು ಅನುಭವಗಳನ್ನ ಹೇಳ್ತಾರೆ ನಮ್ಮ ಜೊತೆಗೆ, ಬನ್ನಿ ಕೇಳೋಣ.
3: ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸುಕನ್ಯಾ ಅಂತ ಹೇಳಿ, ಭದ್ರಾವತಿ ತಾಲೂಕು ಗೋಣಿಬೀಡು ನಮ್ಮೂರು. ನನಗೆ ಈ ಧರ್ಮಸ್ಥಳ ಸಂಘಕ್ಕೆ ಸೇರಿದ್ಮೇಲೆ ನಮಗೆ ಅಧ್ಯಯನ ಪ್ರವಾಸ ಅಂತ ಹೇಳಿ ಈಗೇನೆ ನಾವು ಈಗ ಬಂದಿದೀವಲ್ಲ ಅದೇ ತರ ಕರ್ಕೊಂಡು ಹೋದ್ರು. ಅಲ್ಲಿ ಭಟ್ಕಳ ಮತ್ತೆ ಕುಮಟ ಆ ಕಡೆ ಸೈಟ್ ಕರ್ಕೊಂಡೋದಾಗ ತುಂಬಾ ಘಟಕಗಳನ್ನ ನಮಗೆ ಪರಿಚಯ ಮಾಡಿಕೊಡ್ತಾ ಹೋದ್ರು. ನಮಗೂ ಅವಾಗ ಕುಟುಂಬದಲ್ಲಿ ಒಂದ್ ಸ್ವಲ್ಪ ಕಷ್ಟದ ವಾತಾವರಣಗಳಿದ್ವು. ಅಲ್ಲಿ ನಾವು ಅವ್ರನ್ನೆಲ್ಲ ನೋಡಿದಾಗ ನಮಗೇನಿಸ್ತು, ಏನಾದ್ರೂ ನಾನು ಒಂದ್ ಮಾಡ್ಬೋದಲ್ಲ ಅಂತ ನನ್ನ ಮನಸ್ಸಿಗೆ ಬಂತು. ಅಲ್ಲಿ ಒಂದು ಉಪ್ಪಿನಕಾಯಿ ಘಟಕಕ್ಕೆ ಹೋದ್ವಿ, ಅಲ್ಲಿ ಉಪ್ಪಿನಕಾಯಿ ತಯಾರಿ ಮಾಡ್ತಾ ಇದ್ರು, ಅದನ್ನೆಲ್ಲ ನೋಡಿದ್ವಿ. ಅವ್ರು ಹೆಂಗೆ ಅದನ್ನೆಲ್ಲ ಸ್ಟೋರ್ ಮಾಡ್ತಾರೆ, ಅದನ್ನ ಹೆಂಗ್ ತರ್ತಾರೆ ಅಂತ ಅಲ್ಲೂ ಒಂದ್ ಸ್ವಲ್ಪ ನಮಗೆಲ್ಲ ಮಾಹಿತಿಗಳನ್ನ ನಮಗೆ ಕೊಟ್ರು. ಆ ಮಾಹಿತಿನ ನಾನು ತಗೊಂಡು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ನನ್ನ ಕುಟುಂಬಕ್ಕೆ ಇದು ನಾನು ಅದನ್ನ ಅಳವಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ನನ್ನ ಜೀವನದಲ್ಲಿ ಅಂತ ಅಂದ್ಬಿಟ್ಟು ನಾನು ಅದನ್ನ ನಾನು ಉಪ್ಪಿನಕಾಯಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ನಾನು ಚಿಕ್ಕದಾಗಿ ಮಾಡಿದೆ, ಸುಮ್ಮನೆ ಈ ಅಲ್ಲೇ ಸುತ್ತಮುತ್ತ ಊರಲ್ಲಿ ಸುತ್ತಮುತ್ತ ಜನಗಳಿಗೆ ಪ್ರಚಾರ ಮಾಡಿದೆ, ಅಂದ್ರೆ ಉಪ್ಪಿನಕಾಯಿ ಹಾಕ್ಬಿಟ್ಟು ಆರಂಭದಲ್ಲಿ. ಅವಾಗ ತಗೊಂಡು ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಉಪ್ಪಿನಕಾಯಿ, ನಮಗೂ ಕೊಡ್ರಿ ನಮಗೂ ಕೊಡ್ರಿ ಅಂತ ಹಾಗೆ ಸುತ್ತಮುತ್ತ ಹಳ್ಳಿಯರು ಸಹ ಬರಕ್ಕೆ ಸ್ಟಾರ್ಟ್ ಆದ್ರು. ಇಲ್ಲ ಸರ್, ಹೌದು ಸರ್, ಹೌದು ಸರ್. ಹೀಗೆ ಸಂಘದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಜ್ಞಾನ ವಿಕಾಸದಲ್ಲಿ, ನಮ್ಮ ವಿದ್ಯಾಶ್ರೀ ಜ್ಞಾನ ವಿಕಾಸದಲ್ಲಿ ಆ ತಿಂಗಳಿಗೆ ಒಂದ್ಸರಿ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ನಮ್ಮ ಸದಸ್ಯರುಗಳೆಲ್ಲರೂ ಬಂದಿರ್ತಾರೆ. ಅವಾಗ ನಂದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ, ನನಗೆ ನೀವು ಸಹ ತಗೊಂಡೋಗಿ ಅದರದ್ದು ರುಚಿ ನೋಡಿ ಆಮೇಲೆ ನೀವು ತಗೊಳ್ಳಿ ಅಂತ ಹೇಳ್ತಿದ್ದೆ. ಅವಾಗ ಅಲ್ಲೂ ಸಹ ನನಗೆ ಪ್ರಚಾರ ಸಿಗ್ತಾ ಇತ್ತು, ಎಲ್ಲರೂ ತಗೊಂಡೋಗೋರು. ಅವನಿಗೆ ಹಿಂಗೆ ಬಾಯಿಂದ ಬಾಯಿಗೆ ನನ್ನ ಉಪ್ಪಿನಕಾಯಿ ತುಂಬಾ ಪ್ರಚಾರ ಆಗ್ತಾ ಹೋಯ್ತು.
4: ಆರಂಭದಲ್ಲಿ ಬಂಡವಾಳ ನೀವೇ ಸೇರಿಸಿ ಹಾಕಿದ್ರು ಇಲ್ಲ ಜ್ಞಾನ ವಿಕಾಸದವರು ಕೊಟ್ರ?
3: ಅದರಿಂದ ನಾನು ದುಡ್ಡನ್ನ ತಗೊಂಡೆ, ಅಂದ್ರೆ ಯೋಜನೆಯಿಂದ ಸಾಲ ತಗೊಂಡು ನಾನು

0: ಪ್ರಾರಂಭ ಮಾಡಿದೆ ಸರ್, ಯೋಜನೆಯಿಂದ ತಗೊಂಡು ಪ್ರಾರಂಭ ಮಾಡಿದಂತ ಉಪ್ಪಿನಕಾಯಿ ಇವತ್ತು ನಾನು ಯಾವ ತರ ಅದನ್ನ ಮಾಡ್ತಾ ಇದ್ದೀನಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅದನ್ನ ಮುಂದಿನ ದಿನಗಳಿಗೆ ಒಂದು ಬ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಸುಕನ್ಯಾ ಉಪ್ಪಿನಕಾಯಿ. ಹ್ಮ್ ಸರ್, ನನ್ನ ಹೆಸರದಲ್ಲೇ. ಹಾ ಸರ್, ಹಾಕಿದೀವಿ ಸರ್. ಹಾ, ಕಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅವ್ರು ಹ್ಞೂ ಸರ್ ಕೊಡ್ತೀವಿ ಅಂತ ಅಂದಿದ್ರು. ಅವ್ರು ವಿಸಿಟ್ ಹ್ಞೂ ಸರ್, ಅದನ್ನ ಲ್ಯಾಬಿಗೆಲ್ಲ ಕಳಿಸಿ ಅದ್ರಲ್ಲಿ ಏನು ಕೆಮಿಕಲ್ ಏನಾರ ಇದೆಯಾ ಅದೆಲ್ಲ ಪರಿಶೀಲನೆ ಮಾಡಿದರೆ ಸರ್, ಅದು ಅದ್ರ ಬಗ್ಗೆ ಎಲ್ಲ. ಹಾಗೇನೆ ಮಾಡ್ತೀವಿ ಸರ್, ವರ್ಷ ಪೂರ್ತಿ ಮಾಡ್ತೀನಿ. ಸೀಸನ್ ಬೈ ಯಾವ ಸೀಸನ್ ಅಲ್ಲಿ ಯಾವ ತರದ, ನನಗೆ ನಿಂಬೆಹಣ್ಣಿನ ಸೀಸನ್, ನಿಂಬೆಹಣ್ಣು ಸೀಸನ್ ಇದ್ದಾಗ ನಿಂಬೆಹಣ್ಣು, ಆಮೇಲೆ ಮಾವಿನಕಾಯಿ ಸೀಸನ್ ಇದ್ದ ಮಾವಿನಕಾಯಿ, ಎಳ್ಳಿಕಾಯಿ ಇದ್ದಾಗ ಎಳ್ಳಿಕಾಯಿ, ಅಮಟೆಕಾಯಿ ಇದ್ದಾಗ ಅದು ಎಷ್ಟೊಂದು ತರದ್ದು, ಅಮಟೆಕಾಯಿ, ಮಿಡಿಕಾಯಿ, ಎಲ್ಲ ತರದ್ದು ಉಪ್ಪಿನಕಾಯಿ ಹಾಕ್ತೀನಿ ಸರ್. ಎಲ್ಲ ತರದ್ದು ಉಪ್ಪಿನಕಾಯಿಗಳು ಸೇಲ್ ಆಗ್ತವೆ, ಎಲ್ಲ ತರದ್ದು ಕೇಳ್ತಾರೆ.
1: ಬೇಡಿಕೆ ಮೇಲೆ ಉತ್ಪಾದನೆ ಮಾಡಿರ್ತಾರೋ ಇಲ್ಲ ಮೊದ್ಲೇ ಮಾಡಿಟ್ಟಿರ್ತೀರಾ?
0: ಮೊದ್ಲೇ ಅದನ್ನ ಸೀಸನ್ ಸೀಸನ್ ಮಾಡಿ ಇಟ್ಕೊಂಡಿರ್ತೀನಿ ಸರ್. ಅವಾಗ ಅವರು ಯಾವ ತರದ್ ಬೇಕು ನಿಮಗೆ ಅಂತಂದಾಗ ನಾನು ಎಲ್ಲಾ ಸೀಸನ್ ಆಗು ಅವ್ರಿಗೆ ಕೊಡ್ತೀನಿ ಅದನ್ನ. ಆದ್ರೆ ನಮ್ದು ಹಾಳಾಗಲ್ಲ ಸರ್ ಉಪ್ಪಿನಕಾಯಿ, ವರ್ಷ ಆದ್ರೂ ಎರಡು ವರ್ಷ ಆದ್ರೂ ಹಾಳಾಗ್ದಾಗೆ ಯಾವ್ದೇ ಕೆಮಿಕಲ್ ಉಪಯೋಗಿಸ್ದಂಗೆ ನಾವು ಮನೆಯ ಮಾದರಿ ಮನೇಲಿ ಹೇಗ ಹಾಕ್ತಿವೋ ಅದೇ ತರ ಮಾಡ್ತೀವಿ. ಹಾಗಾಗಿ ಎಲ್ರಿಗೂ ಇಷ್ಟ ಆಗತ್ತೆ ಉಪ್ಪಿನಕಾಯಿ.
1: ಇನ್ನು ಮುಂದೆ ಏನು ಯಾವ ರೀತಿ ಮಾಡ್ಬೇಕಂತ ಇದ್ರಿ ಮಾರಾಟದ ಒಂದು ವ್ಯವಸ್ಥೆ ಬಂದ್ರೆ? ಯಾಕಂದ್ರೆ ಉತ್ಪನ್ನ ಮಾಡಿದೆ ಅಂತ.
0: ಹೌದು ಸರ್,
1: ಮನೆಯಲ್ಲೆಲ್ಲ ಸೇರ್ಕೊಂಡು ಮಾಡಬಹುದು, ಮಾರಾಟ ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟದ ಕೆಲಸ.
0: ಹೌದು ಸರ್, ಈಗ ನಮ್ಮ ಮಗ ಅವಂದು ಈಗ ಇದು ಡಿಗ್ರಿ ಎಲ್ಲ ಮುಗೀತು, ಬಿಕಾಂ ಮುಗಿಸ್ಕೊಂಡು ಅವನೀಗ ಒಂದ್ ಸ್ವಲ್ಪ ಇದನ್ನ ನಾನು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸಿಗೋಸ್ಕರ ನಾನು ಬೆಂಗಳೂರು ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ನಾನು ಇದನ್ನೇ ಬಿಸ್ನೆಸ್ ಆಗಿ ಮಾಡ್ಕೊಳ್ಳೋಣ, ಇದನ್ನೇ ದೊಡ್ಡದಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಹಾ ಸರ್, ಚಿರಾಳ್ ಕೊಪ್ಪದ್ದು.
1: ಇದು ನಾನು ಬಾಲ್ಯದಲ್ಲಿ ಇರ್ಬೇಕಾದ್ರೆ ನೋಡಿದೆ ನಾನು. ಯಾವ್ದಂದ್ರೆ 87ನೇ ಇಸ್ವಿಯಲ್ಲಿ ಒಂದ್ಸಲ ಕರ್ಕೊಂಡ್ ಬಂದಿದ್ರು ಅವ್ರ ಹತ್ರ. ಅಂದ್ರೆ ಯಾವ ರೀತಿ ಮಾಡ್ತಾ ಇದ್ರು, ಚಿಕ್ಕದಿತ್ತು ಅವಾಗ, ವ್ಯಾನ್ಗಳು ಏನು ಇರ್ಲಿಲ್ಲ, ಅಲ್ಲೇ ಒಂದು ಘಟಕದಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ರು. ಅಪ್ಪೆ ಮಿಡಿ ಅವುಗಳ ಏನು ಎಲ್ಲ ಸೇರಿಸ್ಕೊಂಡು ಚಿಕ್ಕ ಒಂದು ಘಟಕದಲ್ಲಿ, ಈಗ ದೊಡ್ಡದಾಗಿದೆ ಬಿಡಿ ಅದು.
0: ಹೌದು ಸರ್,
1: ಇಡೀ ಸ್ಟೇಟ್ ಈಗ ಆಗಿದೆ. ಈಗ ಇಡೀ ಸ್ಟೇಟ್ ಅಲ್ಲಿ ಅವರ MN ಪಿಕಲ್ಸ್ ಅಂತ ಪೌಂಚಲ್ಲಿ ಕೂಡ ಹೋಗ್ತಾ ಇದೆ
0: ಅಲ್ವಾ?
1: ಸೊ ಆ ಒಂದು ಕನಸು ಇಟ್ಕೊಂಡಿದ್ದೀರಾ?
0: ಹೌದು ಸರ್, ಆ ತರ ಕನಸು ಇಟ್ಕೊಂಡಿದೀವಿ. ಆಮೇಲೆ ಒಂದು ಬಾಕ್ಸ್ ಅದನ್ನ ರೆಡಿ ಮಾಡೋಕೆ ಬಾಕ್ಸ್ ಕಂಪ್ನಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಅದೆಲ್ಲ ತಗೊಂಬಂದಿದೀವಿ ಸರ್. ಈಗ ಸ್ಟಿಕ್ಕರ್ ರೆಡಿ ಆಗ್ಬೇಕು ಅದನ್ನ ಸೇಲಿಂಗ್ ಗೆ.
1: ನಾನು ಹೇಳೋದೇನಂತಂದ್ರೆ,
0: ಹಾ ಹೇಳಿ ಸರ್.
1: ಮುಖ್ಯವಾಗಿ ಪ್ಯಾಕಿಂಗ್ ತುಂಬಾ ಚೆನ್ನಾಗಿರ್ಬೇಕು
0: ಸರ್,
1: ಅಟ್ರಾಕ್ಟಿವ್ ಆಗಿರ್ಬೇಕು. ಅದು ನೀವು ಒಂದ್ 2 ರೂಪಾಯಿ ಜಾಸ್ತಿ ಆದ್ರೆ ಜನ ಏನ್ ಗೊತ್ತಾ, ಈಗ ನೋಡೋದು ಆ ಬ್ರ್ಯಾಂಡು, ಆ ಪ್ಯಾಕ್, ಆ ಒಂದು ಏನ್ ಇದೆಯಲ್ಲ ಅಟ್ರಾಕ್ಷನ್ ಇದೆಯಲ್ಲ, ಅದನ್ನ ನೋಡೋದು.
0: ಸೊ
1: ಅದನ್ನ ಸ್ವಲ್ಪ ನೀವು ಚೆನ್ನಾಗಿ ಮಾಡಿದೆ, ಅದರಲ್ಲಿ ನೀವು ಅದರಲ್ಲಿ ಸ್ವಲ್ಪ ಗುಣಮಟ್ಟ ಕಡಿಮೆ ಆದ್ರೂ ಸರಿ ಹೋಗ್ತದ್ದು, ಸರಿ ದೂಕ್ತದೆ ಅದಕ್ಕೆ. ಸೊ ಇದು ಪ್ರಮುಖವಾಗಿ ಆಗ್ತಕ್ಕಂಥದ್ದು ಪ್ಯಾಕಿಂಗ್ ಇದೆಯಲ್ಲ. ಪ್ಯಾಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾನೇ ತುಂಬಾ. ಪ್ಯಾಕಿಂಗು, ಆಮೇಲೆ ಬ್ರ್ಯಾಂಡಿಂಗು, ಆ ಒಂದು ಗ್ಲಾಸ್ ಸೈಜು ಅಥವಾ ಅದರ ಒಂದು ಶೇಪು, ಡಿಸೈನ್ ಇರುತ್ತಲ್ಲ, ತುಂಬಾ ಚೆನ್ನಾಗಿರ್ಬೇಕು.
0: ನಮ್ಮೂರಲ್ಲಿ ತುಂಬಾ ಜನ ಮಿಲ್ಟ್ರಿಗೆ ಹೋಗಿದ್ದಾರೆ ಸರ್ ಹುಡುಗರೆಲ್ಲ, ಅದಕ್ಕೆ ಆಂಟಿ ಅಂಗಡಿ ಉಪ್ಪಿನಕಾಯಿ ನಮಗೆ ಬೇಕು ಅಂತ ಅಲ್ಲಿಗೆ ತಗೊಂಡೋಗಿ ಜಮ್ಮು ಕಾಶ್ಮೀರ ಅಲ್ಲೆಲ್ಲ ತಿನ್ಕೊಂತಾ ಮಾತಾಡ್ತಾ ಇರ್ತೀವಿ ನಿಮ್ ಬಗ್ಗೆ ಅಂತ ಹೇಳ್ತಾ ಇರ್ತಾರೆ. ಅವಾಗಂತೂ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್ ಅಲ್ಲಿಗೆಲ್ಲ. ಹೌದು ಸರ್, ಹೌದು ಹೌದು,
1: ಬೇರೆ ವಿಚಾರ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಅಲ್ಲಿ ತನಕ ಹೋಗಿ ನಮ್ಮ ಹೆಸರು ಮಾಡ್ಕೊಂತ ಇದ್ದಾರೆ,
0: ತುಂಬಾ
1: ತೃಪ್ತಿ ಆಗ್ತದೆ.
0: ಖಂಡಿತ ಸರ್. ಹಾ ಸರ್, ತೋಟ ಮಾಡಿದೀವಿ, ಅದ್ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತರಕಾರಿಗಳನ್ನ ಹಾಕೊಂತೀವಿ. ಅಡಿಕೆನೆ ಮಾಡಿರೋದು ಸರ್, ಹಾಗೇನೆ. ಹಾ ಸರ್,
1: ತರಕಾರಿ.
0: ಹಾ ಸರ್, ಹಾಗೇನೆ. ನಮ್ದೊಂದು ಚಿಕ್ಕದ ಅಂಗಡಿ ಇದೆ, ಅಂಗಡಿಲೇ ಇಟ್ಟಿದೀನಿ ಸರ್ ಉಪ್ಪಿನಕಾಯಿನೆಲ್ಲ.
1: ಹಾ
0: ಸರ್, 100 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಹ್ಞೂ ಸರ್, ಈಗ ಚಿಕ್ಕದಾಗಿ ತಗೊಂಡೋಗೋ ಅಂತವ್ರು ಇರ್ತಾರೆ, 1/2 ಕೆಜಿ, 1/2 ಕೆಜಿ, 1 ಕೆಜಿ, 5 ಕೆಜಿ ಈ ತರ. ಈಗ ಏನೋ ಫಂಕ್ಷನ್ ಇದ್ದಾಗ 5 ಕೆಜಿ, 10 ಕೆಜಿ ಈ ತರ ಎಲ್ಲ ತಗೊಂಡೋಗ್ತಾರೆ ಮನೆಗೆ.
1: ಸಾಂಬಾರ್ ಮಾಡ್ಲಿಲ್ಲ ಅಥವಾ ಪಲ್ಯ ಮಾಡ್ಲಿಲ್ಲ ಅಂದ ತಕ್ಷಣ ಉಪ್ಪಿನಕಾಯಿ ತಗೊಂಡ್ ತಿನ್ನ.
0: ಹಾ ಸರ್, ಅದಕ್ಕೆಲ್ಲದಕ್ಕೂ ಇದೆ ಸರ್, ಆ ತರನು ಕೊಡ್ತೀವಿ ಸರ್.
1: 100 ಗ್ರಾಮ್ ಇಂದ ಶುರು ಮಾಡಿ.
0: ಹಾ ಸರ್, ಹೌದು, ಹಂಗೆ ಲೂಸ್ ಹಂಗೆ ಪ್ಯಾಕೆಟ್ ಅಲ್ಲಿ ಹಾಕಿ ಕೊಡ್ತೀವಿ ಸರ್, ಆ ತರ ಎಲ್ಲ ಮಾಡ್ತೀವಿ.
1: ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ?
0: ನಾವು
1: ನೀವು ಮನೆಯವ್ರು ಸೇಲ್ ಮಾಡಿದ್ರು ಅದು ಗೊತ್ತಾಗೋದಿಲ್ಲ ಅಲ್ವಾ. ಈಗ ಹೊರಗಿನ ಜನ ತಗೊಂಡ್ಬಿಟ್ಟು ನೀವು ಮಾಡೋದಾದ್ರೆ
0: ಸರ್, ಇದೆಲ್ಲ ನಮಗೆ ಇವನ್ನೆಲ್ಲ ಸಪ್ಲೈ ಮಾಡೋದು ತಗೊಂಬರೋರೆಲ್ಲ ನಮ್ಮ ಮನೆಯವರು.

0: ಆ ತರ ಬೇರೆಯವ್ರನ್ನ ಕರ್ಕೊಂಡು ಹೋಗಿ ಅವರು ಎಲ್ಲ ತಗೊಂಡ್ಬಂದು ಮನೆಗೆ ಹಾಕ್ತಾರೆ ಸರ್. ಈಗ ಮಾವಿನಕಾಯಿ ಸೀಸನ್ ಅಲ್ಲಿ ಮರಗಳು ಮಾಡ್ಕಂತೀವಿ, ಸ್ವಲ್ಪ ಸ್ವಲ್ಪನೆ ತಗೊಂಡ್ಬಂದು ಕ್ವಿಂಟಾಲ್ ಗಟ್ಟಲೆ ತಗೊಂಡ್ಬಂದು ಹೆಚ್ಚಕ್ಕೆ ಹೆಚ್ಚಕ್ಕೆ ಎಲ್ಪಿಗೆ ಕರ್ಕೊಂತೀನಿ ಸರ್. ಇನ್ ಖಾರ ಅದೆಲ್ಲ ಮಿಕ್ಸ್ ಮಾಡೋದು ನಾನೇ ಸರ್, ಅದನ್ನೆಲ್ಲ ಮಾಡೋದು ನಾನೇ. ನಮ್ಮ ಮನೆಯವರು ಕಲಾವಿದ್ರು, ಇಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ಜೂನಿಯರ್ ಅಂಬರೀಷ್ ಅಂತ ಹೇಳಿ, ಹಾಗೆ ಅವರು ತುಂಬಾ ನನಗೆ ಸಹಾಯ ಮಾಡ್ತಾರೆ. ನಮ್ಮ ಕುಟುಂಬ ಅಂದ್ರೆ ಮಕ್ಕಳ ಎಲ್ಲ ಎಲ್ಲರೂ ಸಹಾಯ ಮಾಡ್ತಾರೆ. ಹಾಗಾಗಿ ಹೌದು ಸರ್,
1: ಇಟ್ಕೊಂಡು ಮಾಡ್ತೀವಿ ಹೇಳಿಸ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕಷ್ಟ.
0: ಹೌದು ಸರ್,
1: ಅವರು ಸೂರ್ಯ ಮುಳುಗದೆ ನೋಡ್ತಾ ಇರ್ತಾರೆ ಅಲ್ವಾ, ಸೂರ್ಯ ಅಂದ್ರೆ 5 ಗಂಟೆ ಆಗದ್ ನೋಡ್ತಾ ಇರ್ತಾರೆ. ಮನೆಯವರು ಸ್ವಲ್ಪ ಮುತುವರ್ಜಿ ವಹಿಸಿ ತಾವು ಮಾಡಿದ್ದೆ ಅದರಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಹಿನ್ನಡೆ ಅಂತೂ ಇಲ್ಲವೇ
0: ಇಲ್ಲ ಸರ್.
1: ಒಟ್ಟೆ ಒಂದು ಲಾಭ ಅಂತ ಹೇಳಿದ್ರೆ ಎಷ್ಟು ಈಗ ಸದ್ಯ ಬರ್ತಾ ಇದೆ ನಿಮ್ಗೆ ಲಾಭ ಅಂತಂದ್ರೆ, ನಾವು ಮಾಡಿದ್ಕೆ ಒಂದು ಕೂಲಿ ಸಿಗ್ತಾ ಇದೆ ಅಂತ ಏನ್ ಹೇಳ್ತೀರಾ?
0: ಹೌದು ಸರ್, ಲಾಭ ಆಗಿದೆ, ಲಾಭ ಬರ್ತಾ ಇದೆ ಸರ್. ನಾನು ಹಾಕಿದ ಬಂಡವಾಳಕ್ಕೆ ಲಾಭ ಅಂತ ಆಗಿದೆ ಸರ್, ಆಗ್ತಾ ಇದೆ.
1: ಮತ್ತೆ ಈಗ ಜ್ಞಾನ ವಿಕಾಸ ಸಂಸ್ಥೆಯಿಂದ ಕೇಂದ್ರದಿಂದ ಸಾಲ ಪಡ್ಕೊಂಡು ಯಾವ ರೀತಿಯಿಂದ ತೀರಿಸ್ತಾ ಇದ್ದೀರಾ?
0: ಅದೇ ಉಪ್ಪಿನಕಾಯಿ ಇದರಿಂದಲೇ ತೀರಿಸ್ತಾ ಇದ್ದೀನಿ ಸರ್. ಅದು ವಾರ ಕಟ್ಟದೆ ಸರ್, ವಾರಕ್ಕೆ ಕಟ್ಟದೆ ಸರ್.
1: ಸಂಘದಲ್ಲಿ ನೀವು ಏನೇನು ಚಟುವಟಿಕೆಗಳು ಮಾಡ್ತೀರಿ
0: ಸರ್?
1: ಮೀಟಿಂಗ್ ಆಗೋದಾಗಿರ್ಲಿ ಅಥವಾ ಯಾರಿಗೋ ತುರ್ತಾಗಿ ಒಂದು ಹಣ ಬೇಕಾಗಿರ್ತದೆ ಅಂತ ಸಮಯದಲ್ಲಿ ಕೂತ್ಕೊಳ್ಳೋದಾಗಿರ್ಲಿ ಅಥವಾ ಬೇರೆ ಏನೋ ಒಂದು ಕಾರ್ಯಕ್ರಮ, ಸರ್ಕಾರದ ಒಂದು ಕಾರ್ಯಕ್ರಮ, ಲಸಿಕೆ ಕಾರ್ಯಕ್ರಮ ಇದ್ರು ಆತರದೇನಾದ್ರೂ ಮಾಡ್ತಾ ಇದ್ದೀರಾ?
0: ಹೌದು ಸರ್, ನಾನು ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷ ಆಗಿದ್ದೀನಿ. ಜ್ಞಾನ ವಿಕಾಸಕ್ಕೆ ನಾನು ಪ್ರತಿ ತಿಂಗಳೂ ಅಟೆಂಡ್ ಆಗ್ತೀನಿ ಸರ್. ನನ್ನ ಕೆಲಸ ಅಂತ ಹೇಳಿ ನಾನು ಇಲ್ಲೇ ಮೀಸಲಾಗಿರಲ್ಲ, ಅದರಲ್ಲೂ ತೊಡಕಂತೀನಿ. ಮತ್ತೆ ಏನಾದ್ರೂ ಸಮಾಜ ಕೆಲಸಗಳು ಏನಾದ್ರೂ, ಈಗ ಅಕ್ಷರ ಅಭ್ಯಾಸ ಅಂತ ಹೇಳಿ ಬಂದಿದೆ ವಯಸ್ಕರಿಗೆ ಅಂತ, ಇದು ಕಾರ್ಯಕ್ರಮಗಳಿಗೆ ಭಾಗವಹಿಸೋದು ಈ ತರದಾಗ ಎಲ್ಲ ಮಾಡ್ತಾ ಇರ್ತೀನಿ ಸರ್, ಹೋಗ್ತಾ ಇರ್ತೀನಿ.
2: ಇದುವರೆಗೆ ಸುಕನ್ಯಾ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ಈಗ ತಮ್ಮನ್ನ ಸಂಪರ್ಕಿಸುವುದಾದ್ರೆ, ನಿಮ್ಮ ಹತ್ರ ಬಂದು ಯಾವ ರೀತಿಯಿಂದ ಮಾಡ್ತಾ ಇದ್ದೀರಿ ಏನು ಅಂತ ನೋಡೋದಾದ್ರೆ, ನಮ್ಮ ಮಹಿಳೆಯರು, ರೈತ ಮಹಿಳೆಯರಾಗಿರ್ಲಿ ಅಥವಾ ಗ್ರಾಮೀಣ ಮಹಿಳೆಯರಾಗಿರ್ಲಿ ಅಥವಾ ಯಾರು ಇದರಲ್ಲಿ ತೊಡಗಿಸ್ಕೊಳ್ಬೇಕು, ಈ ನಾನು ಕೂಡ ಇದೇ ತರ ಉದ್ಯಮ ಆರಂಭ ಮಾಡಬೇಕು ಅನ್ನೋದಾದ್ರೆ, ತಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡ್ತೀರಾ?
0: 9901727248.
2: ಧನ್ಯವಾದ ಸುಕನ್ಯಾ ಅವರೇ. ಇದುವರೆಗೆ ತಾವು ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರಿಗೆ, ಆಕಾಶವಾಣಿಯ ಒಂದು ಕೇಳುಗರಿಗೆ, ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ, ಆಮೇಲೆ ಯುವತಿಯರಿಗೆ ಯಾರು ಇದರಲ್ಲಿ ತೊಡಗಿಸ್ಕೊಳ್ಬೇಕಂತ ಹೇಳಿ ಮುಂದೆ ಬರ್ತಾರೆ ಅವರಿಗೆ ಒಂದು ಪ್ರೇರಣೆಯಾಗಿ, ತಾವು ಮಾದರಿಯಾಗಿ, ಸಲಹೆ ರೂಪದಲ್ಲಿ ಸವಿಸ್ತಾರವಾಗಿ ಅವರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಮತ್ತು ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600.
3: ರೈತ ಬಾಂಧವರೇ, ಇದೀಗ ಕೇಳಿ ಪರಿಸರ ಗೀತೆ.

0: ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮೈಸೂರು ಸ್ಯಾಂಡಲ್
6: ನೋಡು, ಇದೇ ನನ್ ಫೇವರಿಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9451527600. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗುತ್ತಲಿದೆ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಲ್ಲುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
2: ಭವತಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ

0: ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ದಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ ಸೇವೆ ಹಾಗೂ ರಾಷ್ಟ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟು

0: ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎರಡನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ದಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ದಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ದಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ದಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣ

0: ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದು ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 GW ಇತ್ತು ನಮ್ದು 2014 2.6 GW 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ ಸರಿಸುಮಾರು 60 GW ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಬಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 crore ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2,110 crore ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ. ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬಾ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ

0: ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: In everyday life, AI learning from the school levels. We are just looking as Karnataka's position, India's technology capital. We are laying the foundation for AI, first and the largest university, as I said, an ecosystem that will nurture the world-class riches and the next generation of the AI talent.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ ಶೇಕಡಾ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅತ್ಯದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
2: ಪೀಪಲ್ ಸೀ ಕಾಂಟೆಂಟ್ ಆಸ್ ವೆನ್ ದೇ ಹ್ಯಾವ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ನೋ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೋ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್, ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕೆಪ್ಟ್ ಇನ್ ಟೆಕ್ ಅಂಡ್ ಆಲ್ಸೋ ನಾಟ್ ಫುಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅವರ್ ಸೋಲ್. ಹೌ ಟು ಕೀಪ್ ಅವರ್ ಸೋಲ್ ಇನ್ ಟೆಕ್ ಅಂಡ್ ಯಟ್ ಬಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನ್ನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99%ರಷ್ಟು ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
3: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಎ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಬೈಲೇಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್, ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಆರ್ ಟು ಬಿ ನೌ ಅವೈಲೇಬಲ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ಡ್ ಟಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್-ವಿನ್ ಫಾರ್ ಬೋತ್ ಇಂಡಿಯಾ ಅಂಡ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಅಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
4: ದಿಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಕೆ ಮಾರ್ಕ್ಸ್ ದ ಸಿಗ್ನಲಿಂಗ್ ಆಫ್ ದ ಪೀರಿಯಡ್ ಆಫ್ ಗ್ರೋತ್ ವಿಚ್ ಇಸ್ ಅನ್ಪ್ರೆಸಿಡೆಂಟೆಡ್ ಫಾರ್ ದ ಕಂಟ್ರಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೇಜರ್ಸ್ ಶೇರ್ ಆಲ್ಮೋಸ್ಟ್ ಟ್ಯಾರಿಫ್ ಲೈನ್ ರಿಡಕ್ಷನ್ ಟು 0% ಅಕ್ರಾಸ್ 99 HS ಟ್ಯಾರಿಫ್ ಲೈನ್ಸ್. ದಿಸ್ ಇಸ್ ಅ ಹಿಸ್ಟಾರಿಕ್ ಈವೆಂಟ್ ಫಾರ್ ದಟ್.

0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕ್ ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೆದಿದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಕೇಳುಗರೇ, ಇದೀಗ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್. ಕೇಳುಗರೇ, ಇಂದಿನ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ, ಇಂದಿನ ಯುವ ಜನತೆಯ ಮನಸ್ಥಿತಿಯನ್ನ ಸರಿಪಡಿಸೋದು ಹೇಗೆ. ಇಂದಿನ ಯುವಜನರು ವಿದ್ಯಾಭ್ಯಾಸ, ಉದ್ಯೋಗ, ಕುಟುಂಬದ ನಿರೀಕ್ಷೆಗಳು, ಹಾಗೆಯೇ ಸಾಮಾಜಿಕ ಜಾಲತಾಣಗಳ ಪ್ರಭಾವ, ಜೀವನ ಶೈಲಿಯ ಬದಲಾವಣೆಗಳಿಂದ ಹಲವು ರೀತಿಯ ಮಾನಸಿಕ ಒತ್ತಡಗಳನ್ನು ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಮನಸ್ಥಿತಿಯನ್ನು ಆರೋಗ್ಯಕರವಾಗಿ ಬೆಳೆಸೋದಕ್ಕೆ ಕುಟುಂಬ, ಶಾಲೆ, ಸಮಾಜ, ಹಾಗೆಯೇ ಯುವಜನರ ಪಾತ್ರವೇನು ಅನ್ನುವಂತಹ ಕುರಿತು

0: ಇಂದು ನೀವೆಲ್ಲರೂ ಕೂಡ ನಮ್ಮೊಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು ಅಂತ ಹೇಳ್ತಾ ಕೇಳುಗರೆ, ಇಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಸಂಖ್ಯೆ 0828220074. ಮತ್ತೊಮ್ಮೆ 0828200704. ಕೇಳುಗರೆ, ಕರೆ ಸಿಗದಿದ್ದಲ್ಲಿ ನೀವು ವಾಟ್ಸ್ಆಪ್ ಮುಖಾಂತರ ಕೂಡ ಸಂದೇಶಗಳನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9488255700. 9481572600. ಇಲ್ಲಿಗೆ ನಿಮ್ಮ ಸಂದೇಶಗಳು ಬಂದು ತಲುಪಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇಂದಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ, ಇಂದಿನ ಯುವ ಜನತೆಯ ಮನಸ್ಥಿತಿಯನ್ನ ಸರಿಪಡಿಸೋದು ಹೇಗೆ ಅಂತ ನಮ್ಮ ಮೊದಲ ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
1: ಹಲೋ.
0: ಹಲೋ,
1: ನಮಸ್ತೆ.
0: ನಮಸ್ಕಾರ.
1: ಕೇಶವ್ ಅವರಿಂದ ಬರ್ತಾ ಮೇಡಮ್.
0: ಕೇಶವ್ ಅವರು, ಕೇಶವ್ ಅವರೇ, ಇಂದಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು ಅಲ್ವಾ?
1: ಯುವಜನತೆ ಒತ್ತಡ,
0: ಅವರ ಮನಸ್ಥಿತಿಯನ್ನ ಹೇಗ್ ಸರಿಪಡಿಸೋದು ಅಂತ.
1: ಈಗೆಲ್ಲ ಮಿಷನರಿ ಲೈಫ್ ಮೇಡಮ್. ಹೇಗೆ ಅಂದ್ರೆ, ಇವತ್ತಿಗೆ ಎಲ್ಲವನ್ನು ಸುಲಭವಾಗಿ ಸಿಗ್ತಾ ಇರ್ಬೋದು. ಇವತ್ತಿನ ವಿಚಾರದಲ್ಲಿ ನಾನು ಇವತ್ತು ಇವತ್ತೆಷ್ಟು ಡೇಟು, 18/7/2026 ಅಲ್ವಾ?
0: ಹೌದು.
1: ಇವತ್ತಿನ 15 ಇಲ್ಲ 20 ವರ್ಷದ ಹಿಂದೆ ಹೋಗ್ತೀನಿ ನಾನು. ಇದೇ 15-20 ವರ್ಷದ ಹಿಂದೆ ಬರಗಾಲನ್ನು ಬಂದಿತ್ತು, ಯುವ ಜನತೆ ಇನ್ನು ಬೆಳೆಯುವಂತ ಪರಿಸ್ಥಿತಿಲಿ ಇತ್ತು. ಯಾಕೆಂದ್ರೆ ಅವತ್ತಿಗೆ ಎಲ್ಲಾನು ಸಹ ಈಸಿಯಾಗೂ ಸಿಕ್ತಿತ್ತು, ಕೆಲವರಿಗೆ ಈಸಿಯಾಗಿ ಸಿಕ್ತಿರ್ಲಿಲ್ಲ. ಹೇಗೆಂದ್ರೆ ಈ ಮೋಹ ಮಾಯಿ ಅಂತಲ್ಲ, ಅವನ್ನ ಅಳವಡಿಸ್ಕೊಂಡವ್ರಿಗೆ ತಂದೆ ತಾಯಿ ಆಗಿರ್ಬೋದು, ಮತ್ತೆ ಯುವಕರಾಗಿರ್ಬೋದು, ಆಗ ಬೆಳ್ತಕ್ಕಂತ ಯುವಕರಾಗಿರ್ಬೋದು, ಮುಂದೆ ನಾನು ಚೆನ್ನಾಗಿ ಬೆಳಿತೀನಿ ಅನ್ನೋರು ಏನ್ ಮಾಡ್ತಾರೆ ಜೀವನವನ್ನ. ಹಲೋ,
0: ಹೇಳಿ ಹೇಳಿ ಕೇಶವ್ ಅವರೇ, ಹೇಳಿ.
1: ಜೀವನವನ್ನ ಕಟ್ತಿರ್ತಕ್ಕಂತ ಪರಿಸ್ಥಿತಿ ಜಗತ್, ನಾನು ಏನೋ ಒಂದು ಇಲ್ಲಿ ಸೃಷ್ಟಿ ಮಾಡೋಗ್ಬೇಕು ಅನ್ನೋದು ಇದ್ ಮಾಡೋಗ್ತಾರೆ, ಹೆಸರು ಮಾಡೋಗ್ತಾರೆ. ಸಂರಕ್ಷಣೆ ಆಗಿರ್ಬೋದು, ಇಲ್ಲ ಕೌಟುಂಬಿಕ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಸಹ ನಿಭಾಯಿಸ್ತಾರೆ. ಆದ್ರೆ ಈಗಿನ ಯುವ ಜನತೆಗೆ ಏನಿಲ್ಲ ಅಂದ್ರೆ 2010 ಅಲ್ಲಿಂದ ಜನಸಿಕ್ ಹುಟ್ಟಿರ್ತಕ್ಕಂಥ ಮಕ್ಳುಗಳಿಗೆ ಸ್ವಲ್ಪ ಎಲ್ಲವನ್ನು ಸಹ ಕಲಿಬೇಕು. ಹಿಂದಿನ ಕಾಲದ ತಂದೆ ತಾಯಿ ಆಗಿರ್ಬೋದು ಪ್ರತಿಯೊಂದು ಮಕ್ಳಿಗೆ ಏನ್ ಕಲಿಸ್ಬೇಕು ಅಂದ್ರೆ, ಇವತ್ತಿನ ಲೆಕ್ಕಲ್ಲಿ ಆಸ್ತಿ ಹಣ ಸಂಪಾದನೆ ಮಾಡೋದಕ್ಕಿಂತ ಮೂಲಭೂತ ಸೌಕರ್ಯಗಳನ್ನ ಹೆಂಗೆ ಒದಗಿಸ್ಕೊಂಡು ಬದುಕಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಬೇಕು ಮೇಡಮ್.
0: ನೂರಕ್ಕೆ ನೂರು ಸತ್ಯವಾದಂತಹ ಮಾತು.
1: ಎರಡು ವಿಚಾರ, ಪ್ರಪಂಚದಲ್ಲಿ ಅವ್ರ ಹೆಂಗ್ ಮಕ್ಳನ್ನ ಹಿಂಗೆ ಸಾಕ್ತಾರ ಅದ್ ನನಗೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಕಷ್ಟವನ್ನು ಕಲಿಸ್ಬೇಕು, ಅನುಭವ ತಿಳಿದಿರ್ಬೇಕು, ಮತ್ತೆ ಎಲ್ಲಾ ಸುಖಗಳ ಅನುಭವನು ತಿಳಿದಿರ್ಬೇಕು ಮಕ್ಳುಗಳು.
0: ಖಂಡಿತ.
1: ಅವಾಗ ಏನಾಗ್ತಾರೆ ಅಂದ್ರೆ, ನಾನು ಹೆಂಗ್ ಬದುಕ್ಬೇಕು, ಯಾವ ರೀತಿ ಇರ್ಬೇಕು, ಕಷ್ಟದಲ್ಲಿದ್ದಾಗ ಯಾವ ರೀತಿ ಇರ್ಬೇಕು, ಸುಖದಲ್ಲಿದ್ದಾಗ ಯಾವ ರೀತಿ ಇರ್ಬೇಕು ಅಂತ ಅವಾಗ
0: ಗೊತ್ತಾಗುತ್ತೆ.
1: ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಸೋತಾಗ ಧೈರ್ಯ ಇರ್ಬೇಕಂತೆ, ಗೆದ್ದಾಗ ವಿನಯತೆ ಇರ್ಬೇಕಂತೆ. ವಿನಯತೆ ಇದ್ದಾಗ ಏನಾಗುತ್ತೆ, ನಮ್ಮ ಹತ್ರ ಬಂದಿರುತ್ತಲ್ಲ ಹಣ ಆಗಿರ್ಬೋದು, ಏನಾಗಿರ್ಬೋದು, ಜ್ಞಾನ ಆಗಿರ್ಬೋದು, ಅವ್ರು ನಮ್ಮ ಹತ್ರ ಕೊನೆವರೆಗೂ ಉಳಿಯುತ್ತೆ.
0: ಉಳಿಯುತ್ತೆ, ಹೌದು.
1: ಧೈರ್ಯವಾಗಿದ್ದ ಸೋತಿರ್ತಾನ ಒಬ್ಬ ಮನುಷ್ಯ, ಧೈರ್ಯವಾಗಿದ್ದ ಏನಾಗುತ್ತೆ ಅಂದ್ರೆ, ಅವನಲ್ಲಿ ಇರ್ತಕ್ಕಂತ ಆತ್ಮಶಕ್ತಿ ಆಗ್ಲಿ, ಬುದ್ಧಿಶಕ್ತಿ ಆಗ್ಲಿ, ಎಲ್ಲವನ್ನು ಸಹ ಉಂಟಾಕುತ್ತೆ.
0: ಹೌದು ಹೌದು.
1: ಇಷ್ಟೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
0: ಒಳ್ಳೆಯ ಸಲಹೆಗಳನ್ನ ಕೊಟ್ರಿ ಕೇಶವ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಕೇಳುಗರೆ, ಕೇಶವ್ ಅವರು ಕರೆ ಮಾಡಿದ್ರು. ಹೇಗೆ ಮಕ್ಕಳು ಅಂದ್ರೆ, ಇಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ಹೇಗೆ ಅವರಿಗೆ ಬಾಳೋದನ್ನ ಹೇಳ್ಕೊಡ್ಬೇಕು, ಸೋತಾಗ ಧೈರ್ಯದಿಂದ ಇರಬೇಕು, ಗೆದ್ದಾಗ ವಿನಯತೆಯಿಂದ ಇರಬೇಕು ಅಂದ್ರೆ, ಒಂದು ಗಾದೆನೇ ಇದೆ, ಸೋತಾಗ ಕುಗ್ಗಬಾರದು, ಗೆದ್ದಾಗ ಹಿಕ್ಕಬಾರದು ಅಂತ. ಅದನ್ನ ಅವರು ಅಷ್ಟು ನೀಟಾಗಿ, ಅಷ್ಟು ಸ್ಪಷ್ಟತೆಯಿಂದ, ಅವರು ವಿವರಣೆಯಿಂದ ಹೇಳಿದ್ರು. ಕೇಶವ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ

0: ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
1: ನಮಸ್ಕಾರ.
0: ರಾಜು ಶಂಕರ್ ಘಟ್ಟದಿಂದ. ರಾಜು ಸರ್, ಇವತ್ ಇಂದಿನ ವಿಷಯ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ.
1: ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಮೇಡಮ್, ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ, ಹಿಂದೆ ನಮ್ಮ ಉಪಾಧ್ಯಾಯರುಗಳು ಪ್ರತಿಯೊಬ್ಬ ಒಂದು ವ್ಯಕ್ತಿನ ನಮ್ಮ ದೇಶಕ್ಕೆ ಪ್ರಾಣ ತೆತ್ತ, ನಮ್ಮ ದೇಶಕ್ಕೆ ದುಡಿದ ಪ್ರತಿ ಒಂದು ವ್ಯಕ್ತಿಗಳ ಫೋಟೋವನ್ನ ತೋರಿಸಿ, ನೀವು ಈ ತರ ಬದುಕಬೇಕು, ಈ ತರ ಬಾಳ್ಬೇಕು, ನಮ್ಮ ದೇಶದ ಪ್ರಜೆ ಹಿಂಗಿರ್ಬೇಕು ಅಂತ ತೋರಿಸ್ತಾ ಇದೆ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಕೆಲವು ಖಾಸಗಿ ಶಾಲೆಗಳು ಜಾಸ್ತಿ ಆಗುತ್ತೆ. ತಮ್ಮ ಪ್ರತಿಷ್ಠೆ ಬೆಳೆಸೋಕ್ಕೋಸ್ಕರ ಮಕ್ಕಳನ್ನ ಓದಿ ಓದಿ ಓದಿ ಅನ್ಕೊಂಡು ಅದನ್ನ ಓದಿನ ಕಡೆ ಗಮನ ಕೊಡ್ತಾರೆ ಹೊರತು, ನಮ್ಮ ದೇಶದ ಒಂದು ಪ್ರಜೆಗಳು ನೀವು ಹೇಗಿರಬೇಕು ಅನ್ನೋದನ್ನ ತೋರಿಸಲ್ಲ. ಸರ್ಕಾರಿ ಶಾಲೆಯಲ್ಲಿ ಪ್ರತಿ ಒಂದು ಮಕ್ಕಳಿಗೆ ತಿದ್ದಿ ತೀಡಿ ತೋರಿಸ್ತಾರೆ. ಆ ಒಂದು ಸಂದರ್ಭ ನಮಗೆ ಈಗ ಪ್ರತಿ ಒಂದು ಶಾಲೆಗಳಲ್ಲೂ ಬರಬೇಕು. ಯಾಕೆಂದ್ರೆ ಈಗಿನ ಮಕ್ಕಳು ಏನಾಗ್ತಿದ್ದಾರೆ ಅಂದ್ರೆ, ಮತ್ತೆ ತಂದೆ ತಾಯಿಗೆ ಹೆದರ್ಕೊಂಡು ಹಿರಿಯರಿಗೆ ಹೆದರ್ಕೊಂಡು ಬಾಳ್ತಾ ಇದ್ರು. ಈಗ ಹಿರಿಯರು ಅಂದ್ರೂ ಬೆಲೆ ಇಲ್ಲ, ಅಪ್ಪ ಅಮ್ಮ ಅಂದ್ರೂ ಬೆಲೆ ಇಲ್ಲ. ಯಾಕೆಂದ್ರೆ ಶಾಲೆ ನಮ್ಮ ತಮ್ಮ ಈಗ ನಡೀತಿರುವಂತ ಒಂದು ವಾತಾವರಣ. ನಾನು ಹೇಳೋದು ಇಷ್ಟೇ ಮೇಡಮ್, ಏನ್ ಗೊತ್ತಾ, ಪ್ರತಿ ಶಾಲೆಗಳಲ್ಲೂ ಮಕ್ಕಳಿಗೆ ನಮ್ಮ ಹಿಂದಿನವರ ಎಲ್ಲಾ ಪರಿಚಯವನ್ನು ತೋರಿಸೋದ್ರ ಜೊತೆಯಲ್ಲಿ ಓದಿಗೂ ಅವಕಾಶ ಕೊಡಬೇಕು. ಅವರನ್ನ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ದೇಶದ ಪ್ರಜೆಯಾಗಿ ಮಾಡಬೇಕೇ ಹೊರತು ಬರೀ ನಮ್ಮ ನಮ್ಮ ಶಾಲೆ ನಮ್ಮ ಇದರ ಪ್ರತಿಷ್ಠೆಗೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು. ಆವಾಗ ನಮ್ಮ ಈಗಿನ ವಿದ್ಯಾರ್ಥಿಗಳು ಒಳ್ಳೆಯ ಭಾವನೆ, ಒಳ್ಳೆಯ ಜೊತೆ, ಮತ್ತೆ ಒಳ್ಳೆಯ ಒಂದು ನಡೆನುಡಿನ ಕಲಿತಾರೆ. ಅದನ್ನ ಕಲಿಸುವಂತ ಕೆಲಸ ನಮ್ಮ ಹಿರಿಯರು ಮಾಡಬೇಕು, ಮತ್ತು ಶಾಲೆಗಳು ಮಾಡಬೇಕು. ಆವಾಗಲೇ ನಮ್ಮ ಈಗಿನ ಯುವಕರು ಒಂದು ಒಳ್ಳೆ ಪ್ರಜೆ ಆಗಕ್ಕೆ ಸಾಧ್ಯ ಮೇಡಮ್.
0: ಖಂಡಿತ ಖಂಡಿತ ರಾಜು ಅವರು ಒಳ್ಳೆಯ ಮಾತನ್ನ ಹೇಳಿದ್ರಿ ನೀವಿವತ್ತು.
1: ತುಂಬಾ ಧನ್ಯವಾದ ಮೇಡಮ್.
0: ಧನ್ಯವಾದಗಳು.
1: ಖುಷಿ ಆಗುತ್ತೆ ಮೇಡಮ್.
0: ಎಲ್ಲ ನಿಮಗೋಸ್ಕರನೇ ಧನ್ಯವಾದಗಳು. ಹೀಗೆ ಹೇಳಿ ಹೇಳಿ,
1: ನೀವು ಕೊಡೋ ಒಂದು ವಿಚಾರ ತಾನೇ ನಮಗೆಲ್ಲ ಗೊತ್ತಾಗೋದು, ಇಲ್ಲಾಂದ್ರೆ ಏನು ಗೊತ್ತಾಗೋದಿಲ್ಲ. ಧನ್ಯವಾದ ಮೇಡಮ್.
0: ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಕೇಳಿದ್ರಲ್ವಾ, ರಾಜು ಅವರು ಕರೆ ಮಾಡಿದ್ರು. ಅವರು ಕೇವಲ ತಂದೆ ತಾಯಿ ಅಷ್ಟೇ ಅಲ್ಲದೆ ಶಾಲೆಗೆ ಹೋಗ್ತಾ ಇರ್ಬೇಕಾರೆ ಶಾಲೆಯ ಶಿಕ್ಷಕರಾಗಲಿ ಗುರುಗಳೆಲ್ಲ ಕೇವಲ ಮಕ್ಕಳಿಗೆ ಓದು ಓದು ಅಂತ ಓದಿನ ಕಡೆಗೆ ಅವರನ್ನು ದೂಕಬಾರ್ದು, ಅದರ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸ್ಬೇಕು. ಹಿರಿಯರಿಗೆ ಗೌರವ ಕೊಡೋದು ಹೇಗೆ, ಹೇಗೆ ಬದುಕಬೇಕು, ಹಾಗೆಯೇ ನಮ್ಮ ಭಾರತಕ್ಕೆ ಒಳ್ಳೆಯ ಪ್ರಜೆಯಾಗಿ ಅವರನ್ನು ರೂಪುಗೊಳಿಸಬೇಕು ಅಂತ ಒಂದು ಒಳ್ಳೆಯ ಸಲಹೆಯನ್ನು, ಅವರ ಅನಿಸಿಕೆಯನ್ನು ಅವರು ತಿಳಿಸಿದ್ರು. ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ನ್ಯಾಮತಿಯಿಂದ ಹಂಪಣ್ಣ.
0: ಹಂಪಣ್ಣ ಅವರು ನ್ಯಾಮತಿಯಿಂದ. ಹಂಪಣ್ಣ ಅವರ ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
2: ಗೊತ್ತಾಯ್ತು ಮೇಡಮ್.
0: ಹೇಳಿ ಹೇಳಿ.
2: ಅದೇ ಜಪಾನ್ ನಲ್ಲಿ ಅವ್ರಿಗೆ ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕಿಂತ ಮುಂಚೆ ಅವ್ರಿಗೆ ಮಕ್ಕಳಿಗೆ ಈಗ ರಸ್ತೆ ಸುರಕ್ಷತೆ ಬಗ್ಗೆ, ನ್ಯಾಯನಿಷ್ಠೆ ಬಗ್ಗೆ, ದೇಶದ ಬಗ್ಗೆ ಅದನ್ನ ಫಸ್ಟ್ ಮಕ್ಕಳಿಗೆ ಕಲಿಸ್ತಾರಂತ.
0: ಹೌದು.
2: ಆ ರೀತಿ ಇಲ್ಲೂ ಕಲಿಸ್ಬೇಕು. ಇಲ್ಲಿ ಬರೇ ಅಂಕಕ್ಕೆ ಮಾತ್ರ ಮಹತ್ವ ಕೊಡ್ತಾ ಅವರು ಹೇಗೆ ಜೀವನದಲ್ಲಿ ಯಶಸ್ವಿ ಆಗ್ಬೇಕು, ಪರಿಸರದ ಬಗ್ಗೆ, ದೇಶದ ಬಗ್ಗೆ ಅದಕ್ಕೆ ಹೆಚ್ಚು ಒತ್ತು ಮೊದಲು ಮಕ್ಕಳಿಗೆ ಕಲಿಸ್ಬೇಕದು. ಈಗ ಇಲ್ಲಿ ನ್ಯಾಯ ನಿಷ್ಠೆ ಅನ್ನೋದೇ ಈಗ ಯುವಕರಲ್ಲಿಲ್ಲ. ಬರೇ ಸುಳ್ಳು ಹೇಳೋದು ಅದು, ಬರೇ ಈಗಿನ ಯುವಕರಂತೂ ಬರೇ ಮೊಬೈಲ್ ನೋಡ್ಕೊಂತ ಬರೇ ಇದೇ ಕಾಲ ಕಳೀತಾರೆ. ಕೆಲವು ನೋಡ್ತಾ ಇದ್ದಾವೆ, ಸುಮ್ಮನೆ ಕುತ್ಕೊಂಡು ಕಾಲ ಕಳೀತಾ ಇರ್ತಾರೆ.
0: ಹೌದು ಹೌದು.
2: ಅದು ತಪ್ಪಬೇಕು. ನಾವು ದುಡಿಬೇಕು, ದೇಶಕ್ಕೋಸ್ಕರ ನಾವ್ ಏನಾರ ಮಾಡ್ಬೇಕು. ಅವ್ರ ಸ್ವಂತ ದುಡಿದ್ರು ಸಹ ದೇಶಕ್ಕೆ ದುಡ್ದಂಗೆ ಅವರು.
0: ಹೌದು ಖಂಡಿತ.
2: ಈಗ ಈಗ ಒಬ್ಬನ ಕುತ್ಕೊಂಡು ನೋಡ್ತಾನೆ ಅಂದ್ರೆ ಅದು ಅವನು ದೇಶಕ್ಕೆ ಬಾರಾಕ. ಅವನು ಪ್ರತಿಯೊಬ್ರು ದುಡಿಬೇಕು, ನ್ಯಾಯ ನಿಷ್ಠೆ, ಪರಿಸರದ ಬಗ್ಗೆ ಕಾಳಜಿ ವಹಿಸ್ಬೇಕು ಮಕ್ಕಳು. ಈಗ ಅವ್ರು ಮಾಡ್ಬೇಕು ಅಂದ್ರೆ ಈಗ ಯೋಗ ಧ್ಯಾನ ಮಾಡೋದು, ವ್ಯಾಯಾಮ ಮಾಡೋದು, ಇವು ಬಹಳಷ್ಟು ಅವರಿಗೆ ಉಪಯೋಗ ಆಗ್ತಾವೆ. ಅವಾಗ ಒಂದ್ ಮನ್ ಅವರಿಗೆ ಒಂದ್ ಇದಾಗುತ್ತೆ, ಹಿಡಿತದಲ್ಲಿ ಇರ್ತತಿ. ಮನ್ಸು ಹಿಡಿತದಲ್ಲಿಲ್ಲ ಅವ್ರಿಗೆ, ಮೊಬೈಲ್ ನೋಡ್ತಾ ಬರೇ ಅದ್ರಲ್ಲೇ ಇರ್ತಾರೆ ಕೆಲವ್ರು. ಬರೇ ದಿವಸದಲ್ಲಿ ಒಂದು 10-12 ಗಂಟೆ ಮೊಬೈಲ್ ನೋಡ್ತಾರೆ ನೋಡ್ರಿ ಈಗಿನ ಯುವಕರು.
0: ಹೌದೌದು ಖಂಡಿತ.
2: ಅದು ಒಂದು ಕ್ರಿಕೆಟ್ ಒಂದು, ಇದರಲ್ಲೇ ಕಾಲ ಕಳೀತಾರೆ. ಈ ರೀತಿ ಕಾಲ ಕಳೆಯೋದಕ್ಕಿಂತ ಈಗ ಕಾಲ ಕಳೆಯೋದು ಬಹಳ ಇದಾಗುತ್ತೆ. ಕಾಲ ನಾವು ಏನಾದ್ರು ಇದು ಮಾಡ್ಬೋದು, ಕಾಲ ನಾವು ಇದು ಮಾಡಕ್ ಸಮಯ ಗಳಿಸಕತ್ರ ಕಲ್ಕನ್ನ.
0: ಹೌದು, ಹೋದಂತಹ ಸಮಯ ನಮಗೆ ಪುನಃ ಸಿಗೋದೇ ಇಲ್ಲ.
2: ಸಿಗೋದಿಲ್ಲ
0: ಖಂಡಿತ.
2: ಅಂತ ಸಮಯನ ಸದುಪಯೋಗ ಪಡಿಸ್ಕೊಂಡು ಅವರು ಅವರು ಉದ್ಯೋಗ ಇದು ಪ್ರಗತಿ ಆಗೋದಲ್ಲದೆ ದೇಶದ ಪ್ರಗತಿಗೆ ಕೈ ಜೋಡಿಸಿದಂಗೆ ಆಗುತ್ತೆ ಅವರು. ಜಪಾನಲ್ಲಿ ನೋಡ್ರಿ, ಅವರು ಒಬ್ಬರು ಈ ಸುಮ್ಮನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡಿದ್ರು ಅಲ್ಲೂ ಸಹ ಎದುರು ಮಾಡ್ತಿರ್ತಾರಂತ. ಹಂಗೆ ಅವ್ರು ದುಡಿಮೆ ಮಾಡ್ತಾರೆ. ವಯಸ್ಸಾದ್ರೂ ಸಹ ಅವ್ರು ಈಗ ರಿಟೈರ್ಡ್ ಆತಂದ್ರೆ ಮತ್ತವ್ರು ಬೇರೆ ಹತ್ರ ಹೋಗಿ ಕೆಲಸ
0: ಮಾಡ್ತಾರೆ. ಹೌದು,
2: ಇಲ್ಲಿ ನಮ್ಮ ಯುವಕರೇ ಕುತ್ಕೊಂಡು ಕಾಲ ಕಳೀತಾರೆ, ಅಷ್ಟು ಬೇಜಾರಾಗುತ್ತೆ ನೋಡಿದ್ರೆ.
0: ಖಂಡಿತ,
2: ಧನ್ಯವಾದ ಮೇಡಮ್ ಅವಕಾಶ ಕೊಟ್ಟು.
0: ಹಂಪಣ್ಣವರೇ ಒಳ್ಳೆಯ ವಿಷಯವನ್ನ ಹೇಳಿದ್ರಿ, ನಮಸ್ಕಾರ. ಕೇಳುಗರೆ, ಆ ಹಂಪಣ್ಣ ಅವರು ಕರೆ ಮಾಡಿದ್ರು ನಮ್ಮ ದೇಶದಲ್ಲಿ ಹೇಗಿರಬೇಕು ಯುವ ಜನತೆ ಅನ್ನುವಂತಹ ಒಂದು ಮಾಹಿತಿಯನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಹಾಗೆಯೇ ಇಂದಿನ ದಿನಗಳಲ್ಲಿ ಕೆಲವು ಯುವ ಜನತೆಗೆ ಬೇಗ ಕೋಪ ಬರುತ್ತೆ. ನಾವು ಸಾಕಷ್ಟು ಜನ ನೋಡಿದ್ವಿ ಬೇಗ ಕೋಪ ಮಾಡ್ಕೊಳ್ಳೋದು, ಅಸಹನೆ, ಒತ್ತಡ, ನಿರಾಶೆ. ಹಾಗೆಯೇ ಈ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ, ಅಂದರೆ ಮನೇಲಿ ಕೂಗಾಡೋದು, ರಕ್ತ ಸಂಬಂಧಿಗಳು ಅಂತ ನೋಡೋದಿಲ್ಲ, ಏನನ್ನು ಕೂಡ ಅವರು ಯೋಚನೆ ಮಾಡ್ತಾ ಇಲ್ಲ. ಇದರ ಹಿಂದೆ ಕುಟುಂಬದ ವಾತಾವರಣ, ಶಿಕ್ಷಣದ ಒತ್ತಡ, ಉದ್ಯೋಗದ ಚಿಂತೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ ಕೂಡ ಸೇರಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಮತ್ತೊಂದು ಕರೆ ಬರ್ತದೆ. ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್.
0: ನಮಸ್ತೆ.
3: ಕಾರ್ಯಕ್ರಮ ಕೊಟ್ಟಿದ್ದೀರಾ?
0: ಹಾ, ನಿಮ್ಮ ಹೆಸರು, ನಿಮ್ಮ ಮುದ್ದಾದ ಹೆಸರನ್ನ ಹೇಳಿ.
3: ಕೃಷ್ಣಪ್ಪ, ಜನಪುರ.
0: ಕೃಷ್ಣಪ್ಪ ಅವರು, ಕೃಷ್ಣಪ್ಪ ಅವರ ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
3: ಇಂದಿನ ವಿಷಯ ಮೇಡಮ್ ಅರ್ಥಪೂರ್ಣ ಹೇಳ್ತಾ ಇದ್ದೀರಲ್ಲ, ತಿಳ್ಕೊಳ್ಳುವಂತ ಮನಗಳಲ್ಲಿ. ನೀವು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡ್ರಿ, ಸಂಜೆ ಟೈಮ್ ಎಲ್ಲ ಕೇಳ್ತಾ ಇರ್ತಾರೆ.
0: ಧನ್ಯವಾದಗಳು.
3: ಚೆನ್ನಾಗಿ ಕೇಳ್ತಾರೆ, ಜನಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಕೇಳ್ತಾ ತಿಳುವಳಿಕೆ ಅಂತ ಬದುಕ್ತಾ ಇದಾರೆ ಆದಷ್ಟು. ಏನಂದ್ರೆ ಮನೇಲಿ ಅಪ್ಪ ಅಂದ್ರೆ ಮಕ್ಳಿಗೆ ತಿಳುವಳಿಕೆ ಕೊಡೋದು ಫಸ್ಟ್. ಏನ್ ಮಾಡ್ತಾರೆ ಮಕ್ಳು, ಓದ್ಲಿ ಓದ್ಲಿ ಅನ್ಬಿಟ್ಟು ಅವ್ರ ನಂಗ್ ನಂಬರ್ ತಗೋ, ಇವ್ರ ನಂಗ್ ನಂಬರ್ ತಗೋ, ಫಸ್ಟ್ ಬರ್ಬೇಕು ಅನ್ಬಿಟ್ಟು ಇವ್ರ ಉಪದೇಶಿಸ್ಬಿಡ್ತಾರೆ. ಓದ್ಕೊಂಡು ಓದ್ಕೊಂಡು ಬರೀ ಓದೋದೇ ಆಗೋಯ್ತು ಅವ್ರಿಗೆ, ಮುಂದೆ ಜೀವನ ಹೆಂಗ್ ಸಾಕ್ಬೇಕು ಏನು ಎಂತ ಗೊತ್ತಾಗೋದಿಲ್ಲ ಮೇಡಮ್
0: ಅವ್ರಿಗೆ.
3: ವಿದ್ಯಾವಂತರಿಗೆ ಒಂದ್ ಕೆಲಸ ಅಂತಾರೆ, ಅವಿದ್ಯಾವಂತ
0: ಅವಿದ್ಯಾವಂತರು
3: ಜೀವನ ಸಾಕ್ತಾರೆ ಮೇಡಮ್. ಏನ್ ಬೇಡ ಕರ್ಮ ಮಾಡಿ ಜೀವನ ಸಾಕ್ಬಿಡ್ತಾರೆ ಒಂದಲ್ಲ ಒಂದ್ ಕೆಲಸ ಮಾಡಿ. ವಿದ್ಯಾವಂತರು ಏನಂದ್ರೆ ಅವ್ರು ಮಾಡಿ ಕೆಲಸ ಓದಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಭಾರಿ ಪ್ರಾಬ್ಲಮ್ ಅವ್ರಿಗೆ. ನಾನು ಇಷ್ಟಂತಾರ ಓದಿ ಆ ಕೆಲಸ ಮಾಡ್ಬೇಕ, ಈ ಕೆಲಸ ಮಾಡಿ ಯಾಕೆ ಓದಿಷ್ಟೇ, ಯಾಕಂದ್ರೆ ಅದರಲ್ಲೇ ಬಂದ್ಬಿಡ್ತಾರೆ.
0: ಹೌದು,
3: ಬೇರೆ ಕೆಲಸ ಮಾಡಕ್ ಮುಂದೆ ಕಷ್ಟ ಆಗುತ್ತೆ ಅವ್ರ ಜೀವನ ಸಾಕೋದು.
0: ಖಂಡಿತ ಖಂಡಿತ.
3: ಈ ಸರ್ಕಾರನೇ ಕೆಲಸ ಕೊಡತ್ತೆ ಅಂದ್ರೆ ಆಗಲ್ಲ ಅವ್ರಿಗೆಲ್ಲ. ಮನೇಲಿ ಅಪ್ಪ ಅಮ್ಮ ಯಾವ್ದು ಕೇಳ್ತಾರೆ ಅಂದ್ರೆ ಮುಂದೆ ಮಕ್ಳು ಬುದ್ಧಿವಂತರಾಗ್ಲಿ ಅಂತ ಇವೆಲ್ಲ ವಿಷಯ ತಿಳಿಸ್ತಾರೆ. ಅವ್ರು ತಿಳ್ಕೋಬೇಕು ನಾವು ಓದಿ ಏನ್ ಮಾಡ್ಬೇಕು, ಓದ್ದೆ ಹೋದ್ರೆ ಏನ್ ಮಾಡ್ಬೇಕು.
0: ಹೌದು, ಎಲ್ಲಾ ತರನು ಅವ್ರಿಗೆ ಗೊತ್ತಿರಬೇಕು.
3: ಹಾ, ನಾವ್ ಕಷ್ಟಪಟ್ಟು ದುಡಿಬೇಕು ಮೇಡಮ್. ಕೆಲಸ ಈ ಕೆಲಸ ಅಂತಲ್ಲ, ಮನುಷ್ಯರಿಗೆ ಎಲ್ಲಾ ಕೆಲಸ ಒಂದೇ, ದೊಡ್ಡದ್ರಿಂದ ಚಿಕ್ಕದ್ರಿಂದ ದೊಡ್ಡ ಕೆಲಸದವ್ರಿಗೆ ಎಲ್ಲರಿಗೂ ಕೆಲ್ಸಗಾರ. ನಾವು ಭೂಮಿಯಲ್ಲಿರೋ ಎಲ್ಲ ಕೆಲ್ಸಗಾರನೇ. ಆ ಕೆಲಸ ಈ ಕೆಲಸ ಅಂತ ಹೇಳಕ್ ಬರಲ್ಲ ಇಲ್ಲಿ. ಪ್ರತಿಯೊಂದ್ ಕೆಲಸ ಒಬ್ಬ ಮನುಷ್ಯ ಅದೊಂದು ಪ್ರಕೃತಿ ನೇಮ, ಮಾನವನಿಗೆ ಕೊಟ್ಬಿಡದ ಪರಮಾತ್ಮ.
0: ಹೌದು,
3: ನೀನು ಈ ಕೆಲಸ ಮಾಡಿ ನೀನು ಜೀವನ ಸಾಕ್ಬೇಕು ಹಿಂಗೆ ಹೇಳ್ಬೇಕು ಅಂತ ಪರಮಾತ್ಮ ಸೃಷ್ಟಿ ಇದೆಲ್ಲ. ನಾವು ಹೇಳ್ತೀವಿ ಅವ್ರು ಓದಿ ಕೆಲ್ಸಕ್ಕೆ ಸೇರಿದ್ರು ನಮಗೆ ಕೆಲಸ ಸಿಕ್ಕಿಲ್ಲ, ಜೀವನ ಸಾಕದ ಹೆಂಗೆ ಅಂತಾರೆ. ಅದೇ ಬೈಯರ್ ಬರ್ಕ ಕೇಳ್ತಾರೆ, ಒಳ್ಳೆವ ಕೇಳಕ್ ಕೇಳ್ತಾರೆ ಅಂತಲ್ಲ, ಹಂಗೆ ಜನಗಳು. ಮತ್ತೆ ಹುಡುಗರು ಏನಂದ್ರೆ ಸ್ವಲ್ಪ ಮೊಬೈಲ್ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಕ್ರಿಕೆಟು ಹೊರಗಡೆ ಹುಡುಗ ಸಂಘ. ನಾವ್ ಹೆಂಗ್ ಬದುಕ್ಬೇಕು, ಅಪ್ಪ ಅಂದ್ರೆ ಹೇಗೆ ಜೀವನ ಸಾಕಿ ನಮ್ಗೆ ಹೆಂಗ್ ಬೆಳೆಸಿದ್ರು, ಅವ್ರನ್ನ ಮುಂದೆ ತೊಂದರೆ ಕೊಡ್ಬಾರ್ದು. ನಾವು ಓದಿ ವಿದ್ಯಾವಂತರಾಗಿಲ್ಲ, ದುಡ್ದು ಸಂಪಾದನೆ ಮಾಡಿ ಅವ್ರು ಸಾಕ್ಬೇಕು ಅನ್ನೋದು ಅವ್ರ ಜೀವನದಲ್ಲಿ ಮನಸ್ಸಲ್ಲಿ ಬರ್ಬೇಕು ಮೇಡಮ್. ಮನಸ್ಸುದ್ದಿ ಇರ್ಬೇಕು, ಶಾಂತಿ ಇರ್ಬೇಕು ಮನಲ್ಲಿ. ಓದಿಸ್ಬಿಟ್ಟ ನನಗೆ ಕೆಲಸ ಇಲ್ಲ, ಅವನ ಕೆಲ್ಸಕ್ ಸೇರಿದಾನೆ, ನಾನು ಏನ್ ಮಾಡ್ಬೇಕು ಈಗ ಅಂತಂದ್ರೆ ಏನ್ ಮಾಡ್ತಪ್ಪ, ಓದಿರ್ತಾನ ಅವನು. ಬೇರೆ ಕೆಲಸ ಯಾವ್ದು ಬರಲ್ಲ. ಏನಾದ್ರು ಬಿಸ್ನೆಸ್ ಮಾಡಂದ್ರೆ ಅವ್ರು ಕೋಟಿ ಗಟ್ಟಲೆ ಬಿಸ್ನೆಸ್ ಮಾಡ್ತೀನಿ ಅಂತ ಅವ್ರು ಎಲ್ಲಿ ತಂದು ಕೊಡ್ತಪ್ಪ ಅಪ್ಪ ಅಪ್ಪ ಅಂದಿರ. ಬಿಸ್ನೆಸ್ ಮಾಡಿದ್ರೆ ಹಾಳು ಮಾಡ್ಕೊಂಡ್ ಮನೆಗ್ ಬರ್ತಾರೆ, ಯಾವ್ದು ಅನುಭವ ಇರಲ್ಲ ಬಿಸ್ನೆಸ್ ಮಾಡಕ್ ಅವ್ರಿಗೆ.
0: ಹೌದು,
3: ಅನುಭವ ಇದ್ರೆ ಮಾತ್ರ ಬಿಸ್ನೆಸ್ ಮಾಡ್ಬೋದು ಮೇಡಮ್. ಮತ್ತ ಅವ್ರ ಅಪ್ಪ ಅಂದ್ರೆ ಸಾಲ ಮಾಡಿ ಮತ್ತೆ ಸಾಲಗಾರ ಆಗಿರ್ತಾರೆ. ಇದೆಲ್ಲ ತಿಳ್ಕೊಂಡು ಮನ್ಸು ಏನ್ ಮಾಡ್ಬೇಕು ಅಂದ್ರೆ ತನ್ನ ನಿಶ್ಚಯ ಅಂತ ನಡಿಬೇಕು. ಇನ್ನೊಬ್ರು ಹೇಳಿಕೆ ಮಾತಿಂದ ಅದರಿಂದ ಇವರಿಂದ ಕೇಳ್ಬಾರ್ದು. ಮುಂದೆ ನಾನೊಬ್ಬ ದೇಶದಲ್ಲಿ ಪ್ರಜೆ ಆಗ್ಬೇಕು, ಪ್ರಜೆ ಆಗ್ಬೇಕು, ಬದುಕ್ಬೇಕು. ಅಪ್ಪ ಅಂದ್ರೆ ನಮ್ಮನ್ನ ಇಲ್ಲಿ ಬೆಳೆಸಿದರೆ, ನಾವು ದೇಶಕ್ಕೋಸ್ಕರ ದುಡ್ದು ಬದುಕ್ಬೇಕು ನಮ್ ಜೀವನದಲ್ಲಿ ಅಂತ ಅದ್ ಮಾಡ್ಬೇಕು ಮೇಡಮ್.

0: ಕೃಷ್ಣಪ್ಪ ಅವರೇ.
1: ಒಳ್ಳೆ ಮೇಡಮ್, ಅಪ್ಪ ಅಂದ್ರೆ ತಿಳುವಳಿಕೆ ಕೊಟ್ಟು ಫಸ್ಟ್ ತಿಳ್ಕೊಬೇಕು ಮಕ್ಳು ಮೇಡಮ್. ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಕೊಡ್ತೀರಿ ಮೇಡಮ್ ಅಂತಾರ, ಉಗಾದಿ ಹಬ್ಬದ ಒಳಗೆ ಊಟ ಮಾಡ್ತಾರ ಕಾರ್ಯಕ್ರಮಕ್ಕೆ.
0: ಧನ್ಯವಾದಗಳು
1: ಮೇಡಮ್. ಧನ್ಯವಾದಗಳು.
0: ಹೀಗೆ ಕೇಳ್ತಾ ಇರಿ. ನಮಸ್ಕಾರ. ಕೇಳಿದ್ರೆ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು. ಎಲ್ಲಾ ಪೋಷಕರು ಕೂಡ ಮಕ್ಕಳಿಗೆ ತಿಳುವಳಿಕೆಯನ್ನ ಹೇಳ್ಕೊಡ್ಬೇಕು. ಯಾಕೆ ಅಂತ ಅಂದ್ರೆ ಇಂದಿನ ಮಕ್ಕಳಿಗೆ ಅವರ ಮನಸ್ಥಿತಿ ಉತ್ತಮವಾಗಿರೋದಕ್ಕೆ ಕುಟುಂಬ ಕೂಡ ಕಾರಣ ಆಗೇ ಆಗಿರುತ್ತೆ. ಆ ಮಕ್ಕಳಿಗೆ ಕೇವಲ ಓದು, ಅದನ್ನು ಮಾಡು, ಇದನ್ನು ಮಾಡು ಅನ್ನೋದಕ್ಕಿಂತ ಎಲ್ಲ ತರಹದ ಕೆಲಸಗಳನ್ನು, ಎಲ್ಲ ಥರದ ಜ್ಞಾನಗಳನ್ನು ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟರು. ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ಆಕಾಶವಾಣಿ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಮಂಜುನಾಥ್ ಅವರು. ಹಾಂ ಮಂಜುನಾಥ್ ಅವರೇ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
2: ಗೊತ್ತಾಯ್ತು.
0: ಹಾಂ ಹೇಳಿ.
2: ಅದೇ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಮನೆಯಲ್ಲಿ ಇದು ಮನೆ ವಾತಾವರಣ ಚೆನ್ನಾಗಿರ್ಬೇಕು ಮನೆಯಲ್ಲಿ ಮಕ್ಕಳಿಗೆ, ಮಕ್ಕಳುಗಳಿಗೆ. ಹೇಗೆ ಅಂದ್ರೆ ವಿದ್ಯಾಭ್ಯಾಸ ಜೊತೆಲಿ ಒಳ್ಳೊಳ್ಳೆ ವಿಷಯಗಳನ್ನ ಅವರಿಗೆ
0: ಹೇಳ್ಕೊಡ್ಬೇಕು.
2: ಆಮೇಲೆ ತಂದೆ ತಾಯಿಂದರು ಅವ್ರ ಕಷ್ಟಗಳನ್ನ ಮಕ್ಕಳ ಮೇಲೆ ಹಾಕಿ ಜಗಳ ಮಾಡೋದು ಈ ತರ ಎಲ್ಲ ಮಾಡಬಾರ್ದು ಮನೇಲಿ.
0: ಹೌದು.
2: ಆಮೇಲೆ ಮಕ್ಕಳನ್ನ ಓದಿಸ್ತಾ ಓದಿಸ್ತಾ ಬರೀ ಓದೋದ್ರ ಜೊತೆಗೆ ಅಲ್ಲ, ಬೇರೆ ಒಂದು ಅವರಿಗೆ ಯೋಗದಲ್ಲಿ ಇದು ಮಾಡೋದು, ಈ ಕರಾಟೆಗಳು, ಸಂಗೀತ ಕ್ಲಾಸ್ ಇಂಥವೆಲ್ಲ ಅವ್ರಿಗೆ ಮಕ್ಕಳುಗಳಿಗೆ ನಾವು ಹೇಳ್ಕೊಡ್ತೇನೆ ಅಂತಂದ್ರೆ ಮೇಡಮ್ ಅವರೇ, ಅವರಿಗೆ ಸಿಟ್ಟು ಬರೋದಿಲ್ಲ. ಮಕ್ಕಳ ಮನಸ್ಸು ವಿಶಾಲವಾಗಿರುತ್ತೆ.
0: ಹೌದು.
2: ಮಕ್ಕಳು ಬೆಳೆಯಕ್ಕೆ ಏನಂದ್ರೆ ಅವ್ರಿಗೆ ಮನಸ್ಸು ವಿಶಾಲವಾಗಿರ್ಬೇಕು, ಯಾವುದೇ ಒತ್ತಡ ಹಾಕ್ಬಾರ್ದು ಅವ್ರ ಮೇಲೆ. ನನ್ನ ಮಗ ಮುಂದ್ ಬರ್ಬೇಕು, ನನ್ನ ಮಗಳು ಮುಂದ್ ಬರ್ಬೇಕು, ಅವರೇ ಮುಂದಿರ್ಬೇಕು ಅನ್ನೋದನ್ನ ಬಿಡಬೇಕು.
0: ಹೌದು.
2: ಆಮೇಲೆ ಹಿಂದೆ ಎಲ್ಲ ನೋಡಿ, ಎಲ್ಲಾ ಮಕ್ಕಳುಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು, ಎಲ್ಲರು ಬೇಕಾದಂತ ವ್ಯಕ್ತಿಗಳಾಗಿದ್ದಾರೆ.
0: ಹಾಗಿದ್ದಾರೆ. ಹೌದು.
2: ಈಗ ಎಲ್ಲಾ ಪ್ರೈವೇಟ್ ಸ್ಕೂಲಿಗೆ ಹಾಕ್ಬೇಕು ಮಕ್ಕಳನ್ನ, ನನ್ನ ಮಗ ಮುಂದ್ ಬರ್ಬೇಕು, ನನ್ನ ಮಗ ಹಾಗಾಗ್ಬೇಕು, ನನ್ನ ಮಗ ಹೀಗಾಗ್ಬೇಕು ಅಂತ ಕನ್ಸು ಕಾಣ್ತಾರೆ. ಉಂಟು ಆ ಕನಸನ್ನ ಮಕ್ಕಳ ಮೇಲೆ ಇದು ಮಾಡಲ್ಲ. ಹಾಗಾಗಿ ಈಗಿನ ಮಕ್ಕಳುಗಳಿಗೆ ಏನಂತಂದ್ರೆ ಒತ್ತಡ ಕೊಡಬಾರ್ದು ತಂದೆ ತಾಯಿ.
0: ಖಂಡಿತ. ಒಳ್ಳೆಯ ವಿಷಯವನ್ನ ಹೇಳಿದ್ರಿ ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಇರ್ಲಿ ಮೇಡಮ್, ಅವರೇ ಒಳ್ಳೆ ವಿಷಯನ ಕೊಟ್ಟಿದ್ದೀರ. ಆಮೇಲೆ ಇದರಲ್ಲಿ ಏನಂತಂದ್ರೆ ಶುಕ್ರವಾರ 9:05 ಗೆಲುವಿನ ಬುತ್ತು ಅಂತ ಬರುತ್ತೆ ಮೇಡಮ್.
0: ಹೌದು.
2: ಇದು ನಿಜವಾಗ್ಲೂ ಎಲ್ಲಾ ಯುವಕರು ಅದನ್ನ ಆಲಿಸ್ಬೇಕು.
0: ಹೌದು ಹೌದು.
2: ಯಾಕೆಂದ್ರೆ ಅದು ಎಂತ ಕಾರ್ಯಕ್ರಮ ಅಂದ್ರೆ ಮಲಗೆದ್ದವ್ರನ್ನ ತಟ್ಟಿ ಎಬ್ಬರ್ಸಂಗೆ, ಮಲಗದವ್ರನ್ನ ತಟ್ಟಿ ಎಬ್ಬರ್ಸುವಂತ ಕಾರ್ಯಕ್ರಮ ಅದು.
0: ಹೌದು ಖಂಡಿತ.
2: ರೇಡಿಯೋನ ಅವ್ರು ಕೇಳ್ಬೇಕು ಅಂತ.
0: ಹೌದು. ಎಲ್ಲಾ ಪೋಷಕರು ಕೂಡ ಮಕ್ಕಳು ಕೇಳಿಲ್ಲ ಅಂತ ಅಂದ್ರು ಕೂಡ ಅವರಿಗೆ ಕೇಳಿಸ್ಬೇಕು, ಈ ಕಾರ್ಯಕ್ರಮವನ್ನ ಕೇಳು ಅಂತ ಅನ್ಬಿಟ್ಟು.
2: ಎಷ್ಟೋ ಜನ ಮಕ್ಕಳು ವಿದ್ಯಾ ಮಾಡ್ಕೊಂಡು ಏನೋ ಏನೋ ಅವ್ರಿಗೆ ತಿಳುವಳಿ ಕೇಳದೇ ಇರುತ್ತೆ.
0: ಹೌದು.
2: ಅದನ್ನ ಕೇಳಿ ಅವ್ರಿಗೆ ಒಂಥರ ಮನವರಿಕೆ ಆಗುತ್ತೆ, ಅಯ್ಯೋ ಹೀಗ್ ಮಾಡ್ಬೋದು, ನಾವ್ ಹೀಗ್ ಮಾಡ್ಬೋದು, ನಾವ್ ಇಂಥದ್ ಮಾಡ್ಬೋದು ಅಂತ ಅನ್ನೋದನ್ನ ಅವರಿಗೆ.
0: ಹೌದು ಹೌದು. ನಿಜ ನಿಜ ಮಂಜುನಾಥ್ ಅವರೇ, ಒಳ್ಳೆಯ ವಿಷಯವನ್ನ ಹೇಳಿದ್ರಿ. ಹಾಗೇನೆ ಎಲ್ಲಾ ನಮ್ಮ ಕೇಳುಗರಿಗೂ ಕೂಡ ಹೌದಲ್ವಾ ಅಂತ ಅನ್ಸುತ್ತೆ ಇವಾಗ. ಧನ್ಯವಾದಗಳು. ಕೇಳುಗರೆ, ಮಂಜುನಾಥ್ ಅವರು ಕರೆ ಮಾಡಿದ್ರು. ಕರೆ ಮಾಡಿ ನಿಮ್ಮ ನೆಚ್ಚಿನ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಗೆಲುವಿನ ಗುಟ್ಟು ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಯುವ ಜನತೆ ಇವರು ಕೂಡ ಕೇಳಬೇಕು ಅಂತ ಹೇಳಿದ್ರು. ಯಾಕೆ ಅಂತ ಅಂದರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಅಂದರೆ ಯಾರೂ ಕೂಡ ಗೈಡೆನ್ಸ್ ಕೊಡೋರು ಇರಲಿಲ್ಲ. ನೀ ಹೀಗೆ ಕೆಲಸ ಮಾಡು, ನೀ ಹೀಗೆ ಓದು, ನೀ ಹಿಂಗೆ ಮಾಡು ಅಂತ. ಆದರೆ ಈಗ ನಮಗೆ ಎಲ್ಲ ಕಡೆಯಿಂದ ಎಲ್ಲ ತರಹದ ಗೈಡೆನ್ಸ್ಗಳಾಗಲಿ, ಏನು ಮಾಡಿದ್ರೆ ಯಾವ ವಿಷಯವನ್ನು ಓದಿದ್ರೆ ಯಾವ ಕಡೆಗೆ ಹೋಗ್ಬೋದು ಅನ್ನುವಂತಹ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಆದರೂ ಕೂಡ ಯುವ ಜನತೆಯ ಮನಸ್ಥಿತಿಗಳು ತುಂಬಾ ಚೇಂಜ್ ಆಗ್ತಾ ಹೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮನಸ್ಥಿತಿಗಳನ್ನು ಚೇಂಜ್ ಮಾಡ್ಕೊಳ್ಳಿ, ಎಲ್ಲರಿಗೂ ಗೌರವವನ್ನು ಕೊಡಿ, ಎಲ್ಲರಿಗೂ ಪ್ರೀತಿ ಇಂದ ನೋಡ್ಕೊಳ್ಳಿ. ತಂದೆ ತಾಯಿ ಆಗಿರ್ಬೋದು ಅಥವಾ ಹೊರಗಿನ ವಯಸ್ಸಾದವರಿಗೂ ಕೂಡ ಕೆಲವೊಬ್ಬರು ಗೌರವವನ್ನು ಕೊಡೋದಿಲ್ಲ. ಏಕವಚನದಲ್ಲಿ ಮಾತಾಡ್ತೀರ, ಏನಾದರೂ ಸ್ವಲ್ಪ ಗಾಡೀಲಿ ಹೋಗಬೇಕಾದ್ರೆ ಆ ಕಡೆ ಹೋಗಿಲ್ಲ ಈ ಕಡೆ ಹೋಗಿಲ್ಲ ಅಂತ ಅಂದರೆ ಅವರ ವಯಸ್ಸೆಷ್ಟು, ಅವರು ನಮಗಿಂತ ದೊಡ್ಡವರ ಚಿಕ್ಕವರ ಏನೂ ನೋಡೋದಿಲ್ಲ. ಅಷ್ಟು ಬೇಗ ಕೋಪ ಅಸಹನೆ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ಎಲ್ಲ ನಮ್ಮ ಯುವಕರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಮ ಮನೆಯವರ ತರಹನೇ ಬೇರೆಯವರ ಮನೆಯವರು ಕೂಡ ಇರ್ತಾರೆ. ಅದನ್ನು ಗಮನವಿಟ್ಟು ಆ ಒಂದು ಕೋಪ ಶಕ್ತಿಯಿಂದ ಅದನ್ನು ನೀವು ನಿಮ್ಮ ಕೋಪವನ್ನು ದೂರ ಮಾಡಿಕೊಂಡು ಒಳ್ಳೆಯ ರೀತಿಯ ಪ್ರಜೆಗಳಾಗಿ ಬಾಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.

0: ಹಲೋ
1: ಹಲೋ ನಮಸ್ಕಾರ.
0: ಹಾ, ಭದ್ರಾವತಿಯಿಂದ ನರೇಂದ್ರ ಘೋರ್ಪಡೆ.
1: ನರೇಂದ್ರ ಘೋರ್ಪಡೆ ಅವರೇ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
0: ವಿಷಯ ಗೊತ್ತು ಅಂದ್ರೆ, ನಾನು ಒಬ್ಬ ಪ್ರೈವೇಟ್ ಟ್ಯೂಟರ್ ಆಗಿ
1: ಹೇಳಿ
0: ಈಗ ಟ್ಯೂಷನ್ ಇಂದ ಈಗ ಬಂದೆ, ಈಗ ಈಗ ಅದ್ರ ಬಗ್ಗೆ ಸ್ವಲ್ಪ ನಾನು ಸ್ವಲ್ಪ ಮಾತನಾಡೋ, ಸ್ವಲ್ಪ ನನಗೆ ಸ್ವಲ್ಪ ಅಥಾರಿಟಿ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೇನೆ.
1: ಖಂಡಿತ ಖಂಡಿತ ಹೇಳಿ.
0: ಯಾಕಂದ್ರೆ ಶಿಕ್ಷಕರು ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಪರಿಜ್ಞಾನ ಜಾಸ್ತಿ ಇರ್ತದೆ.
1: ಹೌದು.
0: ಇಲ್ಲಿ ನಾವು ಶಿಕ್ಷ ಮಕ್ಕಳ ಒಂದು ಏನಿದೆ ಭವಿಷ್ಯದಲ್ಲಿ, ಪೋಷಕರ ಪಾತ್ರದ ಜೊತೆಗೆ ಶಿಕ್ಷಕರ ಪಾತ್ರ, ಅಂದ್ರೆ ಮನೆಯ ಒಳಗಿನ ಪರಿಸರ ಮತ್ತು ಹೊರಗಿನ ಪರಿಸರ ಎರಡೂ ಸಹ ಪ್ರಭಾವ ಬೀರುತ್ತೆ ಅವ್ರ ಮೇಲೆ.
1: ಹೌದು ಹೌದು.
0: ಅದಕ್ಕೋಸ್ಕರ ಇಲ್ಲಿ ಏನಂತಂದ್ರೆ, ಎಲ್ಲಾ ಪೋಷಕರು ವಿದ್ಯಾವಂತರಾಗಿರೋದು
1: ಖಂಡಿತ.
0: ಯಾವುದು ಅವರ ಮನೆಗಳಲ್ಲಿ ಏನ್ ತೊಂದರೆ ಇರುತ್ತೋ, ಓದಿಸೋದಕ್ಕೆ ಗೊತ್ತಿರಲ್ಲ, ತಂದೆ ತಾಯಿಗಳಿಗೆಲ್ಲ ಓದಿರಲ್ಲ, ಅವರು ಅಂತಹ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬಹುದು, ಆದ್ರೆ ಅವರು ಆ ರೀತಿ ಅವರಿಗೆ ಜ್ಞಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಹಣ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ಅಂತ ಒಳ್ಳೊಳ್ಳೆ ಶಾಲೆಗಳಿಗೆ ಡೊನೇಷನ್ ಜಾಸ್ತಿ ಕೊಟ್ಟು ಹುಡ್ಕೊಂಡು ಹೋಗ್ತಾರೆ.
1: ಹೌದು.
0: ಮತ್ತೆ ಅಲ್ಲೂ ಅರ್ಥ ಆಗಿಲ್ಲ ಅಂತಂದ್ರೆ ಪ್ರೈವೇಟ್ ಟ್ಯೂಷನ್ಗೂ ಸಹ ಕಳ್ಸಿಕೊಡ್ತಾರೆ. ಇಲ್ಲಿ ನಮ್ಮ ಈ ಯಾರು ಪೋಷಕರು, ಶಾಲಾ ಶಿಕ್ಷಕರು ಮತ್ತೆ ಈ ಪ್ರೈವೇಟ್ ಟ್ಯೂಷನ್ಸ್ ಟೀಚರ್ಸ್, ಈ ಮೂರ್ ಜನರದ್ದು ಸಹ ಮಕ್ಕಳಿಗೆ ನಾವು ಅವ್ರನ್ನ ತಿದ್ದೋದ್ರಲ್ಲಿ ಇವ್ರ ಪಾತ್ರ ಜಾಸ್ತಿ ಇರುತ್ತೆ. ಯಾಕಂದ್ರೆ ನನಗ ಅನುಭವ ಬರ್ತಾ ಇದೆ. ಬಂದಾಗ ಏನ್ ಕಂಪ್ಲೇಂಟ್ ಮಾಡ್ತಾರೆ ಬಂದು ಪೋಷಕರು, ಅದ್ರ ಅನುಭವ ಇರೋದ್ರಿಂದ. ಇಲ್ಲಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ, ನೀವು ಇಷ್ಟು ಸಹ ಮೂರ್ ಜನ ಸಹ ರೋಲ್ ಮಾಡೆಲ್ಗಳಾಗಿರ್ಬೇಕು. ಅವರ ಎಲ್ಲಾ ನಡವಳಿಕೆಗಳು ಆದರ್ಶ ಅಂದ್ರೆ ಒಂದೊಂದು ಇಂಚ್ ಗಮನಿಸ್ತಾ ಇತ್ತು ಈಗಿನ ಕಾಲದ ಮಕ್ಕಳು. ಈಗಿನ ಕಾಲದಲ್ಲ, ಯಾವ್ದೇ ಕಾಲದ ಮಕ್ಕಳಾಗ್ಲಿ, ತಮ್ಮ ಪೋಷಕರ, ತಮ್ಮ ಶಿಕ್ಷಕರ ಪ್ರತಿಯೊಂದು ನಡೆ ನುಡಿನ ಪ್ರತಿಯೊಂದು ಅಂಗುಲ ಅಂಗುಲ ಗಮನಿಸ್ತಾ ಇರ್ತಾರೆ ಅವರು.
1: ಹೌದು ಹೌದು.
0: ಅದಕ್ಕೆ ನಾವು ಅವರಿಗೆ ಆದರ್ಶ ಪ್ರಾಯರಾಗಿರ್ಬೇಕು. ನಾವು ಆದಷ್ಟು ಸಹ ಒಳ್ಳೆ ನಡವಳಿಕೆನ ಅವ್ರ ಮುಂದೆ ಇದು ಮಾಡಿ ಅದನ್ನ ಪಾಲಿಸ್ತಾರೆ. ಆಮೇಲೆ ಮಕ್ಕಳಿಗೆ ಜಾಸ್ತಿ ಒತ್ತಡ ಹಾಕಬೇಡಿ. ಅವರ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆ, ಮೊದಲು ಮಕ್ಕಳಿಗೆ ಒಂದು ಕನಸನ್ನ ಕಾಣೋದ್ರ ಬಗ್ಗೆ ಹೇಳಿ. ಜೀವನದಲ್ಲಿ ಕನಸು ಕಾಣಬೇಕು ಅವರು.
1: ಹೌದು ಹೌದು.
0: ಆ ಕನಸು ಕಾಣಬೇಕು ಅಂದ್ರೆ ಕನಸನ್ನ ನನಸು ಮಾಡಬೇಕು ಅನ್ಬೇಕಾದ್ರೆ ನೆಕ್ಸ್ಟ್ ನನಸು ಆಗೋದು ನೆಕ್ಸ್ಟ್ ಸ್ಟೇಜ್ ಅದು. ಮೊದ್ಲು ನೀನ್ ಏನಾಗ್ಬೇಕು ಏನಾಗ್ಬೇಕು ಅಂತೇಳಿ ಅವ್ರು ಕೇಳ್ಬೇಕು. ನಾವು ಬ್ರೆಜ್ ಹಾಕೋದ್ ಬೇಡ. ಡಾಕ್ಟ್ರೆ ಆಗ್ಬೇಕು, ಏನೇ ಆಗ್ಲಿ ಅವರು, ಡಾಕ್ಟ್ರೆ ಆಗ್ಲಿ ಇಂಜಿನಿಯರ್ ಆಗ್ಲಿ ಏನೇ ಆದ್ರೂ ಸಹ, ಯಾರೋ ಒಬ್ಬ ಕವಿ ಹೇಳಿರೋ ಪ್ರಕಾರ, ಮೊದಲು ಮಾನವನಾಗು, ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಆಗ್ಬೇಕು ಅಂತ ಮೊದ್ಲು ಅವರಿಗೆ ನೀವು ಬೋಧನೆ ಮಾಡಿ.
1: ಹೌದು ಹೌದು.
0: ಮೊದ್ಲು ಗುಡ್ ಹ್ಯೂಮನ್ ಬೀಯಿಂಗ್ ಆಗ್ಬಿಟ್ರೆ ಆಟೋಮೆಟಿಕಲಿ ಅವ್ರ ಜೀವಮಾನದಲ್ಲಿ ಮುಂದೆ ಬಂದ್ಬಿಡ್ತಾರೆ. ಅದಕ್ಕೆ ಹೇಳ್ಬೇಕು, ಸುಮ್ ಸುಮ್ನೆ ಅವ್ರ ಅಭಿರುಚಿನ ಅರ್ಥ ಮಾಡ್ಕೊಳ್ದಂಗೆ ಇವರು ತಮ್ಮ ಆಸೆ ತೀರ್ಸ್ಕೊಳಕ್ಕೋಸ್ಕರ ನೀವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು ಇಂತ ಒಂದು ಒತ್ತಡಗಳನ್ನ ಹೇರ್ಬೇಡಿ. ಅವರ ಅಭಿರುಚಿಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಅದಕ್ಕೆ ಪೋಷಣೆ ಕೊಡ್ಬೇಕು ನೀವು. ಅವಾಗ ಏನಾಗುತ್ತೆ ಅವರು ಜೀವನದಲ್ಲಿ. ಆಮೇಲೆ ಇನ್ನೊಂದು, ಕೌಶಲ್ಯ ಆಧಾರಿತ ಶಿಕ್ಷಣ ಕೊಡಿ. ಬರೀ ಬೈಹಾರ್ಟ್ ಅಂಡ್ ವಾಮಿಟಿಂಗ್ ಕಲ್ಚರ್ ಇರೋದು ಬೇಡ, ಎಜುಕೇಶನ್ ಬೇಡ ನಮ್ಗೆ. ಅವ್ರು ಎಜುಕೇಶನ್ ಮುಗಿಸಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ. ಬರೀ ಗುಮಾಸ್ತರನ್ನ ತಯಾರು ಮಾಡುವಂತ ಶಿಕ್ಷಣ ನಮಗ್ ಬೇಡ. ಕೌಶಲ್ಯ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ಏನ್ ಕರಿತೀವಿ, ಅದಿದ್ರೆ ಅವರಿಗೆ ಸ್ಕಿಲ್ ಅಂತದ್ ಇರ್ತದೆ, ಕೌಶಲ್ಯ ಇರ್ತದೆ. ಅವಾಗ ಏನ್ ಮಾಡ್ತಾರೆ ಅವರು ಜೀವನದಲ್ಲಿ ನಾಲೆಡ್ಜ್ಗೋಸ್ಕರ ಎಜುಕೇಶನ್ ಬೇಕು ನಮ್ಗೆ. ಕೆಲವ್ರು ಯಾರು ಶ್ರೋತೃಗಳೇ ಹೇಳಿದ್ರು, ವಿದ್ಯಾವಂತರು ಅವಿದ್ಯಾವಂತರೇ ಇದ್ ಮಾಡ್ತಾರೆ ಅಂತೇಳಿ. ವಿದ್ಯೆ ಬೇಕು ಅವರಿಗೆ, ಜ್ಞಾನಕ್ಕೋಸ್ಕರ ವಿದ್ಯೆ ಬೇಕು. ವ್ಯವಹಾರ ಜ್ಞಾನ ಬೇಕು ಅಂದ್ರೆ ವಿದ್ಯೆ ಬೇಕು, ಜೊತೆಗೆ ಕೌಶಲ್ಯ ಒಂದು ಜೊತೆ ಕಲ್ಸ್ಬಿಟ್ರೆ ಅವರು ತಮಗೆ ತಮ್ಮ ಹೊಟ್ಟೆ ಪಾಡಿಗೆ ಯಾವ್ದು ಬೇಕದ ಆರಿಸ್ಕೊಂತಾರೆ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ನರೇಂದ್ರ ಘೋರ್ಪಡೆ ಅವರೇ, ಒಳ್ಳೆಯ ವಿಷಯವನ್ನ ಹೇಳಿದಕ್ಕೆ ನಮಸ್ಕಾರ.
0: ಧನ್ಯವಾದಗಳು.
1: ಕೇಳುಗರೆ, ಕೇಳಿಸ್ಕೊಂಡೆ ಅಲ್ವಾ, ಪೋಷಕರು ಶಿಕ್ಷಕರು ಅವರು ಮೊದಲು ಒಳ್ಳೆಯ ನಡವಳಿಕೆಯಿಂದ ಇರಬೇಕು. ಆಗ ಯಾವುದೇ ಯುವ ಜನತೆ ಆಗಲಿ, ನಮ್ಮ ತಂದೆ ತಾಯಿ ಹೀಗಿದ್ದಾರೆ, ನಮ್ಮ ಶಿಕ್ಷಕರು ಹೀಗಿದ್ದಾರೆ, ನಾವು ಅವರನ್ನೇ ಪಾಲಿಸೋಣ ಅನ್ನುವಂತಹ ಒಂದು ಮೈಂಡ್ ಸೆಟ್ ಅವ್ರಿಗೆ ಬರುತ್ತೆ. ಹಾಗಾಗಿ ಅವರು ಇನ್ನೊಂದು ವಿಷಯವನ್ನು ಕೂಡ ಹೇಳಿದ್ರು ನಮ್ಮ ನರೇಂದ್ರ ಘೋರ್ಪಡೆ ಅವರು, ಮೊದಲು ಮಾನವನಾಗು ಅನ್ನುವಂತಹ ವಿಷಯವನ್ನು ಹಿರಿಯರು ಹೇಳ್ತಾನೆ ಇರ್ತಾರೆ. ಯಾಕೆ ಕೇವಲ ಓದೋದು, ಕೇವಲ ನೀನು ಹಾಗಾಗಬೇಕು ಹಿಂಗಾಗಬೇಕು ಅಂತ ಕಂಪ್ಯಾರಿಸನ್ ಮಾಡೋದನ್ನು ಬಿಟ್ಟು ಮೊದಲು ನೀನು ಮನುಷ್ಯನಾಗಬೇಕು, ಹೇಗೆ ನಡ್ಕೊಳ್ಬೇಕು, ಯಾವ ನಡವಳಿಕೆ ನಿನ್ನಲ್ಲಿರಬೇಕು ಅನ್ನುವಂತಹದನ್ನು ನಾವು ಮಕ್ಕಳಿಗೆ ಹೇಳಿ

0: ಕೊಡಬೇಕು, ಜೊತೆಗೆ ಸ್ಕಿಲ್ ಅಂದರೆ ಕೌಶಲ್ಯವನ್ನು ಕೂಡ ನಾವು ಬೆಳೆಸಬೇಕು. ಅವರಿಗೆ ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಕಲಿಸಿದ್ರೆ ಅವರು ತಮ್ಮ ಹೊಟ್ಟೆಪಾಡನ್ನು ಅವ್ರು ನೋಡ್ಕೊಳ್ತಾರೆ ಅನ್ನುವಂತಹ ವಿಷಯವನ್ನು ಅರ್ಥಗರ್ಭಿತವಾಗಿ ಹೇಳಿದ್ರು. ಮತ್ತೊಮ್ಮೆ ಧನ್ಯವಾದ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತದೆ. ಹಲೋ ಆಕಾಶವಾಣಿ.
1: ಹಲೋ
0: ಹಲೋ, ನಮಸ್ಕಾರ.
1: ಮರಿಯಾ, ಭದ್ರಾವತಿಯಿಂದ ಮೇಡಮ್.
0: ಮರಿಯಾ ಅವರು, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಮರಿಯಾ ಅವರೇ?
1: ಈಗ ಬಂದೆ ಮೇಡಮ್ ನಾನು.
0: ಇಂದಿನ ವಿಷಯ ಏನು ಅಂತ ಅಂದ್ರೆ, ಇಂದಿನ ಯುವ ಜನತೆಯ ಮನಸ್ಥಿತಿಯನ್ನ ನಾವು ಹೇಗ್ ಸರಿಪಡಿಸೋದು ಅಂತ.
1: ಅದು ಒಳ್ಳೆ ವಿಷಯ ಮೇಡಮ್. ಅದು ಚಿಕ್ಕವರು ಇರ್ಬೇಕಾದ್ರಿಂದನೆ ಸ್ಕೂಲ್ ಅಲ್ಲಿ ಎಲ್ಲ ಒಂದು ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಯಾವ ರೀತಿ ಇರ್ಬೇಕು ಏನು ಅಂತ ಸ್ಕೂಲ್ ಅಲ್ಲಿ. ಅವರು ಒಂದು ಓದೋ ಒಂದ್ ಮಟ್ಟದಲ್ಲಿ ಹೇಳಿರ್ತಾರೆ. ಆಮೇಲೆ ಮನೆಯಲ್ಲಿ ತಂದೆ ತಾಯಿನೂ ಹೇಳಿರ್ತಾರೆ ಯಾವ ರೀತಿ ಇರ್ಬೇಕು, ಬದುಕ್ಬೇಕು, ತನ್ನ ಜೀವನ ಯಾವ ರೀತಿ ಕಟ್ಕೋಬೇಕು. ಅದೇ ಒಂದ್ ಅಪ್ಪ ಅಮ್ಮ ಕಷ್ಟಪಟ್ಟು ಮಕ್ಕಳನ್ನ ಓದ್ಸಿರ್ತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ. ಆದ್ರೆ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಒಂದು ಅವರು ತನ್ನ ಇಷ್ಟಾನುಸಾರ ಹೋಗ್ಬಿಡ್ತಾರೆ. ಎಲ್ಲಾ ಕೆಟ್ಟವರು ಸಾವಿರ ದೋಷ ಇರುತ್ತಲ್ಲ ಮಕ್ಕಳು, ಹಂಗಾಗಿ ತಂದೆ ತಾಯಿ ಮಾತನ್ನ ತಾತ್ಸರ ಮಾಡ್ಬಿಡ್ತಾರೆ. ಹಂಗಾಗಿ ಅವರು ಮುಂದೆ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯನೇ ಆಗಲ್ಲ ಮೇಡಮ್. ನನ್ನ ಒಂದು ಅಭಿಪ್ರಾಯ ಅದು. ಆದ್ರೂ ಅಪ್ಪ ಅಮ್ಮ ಎಲ್ಲ ಕಷ್ಟಪಟ್ಟು ಹೇಳಿರ್ತಾರೆ ಅದು ಚೆನ್ನಾಗಿರ್ಬೇಕು, ಮುಂದೆ ಬರ್ಬೇಕು. ನಾವಂತೂ ಓದಿರಲ್ಲ, ಮಕ್ಕಳು ಒಂದ್ ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು ಅನ್ನೋದೊಂದು ಆಸೆ ಇರತ್ತೆ ತಂದೆ ತಾಯಿಗೆ. ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ.
0: ಹೌದು.
1: ಹಂಗಾಗಿ ಬೇಜಾರಾಗತ್ತೆ. ಒಂದೊಂದ್ ಮಕ್ಳು ತಂದೆ ತಾಯಿ ಮಾತನ್ನ ಧಿಕ್ಕರಿಸ್ಬಿಟ್ಟು ರೋಡ್ ಮೇಲೆ ಇರ್ತಾರೆ, ಬೀದಿ ಪಾಲಾಗ್ಬಿಡ್ತಾರೆ.
0: ಹೌದು ಖಂಡಿತ.
1: ಅವಾಗ ತಂದೆ ತಾಯಿನ ದೂರ್ತಾರೆ ಜನ.
0: ಹಂಗಾಗಿ ಒಳ್ಳೆಯ ವಿಷಯವನ್ನ ಹೇಳಿದ್ರಿ ಮರಿಯಾ ಅವರೇ.
1: ನಾನ್ ಕಾಯ್ತಾ ಇದ್ದೆ ಮೇಡಮ್, ಯಾವಾಗ ಬರುತ್ತೆ ಮೇಡಮ್ ಹತ್ರ, ಅರ್ಚಿತಾ ಮೇಡಮ್ ಹತ್ರ ಮಾತಾಡಕ್ಕೆ.
0: ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಪ್ರತಿದಿನ ಕೂಡ ಕೇಳ್ತಾ ಇರಿ ಅಂತ ಹೇಳ್ತಿದ್ದೀನಿ.
1: ಧನ್ಯವಾದಗಳು.
0: ನಮಸ್ಕಾರ ಮರಿಯಾ ಅವರು. ಕೇಳುಗರೆ, ಮರಿಯಾ ಅವರು ಕರೆ ಮಾಡಿದ್ರು. ಹೀಗಿರ್ಬೇಕು ಮಕ್ಕಳು, ಮನೆಯಲ್ಲಿ ಪೋಷಕರು ಹಾಗೆಯೇ ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಶಿಕ್ಷಕರು ಹೇಳ್ಕೊಡ್ತಾರೆ ಹೀಗಿರಿ ಹೀಗಿರಿ ಅಂತ. ಆದರೂ ಕೂಡ ಹೊರಗಿನ ಸಹವಾಸ ದೋಷ ಮಕ್ಕಳನ್ನ ಹಾಳು ಮಾಡ್ತಾ ಇದೆ ಅಂತ ಮರಿಯಾ ಅವರು ವಿವರವಾಗಿ ತಿಳಿಸಿದ್ರು. ಕೋಪ, ಅಸಹನೆ ಅಥವಾ ಈ ಒತ್ತಡದಂತಹ ಭಾವನೆಗಳು ಜೀವನದ ಒಂದು ಭಾಗ, ಹೌದು. ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮಾತನಾಡಬೇಕು, ಅಗತ್ಯವಿದ್ದಾಗ ನೆರವು ಪಡೆದು ನಿಭಾಯಿಸೋದು ಬಹಳನೇ ಮುಖ್ಯ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ಹಲೋ
0: ನಮಸ್ಕಾರ, ಯಾರು ಮಾತಾಡ್ತಿರೋದು? ರಾಮಕೃಷ್ಣ ಕಾರೇಹಳ್ಳಿಯಿಂದ. ರಾಮಕೃಷ್ಣ ಅವರೇ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ? ಹೇಳಿ
2: ಮೇಡಮ್. ಈಗಿನ ಯೂತ್ ಗೆ ಪೇರೆಂಟ್ಸ್ ಕಡೆ ಮೇನ್ ಮೇಡಮ್. ಪೇರೆಂಟ್ಸ್ ಮಕ್ಕಳನ್ನ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಂದ್ ಶಾಲೆಗೆ ಸೇರಿಸ್ಬಿಟ್ಟು ಅಯ್ಯ ನನ್ ಮಗ ಒಂದು ಒಳ್ಳೆ ಪ್ರತಿಷ್ಠೆ ಶಾಲೆ ಓದ್ತಾ ಇದ್ದಾನೆ ಅನ್ನೋದನ್ನ ಅವರು ನೆಗ್ಲಿಜೆನ್ಸಿ ಮಾಡ್ಬಿಡ್ತಾರೆ ಮೇಡಮ್. ಅವರು ಆಕ್ಟಿವಿಟೀಸ್ ಮೇಲೆ, ಅವ್ರ ಬಿಹೇವಿಯರ್ ಮೇಲೆ ಒಂದು ನಿಗಾ ಇಡಲ್ಲ ಮೇಡಮ್. ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ ಮೇಡಮ್ ಅವ್ರಿಗೆ. ಈಗಿನ ಯೂತ್ಗೆಲ್ಲ ದೇಶದ ಬಗ್ಗೆ ಒಂದು ಅಭಿಮಾನ ಕಲ್ಸ್ಬೇಕು, ಬದುಕು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕಲ್ಸ್ಬೇಕು. ಅದನ್ನ ಕಲಿಸಿದಾಗ ನಮ್ ದೇಶಕ್ಕೆ ಒಳ್ಳೆ ಸತ್ಪ್ರಜೆಯನ್ನ ಕೊಡಕ್ಕೆ ಸಾಧ್ಯ ಆಗುತ್ತೆ ಮೇಡಮ್.
0: ಖಂಡಿತ.
2: ಇದು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ದೇನೆ ಎಲ್ಲರನ್ನ ಸಮಾನ ರೀತಿಯಲ್ಲಿ ಕಲಿಸ್ಬೇಕು.
0: ಹೌದು,
2: ಇದು ನಮ್ಮ ಅಭಿಲಾಷೆ.
0: ರಾಮಕೃಷ್ಣ ಅವರೇ ಕರೆ ಮಾಡಿ ಒಳ್ಳೆಯ ಮಾಹಿತಿಯನ್ನ ಹೇಳಿದ್ರಿ, ನಮಸ್ಕಾರ.
2: ಓಕೆ ಮೇಡಮ್, ಧನ್ಯವಾದಗಳು.
0: ಕೇಳುಗರೆ, ರಾಮಕೃಷ್ಣ ಅವರು ಕಾರೇಹಳ್ಳಿಯಿಂದ ಕರೆ ಮಾಡಿದ್ರು. ಕರೆ ಮಾಡಿ ಹೇಳಿದ್ರು ಯಾವ ರೀತಿ ಪೋಷಕರು ಮಕ್ಕಳನ್ನ ಬೆಳೆಸ್ಬೇಕು, ಅವರಿಗೆ ಉತ್ತಮವಾದಂತಹ ಸಂಸ್ಕಾರವನ್ನ ಬೆಳೆಸ್ಬೇಕು, ಹೆಣ್ಣು ಗಂಡು ಅನ್ನುವಂತಹ ಡಿಸ್ಕ್ರಿಮಿನೇಷನ್ನ ಮಾಡಬಾರ್ದು ಅನ್ನುವಂತಹ ಮಾಹಿತಿಯನ್ನ ಕೂಡ ಅವರು ಹೇಳಿದ್ರು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
3: ಹಲೋ
0: ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಅರ್ಪಿತಾ ಮೇಡಮ್ ಅವರಿಗೆ ನಮಸ್ಕಾರ, ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ ಚಿಕ್ಕಪ್ಪ ಅವರೇ, ನೀವ್ ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ.
0: ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
3: ವಿಷಯ ಗೊತ್ತಾಯ್ತು, ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ರ. ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ರ, ತುಂಬಾ ಖುಷಿ ಆಗ್ತಾ ಇದೆ.
0: ಧನ್ಯವಾದಗಳು.
3: ಪ್ರತಿದಿನವೂ ಒಂದೊಂದು ಒಳ್ಳೊಳ್ಳೆ ಒಂದು ಟಾಪಿಕ್ ಅಂತ ತರ್ತೀರಾ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತವೆ. ನಮಗೆ ಕೇಳಲು, ರೇಡಿಯೋ ಕೇಳಲೇ ಒಂದು ಖುಷಿ ಆಗುತ್ತೆ.

0: ಎಲ್ಲ ನಮ್ಮ ಕೇಳುಗರಿಗೋಸ್ಕರ, ಎಲ್ಲ ನಿಮಗೋಸ್ಕರ.
1: ಕೇಳುಗರಿಂದಲೇ ಆಕಾಶವಾಣಿ, ಆಕಾಶವಾಣಿಯಿಂದಲೇ ಕೇಳುಗರು.
0: ಹೌದು ಹೌದು, ಹೇಳಿ ಚಿಕ್ಕಪ್ಪ ಅವರೇ.
1: ಅಂದ್ರೆ ವಿಷಯಕ್ಕೆ ಬಂದ್ಬಿಡ್ತೇನೆ. ನಾವು ಫಸ್ಟ್ ಮೊದಲು ಏನ್ ಮಾಡ್ಬೇಕು ಅಂದ್ರೆ, ಮಕ್ಕಳಿಗೆ ಯಾರ್ಯಾರಿಗೆ ಹೇಗೆ ಮಾತಾಡ್ಸ್ಬೇಕು, ಹೇಗೆ ಗೌರವ ಕೊಡ್ಬೇಕು, ಯಾರ ಹತ್ರ ಯಾವ ತರ ಇರ್ಬೇಕು ಅನ್ನೋದನ್ನ ನಾವು ಕಲ್ಸ್ಕೊಡ್ಬೇಕು ಮಕ್ಕಳಿಗೆ.
0: ಹೌದು,
1: ಯಾಕೆ ಅಂತಂದ್ರೆ ನಾವು ಏನ್ ಕಲಿಸ್ತೇವೋ ಅದನ್ನೇ ಅವ್ರು ಮುಂದೆ ಕಲಿಯೋದು. ಗುರುಗಳಿಗೆ, ಶಾಲೆಯಲ್ಲಿ ಗುರುಗಳಿಗೆ ಯಾವ ತರ ಒಂದು ಗೌರವ ಕೊಡ್ಬೇಕು, ಹಿರಿಯರಿಗೆ ಯಾವ ತರ ಗೌರವ ಕೊಡ್ಬೇಕು, ಮನೆಗ್ ಬಂದಾಗ ಅವ್ರ ನೆಂಟರಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು, ಅವ್ರಿಗೆ ಯಾವ ತರ ಮಾತಾಡ್ಸೋದು ಆಗ್ಬೋದು, ಅವನ್ನೆಲ್ಲ ನಾವು ಕಲಿಸ್ಬೇಕಾಗುತ್ತೆ. ಈಗ ಮತ್ತೆ ಓದ ವಿಚಾರಕ್ ಬಂದಾಗ, ನಾವು ನಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇದೆ, ನಾ ಡಾಕ್ಟರ್ನೇ ಮಾಡ್ಬೇಕು, ನಾ ಇಂಜಿನಿಯರ್ನೇ ಮಾಡ್ಬೇಕು ಅನ್ನೋದು ಒಂದು ಕಲ್ಪನೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಆದ್ರೆ ಅವರಲ್ಲಿ ಆಸಕ್ತಿ ಇದ್ರೆ ಮಾತ್ರ ಅದು ಸಾಧ್ಯ.
0: ಹೌದು,
1: ಈಗ ಅವರಲ್ಲೇ ಆಸಕ್ತಿ ಇಲ್ಲ ಅಂತಂದ್ರೆ ಇವ್ರ ಹತ್ರ ಎಷ್ಟು ದುಡ್ಡು ಇದ್ದೇನ್ ಪ್ರಯೋಜನ, ಏನ್ ಮಾಡಕ್
0: ಆಗೋದಿಲ್ಲ. ಹೌದು,
1: ಈಗ ನೋಡ್ರಿ ಮನೆಯಲ್ಲಿ ಅಡಿಗೆ ಮಾಡೋಕಾರೇನೆ ಯೋಚನೆ ಮಾಡಿರ್ತಾರೆ, ಯಾರ್ಯಾರಿಗೆ ಯಾವ್ಯಾವ ತರ ಒಂದು ಅಡಿಗೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರ ಅನುಗುಣವಾಗಿ ಅಡಿಗೆ ಮಾಡ್ತಾರೆ. ಅದೇ ತರನೇ ಮಕ್ಕಳು ನಾವ್ ಹೇಳಿದ್ದನ್ನ ಓದಕ್ ಸರಿ ಓಕೆ ಅಂದ್ರೆ ಪರವಾಗಿಲ್ಲ ಅವ್ರಿಗೆಲ್ಲ, ಅದ್ರಲ್ಲ ಆಸಕ್ತಿ ಇದ್ರೆ ಓಕೆನೆ. ಒಂದ್ ವೇಳೆ ಅವ್ರಿಗೆ ಆಸಕ್ತಿ ಇಲ್ಲ, ಅವ್ರಿಗೆ ಬೇರೆ ಯಾವ್ದಾದ್ರು ವ್ಯವಹಾರಗಳು ಅಥವಾ ಏನಾದ್ರು ಕಂಪ್ನಿಗಳಲ್ಲಿ ಯಾವ್ದಾರು ಒಂದು ಮಾಡಕ್ಕೆ ಅವ್ರಿಗೆ ಒಂದು ಇಷ್ಟ ಇತ್ತು ಅಂದ್ರೆ ನಾವು ಅದಕ್ಕೆ ನಾವು ಹೆಲ್ಪ್ ಮಾಡ್ಬೇಕಾಗತ್ತೆ. ಆಯ್ತಪ್ಪ, ನಿನಗೆ ಏನಾದ್ರು ಇಷ್ಟ ಬರುತ್ತೆ ಆ ಕೆಲ್ಸನೆ ಮಾಡು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ಬೇಕಾಗುತ್ತೆ.
0: ಹೌದು,
1: ಒಟ್ಟಿನಲ್ಲಿ ಮಕ್ಕಳು ಓದ್ಬೇಕು, ಓದ್ ಇದ್ರೆ ಅವರು ಒಂದು ಕೆಲಸವನ್ನು ಹುಡ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ಸೋಮಾರಿಗಳು ಆಗ್ಬಾರ್ದು.
0: ಹೌದು ಹೌದು
1: ಹೌದು, ಯಾವ್ದೇ ಕೆಲಸ ಮಾಡ್ಲಿ ಅವ್ರು ನಾವು ಎಷ್ಟೊಂದು ಓದಿದೇವಿ ನಮಗೆ ಕೆಲಸ ಸಿಗ್ಲಿಲ್ಲ ನಾವು ಮನೆಗೆ ಇರ್ಬೇಕಾಗುತ್ತ ಅಂತ ಮಾತ್ರ ಯೋಚನೆ ಮಾಡಬಾರ್ದು. ಅದು ಓದ್ಬೇಕು ಅಂದ್ರೆ ಅವ್ರ ಬುದ್ಧಿ ಶಕ್ತಿ ಹೆಚ್ಚಿಸ್ಕೊಳಕೋಸ್ಕರ ಅವ್ರು ಓದ್ಕೊಳ್ಳೇಬೇಕು. ಇವತ್ತಿನ ಕಾಲದಲ್ಲಿ ಓದಿಲ್ಲ ಅಂದ್ರೆ ಏನು ಉಪಯೋಗ ಆಗಲ್ಲ, ಓದ್ಲೇಬೇಕು. ಓದಿದಾಗ್ಲೂ ಕೂಡ ನಾವು ಎಷ್ಟೊಂದು ಓದಿದ್ವಿ ನಮಗೆ ಕೆಲಸ ಸಿಗ್ಲಿಲ್ಲ ಅಂತ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ಆಗೋದಿಲ್ಲ. ಯಾವ್ದು ಕೆಲಸ ಆ ಸಮಯದಲ್ಲಿ ಯಾವ ಕೆಲಸ ಇರುತ್ತೋ ಆ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು.
0: ಹೌದು,
1: ಜಾಯಿನ್ ಆಗಿ ಜೀವನನ ಅದು ಮುಂದೆ ಜೀವನದ ಬಂಡಿನ ಎಳ್ಕೊಂಡು ಹೋಗ್ತಾ ಇರ್ಬೇಕು.
0: ಹೌದು ಹೌದು,
1: ಇಷ್ಟ ಹೇಳಲು ನಾನು ಇಷ್ಟಪಡ್ತೇನೆ ಮೇಡಮ್.
0: ಒಳ್ಳೆಯ ವಿಷಯವನ್ನ, ಒಳ್ಳೆಯ ಮಾಹಿತಿಯನ್ನ ಹೇಳಿದ್ರಿ ಚಿಕ್ಕಪ್ಪ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್ ಅವರೇ ನಿಮ್ಗೆ.
0: ಕೇಳುಗರೆ, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಕರೆ ಮಾಡಿ ಎಷ್ಟು ಒಳ್ಳೆಯ ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ನಾವು ಕೇವಲ ಹೌದು ನಾವು ಓದ್ತೀವಿ, ಇದೇ ವಿಷಯವನ್ನು ಆರಿಸ್ಕೊಂಡು ನಾವು ಓದ್ತೀವಿ, ಇದೇ ಕೆಲಸಕ್ಕೆ ಹೋಗ್ತೀವಿ ಅನ್ನುವಂತಹ ಎಲ್ಲ ಒಂದು ಯೋಚನೆಗಳು ನಮ್ಮ ತಲೆಯಲ್ಲಿರುತ್ತೆ, ಅಂದರೆ ಯುವ ಜನತೆಯ ತಲೆಯಲ್ಲಿರುತ್ತೆ. ಆದರೆ ಅದ್ರ ಜೊತೆಗೆ ಇನ್ ಕೇಸ್ ನಾವು ಓದಿದಂತಹ ಫೀಲ್ಡ್ನಲ್ಲೇ ನಮಗೆ ಕೆಲಸ ಸಿಕ್ಕಲಿಲ್ಲ ಅಂದರೆ ಮುಂದೇನು ಮಾಡಬಹುದು, ಅದಕ್ಕೆ ಬೇರೆ ದಾರಿ ಏನಿರಬಹುದು ಅನ್ನುವಂತಹ ಯೋಚನೆಯನ್ನು ಮಾಡಿ ನಾವು ಅದಕ್ಕೂ ಕೂಡ ನಾವು ರೆಡಿ ಇರಬೇಕು. ಕೇವಲ ನಾನು ಈ ವಿಷಯದಿಂದ ಸೈನ್ಸ್ ಓದಿದ್ದೆ, ಸೈನ್ಸಲ್ಲೇ ನನಗೆ ಅದ್ರ ರಿಲೇಟೆಡ್ ಆಗಿರುವಂತಹ ಕೆಲಸನೇ ಸಿಗಬೇಕು, ಅಥವಾ ಕಾಮರ್ಸ್ ಮಾಡಿದ್ದೆ ಅದ್ರ ರಿಲೇಟೆಡ್ ಕೆಲಸನೇ ಸಿಗಬೇಕು, ಸರಿ ಪ್ರಯತ್ನ ಪಡೋಣ, ಆದರೆ ಸಿಕ್ಕಿಲ್ವಾ, ಸಿಕ್ಕಿಲ್ಲ ಅಂತಂದರೆ ಬೇರೆ ದಾರಿಯನ್ನು ನೋಡೋಣ. ಅದಕ್ಕೆ ಇರುವಂತಹ ಬೇರೆ ಇನ್ನೊಂದು ದಾರಿಯೂ ಇರುತ್ತೆ. ಹಾಗಂತ ಅಂದ್ಬಿಟ್ಟು ಕಳ್ತಾನ ಮಾಡೋದು, ಮತ್ತಿನ್ನೊಂದೇನೋ ಮಾಡೋದು, ಆ ಥರ ಮಾಡಬಾರ್ದು. ಈ ಒಂದು ಮನಸ್ಥಿತಿಯನ್ನು ನಾವು ಸರಿಪಡಿಸ್ಬೇಕು ನಮ್ಮ ಯುವ ಜನತೆಗೆ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು? ಎಲ್ಲೇಗೌಡ ಅವರು, ಹುತ್ತ ಕಾಲೋನಿಯಿಂದ. ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಎಲ್ಲೇಗೌಡ ಅವರೇ? ಇಂದಿನ ಯುವ ಜನತೆಯ ಮನಸ್ಥಿತಿಯನ್ನ ಹೇಗ್ ಸರಿಪಡಿಸೋದು?
2: ಮನೆಯಲ್ಲಿ ನಾವು ತಂದೆ ತಾಯಿಗಳು ಅವರಿಗೆ ಓದಿಸ್ಬಿಟ್ಟು ಈ ತರ ರೂಟ್ ಅಲ್ಲಿ ಹೋಗ್ಬೇಕಂತ ಹೇಳ್ಬೇಕು
0: ಮೇಡಮ್.
2: ಅವ್ರು ಕೇಳಿದವ್ರೆ ನಾವು ಹೇಳಿ ಹೇಳಿ ಕಳಿಸ್ಬೇಕು ಮೇಡಮ್,
0: ಭಯೋ ಹಾಗಿಲ್ಲ ಈಗಿನ ಮಕ್ಕಳಿಗೆ.
2: ಹೌದು, ಹಂಗಾಗಿ
0: ಅವರಿಗೆ ಒಳ್ಳೆಯ ಖಂಡಿತ ಖಂಡಿತ ಎಲ್ಲೇಗೌಡ ಅವರೇ ಒಳ್ಳೆಯ ವಿಷಯವನ್ನ ಹೇಳಿದ್ರಿ. ಕರೆ

0: ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಕೇಳುಗರೆ, ಎಲ್ಲೇಗೌಡ ಅವರು ಕರೆ ಮಾಡಿದ್ರು, ನಾವು ಮಕ್ಕಳಿಗೆ ಈ ಈ ಒಂದು ವಿಷಯವನ್ನ ನೋಡ್ಕೊಳ್ಳಿ, ಇದರಿಂದ ಹೋಗಿ ಅಂತ ಹೇಳಬೇಕು, ಆದರೆ ಬಯ್ಯೋ ಹಾಗಿಲ್ಲ ಅಂತ ಹೇಳಿದ್ರು. ಖಂಡಿತ ಸತ್ಯವಾದಂತಹ ಮಾತು. ಯಾಕೆ ಅಂತಂದರೆ ಇಂದಿನ ಮಕ್ಕಳಿನ ಮನಸ್ಥಿತಿ ಹೇಗಾಗಿದೆ ಅಂತಂದರೆ, ಸ್ವಲ್ಪ ಏನಾದರೂ ನಾವು ಕೋಪದಿಂದ ಬೈದ್ವಿ ಅಂತಂದರೆ ಅದಕ್ಕೆ ಅವರು ತಪ್ಪಾದ ಒಂದು ಯೋಚನೆಯನ್ನು ಮಾಡಿ ಬೇರೆ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ತಾರೆ. ನಾವು ಎಷ್ಟೊಂದು ಸರಿ ನೋಡಿದ್ದೀವಿ, 7ನೇ ತರಗತಿ ಮಕ್ಕಳು, 9ನೇ ತರಗತಿ ಮಕ್ಕಳು ಮೊಬೈಲ್ ನೋಡಬೇಡ, ಓದ್ಕೋ ಅಂತ ಹೇಳಿದ ತಕ್ಷಣ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾವು ಇತ್ತೀಚಿನ ನ್ಯೂಸ್ಗಳಲ್ಲಿ ಎಲ್ಲ ಕಡೆ ನೋಡ್ತಾನೆ ಇದ್ದೀವಿ. ಇಂತಹ ಒಂದು ಮನಸ್ಥಿತಿಯನ್ನು ನಾವು ಕಡಿಮೆ ಮಾಡಲೇಬೇಕು, ಮಾಡಿಸ್ಲೇಬೇಕು, ಇದು ನಮಗೆ ಅನಿವಾರ್ಯ. ಯಾಕೆ ಅಂತಂದರೆ ಮುಂದಿನ ಪೀಳಿಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಏನು ನಾವು ಹೇಳ್ತೀವಿ, ಇವಾಗ ಇಷ್ಟು ದಿನ 2G ಇತ್ತು, 3G ಆಯಿತು, 4G ಆಯಿತು, ಈಗ 5G, ನೆಕ್ಸ್ಟು ಹೀಗೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ನಮ್ಮ ಮಕ್ಕಳು ಕೂಡ ಅಪ್ಗ್ರೇಡ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ಮೊದಲಿಗೆ ಸಂಸ್ಕಾರವನ್ನು ನಾವು ಬೆಳೆಸಬೇಕು. ಸಂಸ್ಕಾರವನ್ನು ಬೆಳೆಸೋದ್ರಿಂದ ನಮ್ಮ ಮನೆಗೂ ಹಾಗೆಯೇ ಪ್ರಪಂಚಕ್ಕೂ ನಮ್ಮ ದೇಶಕ್ಕೂ ಎಲ್ಲದಕ್ಕೂ ಒಳ್ಳೆಯ ರೀತಿಯ ಒಂದು ಏನು ಹೇಳ್ತಾರೆ ಉಪಯೋಗ ಆಗುತ್ತೆ. ಮುಂದಿನ ಪೀಳಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಅದರಿಂದ ಕೆಟ್ಟ ಒಂದು ಸ್ಥಿತಿ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕೇಳುಗರೆ, ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481 5722 00. ನಮ್ಮ ಕೇಳುಗರೆಲ್ಲರೂ ಕೂಡ ಕರೆ ಮಾಡ್ತಾ ಇದ್ರಿ, ಕರೆ ಮಾಡ್ತಾ ಮಾಡ್ತಾ ಒಳ್ಳೆಯ ವಿಷಯವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರಿ. ಹಾಗೆ ಒಂದು ಚಂದದ ಗೀತೆಯನ್ನು ಕೂಡ ಕೇಳ್ಕೊಂಡು ಬರೋಣ. ಈ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

0: ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಮಗಳೇ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು? ದಯವಿಟ್ಟು ರೇಡಿಯೋಯಿಂದ
1: ಹನುಮಂತನಗರ
0: ಆಂಜನೇಯ ಅವರು, ಸ್ವಲ್ಪ ರೇಡಿಯೋಯಿಂದ ದೂರ ಇರ್ತೀರಾ? ಯಾಕಂದ್ರೆ ನಿಮ್ಮ ಧ್ವನಿ ನಿಮಗೆ ಕೇಳಿಸುತ್ತೆ, ಆಗ ಮಾತಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಈಗ ಕೇಳಿಸ್ತಾ ಇದೆ. ಆಂಜನೇಯ ಅವರೇ ಹೇಳಿ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
1: ಹುಡುಗರುಗಳು ಮರ ಗಿಡ ಇದ್ದಾಗೆ ಬದುಕಬೇಕು ತಂದೆ ತಾಯಿಗಳು.
0: ಹೌದು,
1: ಅದನ್ನ ಇವಾಗ ಫ್ರೀ ಆಗಿ ಬಿಟ್ಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡೋದಲ್ಲ. ಅವರಿಗೆ ಕೇಳ್ಕೇಳ್ದಾಗ ಕಚ್ಚಿ ಕಾಸು ಕೊಡೋದು, ಮತ್ತೆ ಅವರಿಗೆ ಏನೋ ಒಂದು ಸೆಕೆಂಡ್ ಇಯರ್ ಪಿ ಸಿ ದಾಟಿದ್ರು ಮೊಬೈಲ್ ಅನ್ನೋದು ಅವರಿಗೆ ಕೊಡಿಸ್ಬಾರ್ದು.
0: ಹೌದು,
1: ಇವಾಗಿನ ದಿನದಲ್ಲಿ ಇನ್ನು ಸೆವೆಂತ್ ಏಯ್ತ್ ಮಕ್ಕಳಿಗೆ ಅಲ್ಲಿ ಮೊಬೈಲ್ ಕೊಡ್ತಿರ್ತಾರೆ. ಮೊಬೈಲ್ ಎಷ್ಟು ಒಳ್ಳೇದೋ ಅಷ್ಟೇ
0: ಕೆಟ್ಟದು.
1: ಕೆಟ್ಟದು,
0: ಹೌದು.
1: ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇವಾಗ ಎಜುಕೇಶನ್ಗೆ ಅವರಿಗೆ ಬೇಕಾಗುತ್ತೆ ಅಂತಂದು ತಂದೆ ತಾಯಿಗಳು ಪ್ರೀತಿಯಿಂದ ಕೊಡ್ಸಿರ್ತಾರೆ. ಅದನ್ನ ಅವ್ರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ, ಅವರು ಅವ್ರು ಅದನ್ನ ಬೇರೆ ಇದಕ್ಕೆ ಉಪಯೋಗಿಸ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ.
0: ಹೌದು,
1: ಹಾಗಾಗಿ ತಂದೆ ತಾಯಿಗಳು ಆದಷ್ಟು ಅವರಿಗೆ ಒಂದು ಎಲ್ಲಾ ಚೆಕ್ ಮಾಡ್ತಾ ಇರ್ಬೇಕು. ಅವ್ರ ಮೊಬೈಲು ಕೊಟ್ಟಿದೀವಿ ಮಕ್ಕಳು ಓದ್ತಾರೆ, ಇಲ್ಲ ರೂಮಲ್ಲಿ ಕುತ್ಕೊಂಡೆ ಓದ್ತಿದ್ದಾನೆ ಅಂತ ಇದ್ ಮಾಡೋದ ತರ ಇದ್ ಮಾಡ್ತಾ ಇರ್ಬಾರ್ದು.
0: ಹೌದು,
1: ಚೆಕ್ ಮಾಡ್ತಾ ಇರ್ಬೇಕು, ಓದ್ತಿಯಾನ ಸ್ಕೂಲಿಗೆ ಹೋಗಿ ವಿಚಾರಿಸ್ತಾ ಇರ್ಬೇಕು. ಆದಷ್ಟು ಖರ್ಚಿಗೆ ಕೊಡೋದನ್ನ ಅವಾಯ್ಡ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಅವರು ಸಣ್ಣಕ್ಕಿದ್ದಾಗ ಎಲ್ಲ ಕುಟ್ಟಿ ಮಾಡಿ ಅಭ್ಯಾಸ ಮಾಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ದೊಡ್ಡರಾದಾಗ ಅವರು ಫ್ರೆಂಡ್ ಸರ್ಕಲ್ ಆ ಪಾರ್ಟಿ ಈ ಪಾರ್ಟಿ ಅಂತ ಹೋಗಿ ಆಮೇಲೆ ದುಡ್ಡು ಇದ್ದಾಗ ಅವಾಗ ಕಳ್ತನ ಮಾಡೋದು, ವಸ್ತು ತಗೊಂಡೋಗೋದು, ಆ ತರ ಎಲ್ಲ ಅಭ್ಯಾಸಗಳಾಗ್ತವೆ.
0: ಹೌದು, ಖಂಡಿತ.
1: ಅದಕ್ಕೆ ನಾವೇ ಕಳ್ಸ್ಕೊಡೋದು ಮಕ್ಕಳಿಗೆ. ಮಕ್ಕಳಿಗೆ ಸಣ್ಣಕ್ಕಿದ್ದಾಗ ಕಷ್ಟ ಏನು ಅನ್ನೋದನ್ನ ನಾವು ಕಲಿಸ್ಬೇಕು. ನಾವು ಕಷ್ಟ ಪಡೋದಲ್ಲ, ಕಷ್ಟ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು.
0: ಹೌದು,

0: ಅವಾಗ ಅವರಿಗೆ ಅರ್ಥ ಆಗುತ್ತೆ ಕಷ್ಟ ಅನ್ನೋದು ಏನಂತ. ನಾವ್ ಕೇಳ್ಕೊಳ್ಳೋದು ಅವರಿಗೆ ನಾವು ಕಷ್ಟ ಪಡೋದು ಗೊತ್ತಿರಲ್ಲ, ನಮ್ಮಪ್ಪ ತಂದ್ಕೊ ಅಪ್ಪ ಅಮ್ಮ ತಂದು ಕೊಡ್ತಾರೆ ಕೊಡದು ಖರ್ಚು ಮಾಡೋದು ಅಂತ ಲೆಕ್ಕ ಆಗಿರುತ್ತೆ.
1: ಹೌದು,
0: ಇವತ್ತು ದಿವಸ ಕೆಲವೊಂದು ವಿದ್ಯಾರ್ಥಿಗಳು ಪಾಪ ಪಾರ್ಟ್ ಟೈಮ್ ಕೆಲಸ ಮಾಡಿ ಓದಿ ಕೆಲ್ಸಕ್ಕೆ ಹೋಗ್ತಾವ್ರೆ.
1: ಹೌದು ಹೌದು,
0: ಅಂತಾರೋ ಮಕ್ಕಳುಗಳಿಗೆ ನಾವು ಎಂಕರೇಜ್ ಮಾಡ್ಬೇಕು. ಆದ್ರೆ

0: ಹೇಳ್ತಿದ್ದೀರ. ಖಂಡಿತ ಖಂಡಿತ ಆಂಜನೇಯ ಅವರೇ, ಒಳ್ಳೆಯ ವಿಷಯವನ್ನ, ಒಳ್ಳೆಯ ಅನಿಸಿಕೆಯನ್ನ ನಮ್ಮ ಒಟ್ಟಿಗೆ ಹಂಚಿಕೊಂಡ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಕೇಳುಗರು ಕೂಡ ಕಾಲ್ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ಸಿಗದ್ ಕಷ್ಟ ಆಗತ್ತೆ ನೋಡಿ. ಇವತ್ ಸಿಕ್ಕಿದೆ ನಿಮಗೆ.
1: ಹೌದು, ಮಾರ್ನಿಂಗ್ ಟೈಮ್ ಬಂದ ಸಿಗ್ತಾ ಇದ್ರಿ, ಈವ್ನಿಂಗ್ ಟೈಮ್ ಅಲ್ಲಿ ಸಿಗದೇ ಇಲ್ಲ ಕಾಲು. ಟ್ರೈ ಮಾಡಿ ಅದು ಇವಾಗ ಬೇಜಾರ ಆಗಿ ಟ್ರೈ ಮಾಡಿದೆ, ಇನ್ನೊಂದ್ ಸಲ ಅಂತ ಟ್ರೈ ಮಾಡಿದೆ,
0: ಕೊನೆಗೂ ಸಿಕ್ತು.
1: ಸಿಕ್ತು, ಖುಷಿ ಆಯ್ತು.
0: ಹೀಗೆ ನಿಮ್ಮ ನೆಚ್ಚಿನ ಆಕಾಶ
1: ಫಂಕ್ಷನ್ ಅಲ್ಲಿ ಸಿಕ್ಕಿದ್ದಷ್ಟೇ ನೀವು.
0: ಹೌದು ಹೌದು,
1: ಆ ಫಂಕ್ಷನ್ ಆಯ್ತಲ್ಲ ಶಿವಮೊಗ್ಗದಲ್ಲಿ. ಅವಾಗ ನೀವು ಮತ್ತೆ ನಳಿನಮ್ಮ ಮೇಡಮ್ ನೀವು ನಾವೆಲ್ಲ ಸಿಕ್ಕಿದ್ವಿ.
0: ಹೌದು ಹೌದು ಆಂಜನೇಯ ಅವರೇ, ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯನ್ನ ಕೇಳ್ತಾ ಇರಿ ಆಯ್ತಾ?
1: ಸರಿ ಮೇಡಮ್, ಓಕೆ
0: ಓಕೆ, ಧನ್ಯವಾದಗಳು. ಇಲ್ಲ ಮಾಡ್ಬೇಕು ಮಾಡ್ಬೇಕು, ನಿಮ್ದಾಯ್ತಾ?
1: ಇಲ್ಲ ಮೇಡಮ್, ಮಾಡ್ಬೇಕು ನಾವು ಇವಾಗ.
0: ಆದಷ್ಟು ಬೇಗ ಊಟ ಮಾಡಿ ಚಂದ ಮಾಡಿ ಮಲ್ಕೊಳ್ಳಿ, ಆಕಾಶವಾಣಿಯನ್ನ ಕೇಳಿ ನಂತರ ಆಯ್ತಾ?
1: ಲಾಸ್ಟ್ ನೀವು ಇಂಗ್ಲಿಷ್ ನ್ಯೂಸ್ ಹಿಂದಿ ನ್ಯೂಸ್ ಮುಗಿದ್ಮೇಲೆ ಅಪ್ಪಣೆ ಮಲ್ಕೊಳ್ಳೋದು,
0: ಹಾಗೆ ಮಾಡ್ಬೇಕು. ತುಂಬಾ ಖುಷಿ ಆಯ್ತು ಹೀಗೆ ಕೇಳ್ತಾ ಇರಿ ಆಂಜನೇಯ ಅವರೇ, ನಮಸ್ಕಾರ.
1: ನಾವು ಎಲ್ಲಾರ್ಗು ಹೇಳ್ತಾ ಇರ್ತೀವಿ, ರೇಡಿಯೋ ಉಪಯೋಗಿಸ್ಕೊಳ್ಳಿ, ಒಳ್ಳೊಳ್ಳೆ ಕಾರ್ಯಕ್ರಮ ಬರುತ್ತೆ, ಒಳ್ಳೊಳ್ಳೆ ತಿಳುವಳಿಕೆ ಬರುತ್ತೆ ಅಂತಂದು ಅಂತ. ಆದ್ರೂ ಕೆಲವರು ಅರ್ಥ ಮಾಡ್ಕೊಳಲ್ಲ, ಕೇಳಲ್ಲ.
0: ಇನ್ಮೇಲೆ ಎಲ್ಲಾರು ಕೂಡ ಕೇಳ್ತಾರೆ, ನಮಸ್ಕಾರ, ಸಮಯ ಕೂಡ ಆಗ್ತಾ ಇದೆ, ನೀವೇ ಕರೆ ಕಾಲರ್ ನಮಗೆ.
1: ತುಂಬಾ ಖುಷಿ ಆಯ್ತು.
0: ಓಕೆ, ಕೆಳಗರೆ ಆಂಜನೇಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹೇಳಿದ್ರು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂತಹ ವಿಷಯದಿಂದ ಎಲ್ಲವನ್ನ ಕೂಡ ವಿವರವಾಗಿ ತಿಳಿಸಿದ್ರು. ನಮ್ಮ ಕೇಳುಗರೆಲ್ಲರೂ ಕೂಡ ಕರೆ ಮಾಡಿ ಸಾಕಷ್ಟು ವಿಷಯಗಳನ್ನು, ಇಂದಿನ ಯುವ ಜನತೆಯ ಮನಸ್ಥಿತಿಯನ್ನು ಹೇಗೆ ಸರಿಪಡಿಸಬೇಕು ಅನ್ನುವಂತಹ ವಿಷಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಸಲಹೆಗಳನ್ನು ಕೊಟ್ಟರು, ಅಭಿಪ್ರಾಯಗಳನ್ನು ತಿಳಿಸಿದ್ರು, ತಮ್ಮ ಅನಿಸಿಕೆಗಳನ್ನು ಕೂಡ ಹೇಳಿದ್ರು. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರವನ್ನು ಕೇಳ್ತಾ ಇರಿ, ಇನ್ನಷ್ಟು ಮಾಹಿತಿಗಳು, ಮನರಂಜನೆಗಳು ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಕೇಳುಗರೆ ಇಂದಿನ ನೇರ ಫೋನಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಆಗ್ತಾ ಇದೆ 8:45. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: ಆಕಾಶವಾಣಿ ಸಿ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಜಯಾ ಭಾರತಿ. ಬಹತ್ತರವೇ ರಾಷ್ಟ್ರೀಯ ಫಿಲ್ಮ್ ಪುರಸ್ಕಾರೋ ಕಿ ಘೋಷಣಾ, ಆರ್ಟಿಕಲ್ 370 ಫಿಲ್ಮ್ ಕೆ ಲಿಯೆ ಯಾಮಿ ಗೌತಮ್ ಕೋ ಸರ್ವಶ್ರೇಷ್ಠ ಅಭಿನೇತ್ರಿ ಕಾ ಪುರಸ್ಕಾರ, ಬ್ರಹ್ಮಯುಗಮ್ ಕೆ ಲಿಯೆ ಮಮೂಟಿ ಔರ್ ಚಂದು ಚಾಂಪಿಯನ್ ಕೆ ಲಿಯೆ ಕಾರ್ತಿಕ್ ಆರ್ಯನ್ ಕೋ ಸಂಯುಕ್ತ ರೂಪ ಸೆ ಸರ್ವಶ್ರೇಷ್ಠ ಅಭಿನೇತಾ ಕಾ ಪುರಸ್ಕಾರ ಮಿಲೇಗಾ. ತೃಣಮೂಲ ಕಾಂಗ್ರೆಸ್ ಕೆ 20 ಬಾಗಿ ಸಾಂಸದೋ ಕೆ ಶಾಮಿಲ್ ಹೋನೆ ಕೆ ಬಾದ್ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಕೋ ಲೋಕಸಭಾ ಅಧ್ಯಕ್ಷ ನೇ ಸದನ್ ಮೇ ಅಲಗ್ ಬೈಠನೆ ಕಿ ಅನುಮತಿ ದಿ. अहमदाबाद में पटाखों के कारखाने में भीषण आग में 5 लोगों की मृत्यु, प्रधानमंत्री ने शोक व्यक्त किया. प्रमुख बुनियादी ढांचों और सैन्य ठिकानों पर हमलों के साथ होर्मुज जलडंबु मध्य पर ईरान और अमेरिका का युद्ध तेज हुआ. ओलंपिक पदक विजेता मीराबाई चानू और लवलीना बोर्गोहेन ग्लासगो राष्ट्रमंडल खेलों के उद्घाटन समारोह में भारत की ध्वजवाहक होंगी. और फीफा विश्व कप में तीसरे स्थान के लिए आज रात मियामी स्टेडियम में फ्रांस का सामना इंग्लैंड से. अब समाचार विस्तार से. 72वीं राष्ट्रीय फिल्म पुरस्कारों की आज घोषणा की गई. आर्टिकल 370 फिल्म के लिए यामी गौतम को सर्वश्रेष्ठ अभिनेत्री का पुरस्कार मिलेगा.
3: लेकिन आप चाहे मुझे एनआईए की तरफ से भेजें, आईडी की तरफ से भेजें, या कश्मीर का सीएम बनाकर भेजें, विल मेक नो डिफरेंस. टेररिज्म धंधा है. इट हैज नथिंग टू डू विद ड्रामा ऑफ आजादी, बट हैज एवरीथिंग टू डू विद मनी. अगर अमेरिका पाकिस्तान को अरबों रुपए देता है बिन लादेन को पकड़ने के लिए, तो पाकिस्तान इससे ढूंढने का नाटक करेगा, पकड़वाएगा नहीं, ताकि उसकी फंडिंग चलती रहे. सेम सिचुएशन बैली में.
2: ब्रह्मयुगम के लिए ममूटी और चंदू चैंपियन के लिए कार्तिक आर्यन को संयुक्त रूप से सर्वश्रेष्ठ अभिनेता का पुरस्कार देने की घोषणा की गई है.
4: राजकुमार पेरियासामी को तमिल फिल्म अमरन के लिए सर्वश्रेष्ठ निर्देशन का पुरस्कार दिया जाएगा. संजय मिश्रा को सर्वश्रेष्ठ सहायक अभिनेता और सचना नमीदास और रूपश्री वरकड़ी को सर्वश्रेष्ठ सहायक

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:15. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನು ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಅಪರ್ಣರವರ ದನಿಯಲ್ಲಿ ರಂಜನಿ ಪ್ರಭುರವರು ರಚಿಸಿರುವಂತಹ ಬೆಚ್ಚನೆಯ ಎನ್ನುವಂತಹ ಭಾವಗೀತೆಯನ್ನು.

ಇದೀಗ ಕೇಳೋಣ ಜಿಪಿ ರಾಜರತ್ನಂರವರು ರಚಿಸಿರುವಂತಹ ಕಾರ್ತಿಕ್ ಎಂಎ ರವರ ದನಿಯಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ ಎನ್ನುವಂತಹ ಭಾವಗೀತೆಯನ್ನು.

ಸಮಯವಾಗಿದೆ 9:25. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಭಾವಗೀತೆಗಳನ್ನು ಇದೀಗ ಕೇಳೋಣ. ರಂ ಶ್ರೀ ಮುಗಳಿರವರು ರಚಿಸಿರುವಂತಹ ನಾಡವರು ನಾವು ಎನ್ನುವಂತಹ ಭಾವಗೀತೆಯನ್ನು ವೃಂದಗಾನದಲ್ಲಿ

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ನೇಹಿತರೆ, ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನು ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು, ನಮಸ್ಕಾರ. ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗೆ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಅಂದ್ರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 ಇಯರ್ಸ್ ಆಫ್ ಜರ್ನಿ.
1: 5 ವರ್ಷದ ಜರ್ನಿ, 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೆ. ಯಾಕೆ ಅಂತಂದ್ರೆ, 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ, ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು ಓದು ಓದು ಓದು, ಅದಕ್ಕೆ ಬ್ರೇಕೇ ಇಲ್ಲ.
2: ಹೌದು.
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
2: ಹೌದು.
1: ಆ ನಿಟ್ಟಿನಲ್ಲಿ ಯುಪಿಎಸ್ಸಿ ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ.
2: ಖಂಡಿತ.
1: ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದಂತಹ ಇಬ್ರು ವಿದ್ಯಾರ್ಥಿಗಳು ಅದು ಮಂಡ್ಯ ಜಿಲ್ಲೆಯವರೇ.
2: ಹೌದು.
1: ನಾವು ಈಗಾಗಲೇ ಧನಂಜಯ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತಹವರು ಈಗ ನಮ್ಮ ಜಿಎಸ್ ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಯಾರು ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
2: ಇಲ್ಲ, ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನೀವು ಮಂಡ್ಯದವರು, ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ರ ಎಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನ್ ಸ್ಪೆಷಲ್ ನಿಮ್ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
1: ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆ ಒಂದ್ ಸ್ವಲ್ಪ ಅದೃಷ್ಟನೂ ಇರಬೇಕು ಅಂತ ಕಾಣಿಸ್ತದೆ.
2: ಹೌದು, ಅದೃಷ್ಟ ಇರಬೇಕು.
1: ಯಾಕೆಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
2: ಹೌದು.
1: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕುತ್ತಲ್ಲ, ಆ ದಿನ ನಾವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂತ 1/2 ಗಂಟೆ ಇರಬಹುದು, 3/4 ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ಮದು, ಊರು ಯಾವ್ದು ಅಂತ ಹೇಳಿದೀನಿ, ತಮ್ಮ ಬಾಳಿಂದನೇ ಊರು ಯಾವ್ದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸ್, ಹಾಗೆ ಏನು ಎಜುಕೇಶನ್ ಮಾಡಿ ಅದ್ರ ಬಗ್ಗೆ ಹೇಳಿ.
2: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಅಂತ ನನ್ನ ಊರು. ನಾನು ಅದರ ಸ್ಕೂಲಿಂಗ್ ಎಲ್ಲ ಮಾಡಿದ್ ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ ನಂದು.
1: ಹಾಗಾದ್ರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯ್ತು.
2: ಹೌದು.
1: ಮಂಡ್ಯ ಅಂದ್ರೆ ನಿಮ್ಮ ಗಂಜಾಂನಲ್ಲಿ ಇದ್ದುಕೊಂಡು ಮೈಸೂರಿನಲ್ಲಿ ಓದ್ಬೇಕು ಅಂತ ಯಾಕನ್ಸಿದ್ದು
2: ಅಂದ್ರೆ, ನಂತು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ.
1: ಹೌದು,
2: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 ಕಿಲೋಮೀಟರ್ ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ತುಂಬಾ ನಿಯರ್.
1: ನೀವು ಮೊದಲಿನೂ ಅಪ್ಪಣ್ಣ ಮಾಡ್ತಾ ಇದ್ರ?
2: ಹೌದು,
1: ಚಿಕ್ಕ ವಯಸ್ಸಿಂದನು.
2: ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th ಸ್ಟ್ಯಾಂಡರ್ಡ್ ಗಂಟ ವ್ಯಾನ್ ಇತ್ತು. ಬಟ್ ಅಬೌ 5th ಸ್ಟ್ಯಾಂಡರ್ಡ್ ಎಲ್ಲ ಬಸ್ ಅಲ್ಲೇ ಅಪ್ ಅಂಡ್ ಡೌನ್
1: ಮಾಡ್ತಿದ್ರು.
2: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ, ನನ್ಕಿಂತ 1.5 ಇಯರ್ಸ್ ದೊಡ್ಡವನು. ಸೊ ಇಬ್ರು ಜೊತೆ ಹೋಗ್ತಿದ್ವಿ.
1: ಓಕೆ. ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
2: ಹೌದೌದು. ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡಕ್ಕಾಗ್ಲಿ ಎಲ್ಲದಕ್ಕೂ ಫ್ರೀ ಅಂದ್ಬಿಟ್ಟಿದ್ರು.
1: ತಂದೆ ತಾಯಿ ಏನ್ ಮಾಡ್ತಾರೆ?
2: ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
1: ಓಕೆ.
2: ಅಂಡ್ ತಾಯಿ ಗೃಹಿಣಿ.
1: ಹೆಸರು ಹೇಳಿಲ್ಲ.
2: ತಂದೆ ಗಂಜಾಂ ಶಿವು ಅಂಡ್ ತಾಯಿ ರಾಜೇಶ್ವರಿ.
1: ಅಣ್ಣ ಅಂದ್ರೆ?
2: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
1: ಅಣ್ಣನಿಗೆ ಆಸಕ್ತಿ ಬರೀ ಯುಪಿಎಸ್ಸಿ ಬರಬೇಕು ಅಂತ?
2: ಅವ್ನು ಮಾಡ್ದ, ಟ್ರೈ ಮಾಡ್ದೆ. ಆಕ್ಚುಲಿ ಅವನು 1 ಇಯರ್ ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದೆ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದೆ. ಬಟ್ ಅವನಿಗೆ ಅನ್ಸ್ತು ನನ್ಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
1: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
2: ಹೌದು, ಚಾನ್ಸಸ್ ಇತ್ತು. ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅನ್ನೋ ರೂಟ್ ನ.
1: ಓಕೆ. ಅಂದ್ರೆ ತುಂಬಾ ಒಳ್ಳೇದಂತ ಕಾಣುತ್ತೆ.
2: ಹೌದು, ಕೆಲವೊಂದ್ಸಲ ಒಳ್ಳೇದಾದ. ಆಕ್ಚುಲಿ
1: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ಆಸೆ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
2: ಹೌದೌದು, ಡೆಫಿನೆಟ್ಲಿ.
1: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
2: ಹೌದು,
1: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು. ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಐ ಎಮ್ ಎ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
1: ಓ ಗುಡ್.
2: ಸೊ ನನ್ನ ಚಿಕ್ಕ ವಯಸ್ಸಿಂದನು ಅಷ್ಟೇ, ಲೈಕ್ ನನ್ನ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರೆಸ್ಲಿಂಗ್ ಕೂಡ ಮಾಡ್ತಿದ್ದೆ ಅಂಡ್ ಬೇರೆ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬಾ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಶನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ, ಅದೇ ರೀತಿ ನಂಗೆ ತುಂಬಾ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದೆ. ಅಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಯಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
1: ಓಕೆ.
2: ಸೊ
1: ಜೊತೆಗೆ
2: ಸೊ ಇಲ್ಲೇ ಮೈಸೂರಲ್ಲಿ ಜೆಪಿ ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ, ಅವ್ರಿಗೆ ಕೇಳಿದೆ. ನಾನು ಈಗ 25 years 26 years ಇರ್ತೀನಿ, ನಾನು ಇವಾಗ ಸ್ಟಾರ್ಟ್ ಮಾಡುವುದು ಜಿಮ್ನಾಸ್ಟಿಕ್ಸ್ ಅಂತ, ಹಿಂಗ್ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡೋದು ಅಂದ್ರು. ನನ್ನ ಪರ್ಸನಲಿ ಯಾವ್ದಾದ್ರು ನೀವು ಹಾಬೀಸ್ ಇದ್ರೆ, ಯಾವ್ದಾದ್ರು ಆಕ್ಟಿವಿಟೀಸ್ ಇದ್ರೆ, ನಿಮ್ ಸ್ಟಡೀಸ್ಗೆ ಅದು ಫ್ಯೂಯಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ ಬಿಡಲ್ಲ.
1: ಓಕೆ.
2: ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಔಟ್ ದಿ ಪ್ರಿಪರೇಷನ್.
1: ಇನ್ ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಗಳು ಇರಬೇಕಾಗುತ್ತೆ.
2: ಡೆಫಿನೆಟ್ಲಿ ಡೆಫಿನೆಟ್ಲಿ.
1: ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಗೋದು ಬಹಳ ಒಳ್ಳೆ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
2: ನಾನು ಬೇಸಿಕಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೂ ನಾನು ಸೆಂಟ್ ಮತಾಯಿಸ್ ಅಂತ ಮಾಡಿದ್ದು, ಬನ್ನಿಮಂಟಪ್ಲ ಇದೆ.
1: ಓಕೆ.
2: ಬಟ್ ಅನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಅಂಡ್ 8th ಇಂದ 12th ತನಕ ಮರಿಮಲ್ಪ

0: ಹೈಸ್ಕೂಲ್, ಮರಿಮಲ್ವ ಪಿ ಯು ಕಾಲೇಜ್, ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜೆಸಿ ಮೈಸೂರು.
1: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
0: ಎಲ್ಲ ಕಂಪ್ಲೀಟ್ ಮೈಸೂರು.
1: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಡೌನ್ ಮಾಡ್ತಾ ಇದ್ರಿ, ಬಿ ಇ ಕೂಡ ಮುಗಿಸಿದ್ರಿ.
0: ಹೌದು,
1: ಬಿ ಇ ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಕಂಪ್ನೀಸ್ಗಳು ಹೋಗುವಂತ ಅವಕಾಶಗಳಿತ್ತು, ಹೋಗಿ ಇವತ್ತ ಅದಕ್ಕೂ
0: ಇಲ್ಲ. ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ ಜೆಸಿ ಕಾಲೇಜ್ ಅಲ್ಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇದೆ, ತೊಂದರೆ ಆಗಲ್ಲ ಯಾವ್ದೇ ರೀತಿ ಪ್ಲೇಸ್ಮೆಂಟ್ಸ್ ಆಗಲಿ, ತೊಂದರೆ ಆಗಲ್ಲ. ಸೊ ನಾನು ಕೂಡ ಎರಡು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಅಂಡ್ ಎರಡು ಕೂಡ ಕ್ಲಿಯರ್ ಆಗಿತ್ತು. ಒಂದು L&T ಲ್ ಆಗಿತ್ತು, ಅಂಡ್ ಆಕ್ಸೆಂಚರ್ ಅಲ್ಲಿ ಕೂಡ ಆಗಿತ್ತು. ಬಟ್ ನನ್ ಮೊದಲಿಂದ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ 2020 ಎಲ್ಲ ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಇಂದ ಕಂಪ್ನಿ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
1: ಓಕೆ, ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಪ್ರಿಪರೇಷನ್
0: ಪ್ರಿಪರೇಷನ್
1: ಎಲ್ಲೂ ಕೂಡ ಡೈವರ್ಟ್ ಆಗ್ಲೇ ಇಲ್ಲ ತಾವು?
0: ಇಲ್ಲ,
1: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ.
0: ಹೌದೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ ಹಾಗೆ ಇತ್ತು.
1: ಓಕೆ, ಅಂದ್ರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫ್, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನ್ಸು ಆರಂಭ ಆಗಿದೆ ನಿಮ್ಗೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನ್ಸು ಇರ್ತವೆ, ಅವ್ರಿಗೆ ಗೊತ್ತಿರಲ್ಲ. ಚೈಲ್ಡ್ಹುಡ್ ನೀವು ಹಾಗೆ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗಬೇಕು, DC ಆಗಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನ್ಸು ಅಂದ್ರೆ ಯೂಶಲಿ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಯಾವ ಕುಟುಂಬದವರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡೋ ಇನ್ಸ್ಪೈರ್ ಆಗ್ತಾರೆ, ಆ ನಿಟ್ಟಿನಲ್ಲಿ ತಮಗೆ ಹೇಗೆ?
0: ನಂದು ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಯೂಶಲಿ ಲೈಕ್ ಹೇಗೆ ಎಲ್ಲಾ ಪೇರೆಂಟ್ಸ್ ಅವ್ರ ಮಕ್ಳಿಗೆ ನೀವು IPS ಆಗು IAS ಆಗು ಅಂತ ಹೇಗೆ ಹೇಳ್ತಾರೆ, ಸೊ ಅದೇ ರೀತಿ ನಮ್ ತಂದೆನು ಕೂಡ ನೀನು ಒಬ್ಬ IPS ಆಫೀಸರ್ ಆಗ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗ ಏನಾಗ್ತಿ ಅಂತ ಕೇಳ್ತಿದ್ರು, ಚಿಕ್ಕ ವಯಸ್ಸಲ್ಲಿ ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡ್ ಅಲ್ಲಿತ್ತು, ನಾನು ಮುಂದೆ ಒಬ್ಬ IPS ಆಗಬೇಕು ಇಲ್ಲ IAS ಆಗ್ಬೇಕು IFS ಆಗ್ಬೇಕು ಅಂತ ಮೈಂಡ್ ಅಲ್ಲಿತ್ತು UPSC ಕ್ಲಿಯರ್ ಮಾಡಬೇಕು ಅಂತ. ಅಂಡ್ ನಮ್ ಫ್ಯಾಮಿಲಿ ಯಾರು ಅತ್ರ ಗವರ್ಮೆಂಟ್ ಅಫೀಷಿಯಲ್ಸ್ ಆಗ್ಲಿ ಯಾರು ಇಲ್ಲ, ಅಂಡ್ ನಮ್ ಪೇರೆಂಟ್ಸ್ ಕೂಡ ತುಂಬಾ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಳಿಗೆ ಹೇಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ತುಂಬಾ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ನಂದು ಏನ್ ಅಡ್ವಾಂಟೇಜ್ ಅಂದ್ರೆ, ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನನ್ಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಅಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನ್ಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದ ಅಂದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನ್ ಗೊತ್ತಿತ್ತು ಲೈಕ್ ನನ್ ಮಾರ್ಕ್ಸ್ ಚೆನ್ನಾಗಿ ತಗ್ರೆ ನನ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡ್ಬಿಟ್ಟು ನನ್ಗೆ ಏನ್ ಬೇಕು ನನ್ ಬೇರೆ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ ಚಿಕ್ಕ.
1: ಓಕೆ, ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಾರೆ, IAS ಮಾಡು IPS ಮಾಡು ಅಂತ ನೀವು ಆಗ್ಲೇ ಕೂಡ ಹೇಳಿದ್ರಿ, ಅದು ಕೂಡ ಅವರೇ ಮಾಡುವಂತದ್ದು. ಆದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದೋ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರೆಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಕೊಂಡಿದ್ರಿ. ನಮ್ಮ ವಿದ್ಯಾರ್ಥಿಗಳು ನಾವು ಹೇಳೋದೇನಂತ ಹೇಳಿದ್ರೆ ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ. ಇದಾಗಿಲ್ವಾ ಇಲ್ಲ ಅದು ಅಂತ ಹೇಳಿ,
0: ಹೌದು
1: ಅಂದ್ರೆ ಒಂದ್ ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ. ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ
0: ಅಲ್ವಾ?
1: ಯಾಕೆಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ UPSC ಕ್ಲಿಯರ್ ಮಾಡ್ಲಿಕ್ಕೆ?
0: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಾದ್ರೆ ಅದರಲ್ಲೂ ಪರ್ಟಿಕ್ಯುಲರ್ UPSC ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
1: ತುಂಬಾ
0: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಶುಡ್ ಹ್ಯಾವ್ ದಟ್ ಬ್ಯಾಕ್ಅಪ್ ಪ್ಲಾನ್, ಏನಾದ್ರು ಮಾಡ್ಲೇಬೇಕು, ಏನಾದ್ರು ಇರ್ಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡಕ್ಕಾಗಲ್ಲ. ಅದೇ ರೀಸನ್ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ UPSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ UPSC ಎಕ್ಸಾಮ್, IFS ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾರು ಮಾಡಕ್ಕಂತ ಒಂದ್ ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ಅವ್ರು ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕಾಗುತ್ತೆ. ಒಂದು ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದ್ ಮೈಂಡ್ ಅಲ್ಲಿ ಇದ್ರೆ ಬೆಟರ್ ಅದು.
1: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ. UPSC ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ IFS ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂತದ್ದು, ಮತ್ತೆ ಅದನ್ನ UPSC ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಎಕ್ಸಾಮ್ ನ ಮೀನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ.
0: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಪ್ರತಿ ಇಯರ್ 150 ಪೋಸ್ಟ್ IAS, 150 ಪೋಸ್ಟ್ IPS ಅಂಡ್ IFS ಬಂದು ಅಂದ್ರೆ 150 to 160 ಪೋಸ್ಟ್ IRS ಅದರೆಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ UPSC ಈ 1000 ಪೋಸ್ಟ್ ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ UPSC ಇಸ್ ಅನ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ ಗೆ ಎಲ್ಲಾ ಪೋಸ್ಟ್ ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ

0: ಆಲ್ಮೋಸ್ಟ್ 1:10 ರೇಷ್ಯದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ.
1: ಹೌದು.
0: ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಫಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ IAS, IPS, IRS ಬೇರೆ ಪೋಸ್ಟ್ ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ ಎನಿ ಡಿಗ್ರಿ, ಈಗ ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ

0: ఎలిజిబుల్
1: ఓన్లీ ఫర్ సైన్స్
0: సైన్స్ ఇంజనీరింగ్ సైన్స్ ఎనీ సైన్స్
1: బిఎస్సింగ్ సైన్స్ బ్యాక్గ్రౌండ్
0: సైన్స్ బ్యాక్గ్రౌండ్ ఇరవై
1: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕಲ್ವಾ?
0: ಹೌದು, ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ ಐಎಸ್ ಐಪಿಎಸ್ ಎಲ್ಲ ನಮ್ ಕಟ್ ಆಫ್ 100 ಇದ್ರೆ ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115 ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ.
1: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೀನ್ಸ್ ಗೆ ನೀವು ಜನರಲ್ ಗೂ ಕಂಡಕ್ಟ್ ಮಾಡಬಹುದಲ್ವಾ?
0: ಹೌದು, ಡೆಫಿನೆಟ್ಲಿ. ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೀನ್ಸ್ ಕೂಡ ಬರ್ತಿದೆ, ಫಾರೆಸ್ಟ್ ಸರ್ವಿಸ್ ಮೀನ್ಸ್ ಕೂಡ ಬರ್ತದೆ, ಎರಡೂ ಬರ್ತಿದೆ.
1: ಒಟ್ಟೊಟ್ಟಿಗೆ ಇರುತ್ತಾ?
0: ಇಲ್ಲ, ಗ್ಯಾಪ್ ಇರುತ್ತೆ, ಒಂದ್ 2 ಮಂತ್ಸ್ ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೀನ್ಸ್ ಕ್ಲಿಯರ್ ಆಯ್ತು, ಅಂಡ್ ಸಿವಿಲ್ ಸರ್ವಿಸ್ ಮೀನ್ಸ್ ಅಲ್ಲಿ ಅಂತೂ 5 ಮಾರ್ಕ್ಸ್ ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
1: ಹಾಗೆ ನೀವು ಈಗ ಈ IFS ಮೀನ್ಸ್ ಅನ್ನು ಬರೀತೀರಿ.
0: ಹೌದು.
1: ತದನಂತರ IFS ಮೀನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳಿ.
0: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ 6 ಪೇಪರ್ಸ್ ಇರುತ್ತೆ. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸ್ ಒಂದು ಆಪ್ಷನ್,
1: ಹೌದು.
0: ಸೊ ಒಂದು ಆಪ್ಷನ್ ಅಂದ್ರೆ 2 ಪೇಪರ್ ಇರುತ್ತೆ, ಇಲ್ಲಿ 2 ಆಪ್ಷನ್ ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಶಿಯಾಲಜಿ ಅಂದ್ರೆ ಆಪ್ಷನ್ 22 ಆಪ್ಷನ್ಸ್ ಎಷ್ಟು ಇರುತ್ತೆ, ಸೊ ಅವ್ರು ಯಾವ್ದು ತಗೊಳ್ಬಹುದು. ಬಟ್ ಇಲ್ಲಿ ಒಂದು ಸೈನ್ಸ್ ಸಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
1: ಸೈನ್ಸ್ ಯಾವ್ದು ತಗೊಂಡಿದ್ರಿ?
0: ನಂದು ಬೇಸಿಕಲಿ 2 ಆಪ್ಷನ್ ಇರೋದ್ರಿಂದ ಫಾರೆಸ್ಟ್ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
1: ಓಕೆ,
0: ಸೊ ಜಿಯಾಲಜಿ ತಗೊಂಡಿದೆ, ಅಂಡ್ ಫಾರೆಸ್ಟ್ರಿ ತಗೊಂಡಿದೆ, ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್, ಅಂಡ್ ಒಂದು ಜನರಲ್ ಸ್ಟಡೀಸ್, ಜನರಲ್ ಇಂಗ್ಲಿಷ್ ಮತ್ತೆ 4 ಪೇಪರ್ ಆಪ್ಷನಲ್ ಪೇಪರ್ಸ್, ಟೋಟಲ್ 6 ಪೇಪರ್ಸ್ ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 ಪೇಪರ್ಸ್, ಅಲ್ಲಿ 4 ಜನರಲ್ ಪೇಪರ್ಸ್ ಒಂದು ಆಪ್ಷನಲ್ ಆತರ ಅಷ್ಟೇ.
1: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಸ್, ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
0: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಈ ಮೂರು, ಐಎಎಸ್, ಐಪಿಎಸ್ ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ ಮಿಕ್ಕಿದಲ್ಲಿ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ ನ ಕೆಪಿಸಿ ಕಂಡಕ್ಟ್ ಮಾಡ್ತಾರೆ. ಈ ಮೂರು ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ ಸೆಂಟ್ರಲ್ ಸರ್ವಿಸಸ್ ಗೆ ಯುಪಿಸಿ ಕಂಡಕ್ಟ್ ಮಾಡ್ತಾರೆ.
1: ಮೀನ್ಸ್ ಕ್ಲಿಯರ್ ಆಗುತ್ತೆ. ಇಂಟರ್ವ್ಯೂ ಹೋಗ್ತೀರಿ?
0: ಹೌದು.
1: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ? ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದ್ವು ನಿಮಗೆ ಅಂತ?
0: ಆಕ್ಚುಲಿ ನಂದು ಇದು ಸೆಕೆಂಡ್ ಯುಪಿಸಿ ಇಂಟರ್ವ್ಯೂ. ನನ್ನ ಫಸ್ಟ್ ಯುಪಿಸಿ ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
1: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
0: ಆರ್ಮ್ ಫೋರ್ಸ್
1: ಅಂದ್ರೆ ಇನ್ನೊಂದ್ ಏನಂತ ಹೇಳಿದ್ರೆ ಈ ಒಂದು ಸರ್ವಿಸ್ ಅಂದ್ರೆ ಐಎಎಸ್, ಐಪಿಎಸ್, ಐಎಫ್ಎಸ್ ಏನಿದೆಯಲ್ಲ, ಇದನ್ನ ತಗೊಂಡು ನೀವು ಐಎಫ್ಎಸ್ ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
0: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್, ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್.
1: ಫಸ್ಟ್ ಕ್ಲಿಯರ್, ಓಕೆ. ಇನ್ನು ಅವಕಾಶನೇ ಬೇಡ,
0: ಅವಕಾಶ
1: ಮುಂದುವರಿಸಿ.
0: ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ, ಫುಲ್ ಟಫ್ ಇರುತ್ತೆ, ಅದ್ರಲ್ಲೇ ಇರುತ್ತೆ. ಬಟ್ ಆಕ್ಚುಯಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದ್ ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರೋದು ಈ ಬ್ಯಾಕ್ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫ್ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫ್ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
1: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
0: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದರ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಅನ್ ಮೆಕಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದ್ರೆ ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಸೊ ಅದು ನಮ್ಮ ಮೆಕಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು ನನಗೆ ಯಾವ ಸರ್ವಿಸ್ ಎಕ್ಸಾಮ್ ಬಂದಿದೆ, ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡ್ ಅಲ್ಲಿ ಬರ್ತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬಾ ಏನು ಇದೆ ಅಂತ ಇಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ರು. ನಾನು ಆಲ್ಮೋಸ್ಟ್ ಎಲ್ಲ, ನಂದು ಇಂಜಿನಿಯರಿಂಗ್ ಬಿಟ್ಟು 5 ಇಯರ್ಸ್ ಆಗ್ಬಿಟ್ಟಿದೆ. ಸೊ ಎಲ್ಲಾನು ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು, ಇವರ ಇಂಜಿನಿಯರ್ ಆನ್ಸರ್ ಲೈಕ್ ಇಂಜಿನಿಯರ್ ಅಂತ ಅಂದ್ರು. ನಾನು ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದೆ, ಬಿಕಾಸ್ ಆಬ್ವಿಯಸ್ಲಿ 5 ಇಯರ್ಸ್ ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋಲ್ಲ. ಸೊ ನಾವು ಯೂಶಲಿ 5 ಇಯರ್ಸ್ ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
1: ಹೌದು.
0: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಆತರ ಕೇಳಿದ್ರು, ನಾನೇನ್ ಅನ್ಕೊಂಡೆ ಓಕೆ 4 ಮೆಂಬರ್ಸ್ ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನ್ ಅನ್ಕೊಂಡೆ ನೆಕ್ಸ್ಟ್, ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫ್ ಇಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದೆ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ರು, ಟೆಕ್ನಿಕಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು

0: ಫೆಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ ತಂದೆಗೆ ಹೇಳ್ದೆ ಇಂಟರ್ವ್ಯೂ ಮುಗೀತು ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ ಫ್ರೆಂಡ್ಸ್ ಹೇಳಿದ ಏನಂದ್ರೆ ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿಂಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನು ಕಾಮ್ ಆಗಿದಾನ, ಕಂಪೋಸ್ ಆಗಿದಾನ, ಅವ್ನ್ ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರ ನಿಂಗೆ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡ್ಸೋಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 192 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಇಂಟರ್ವ್ಯೂ ಸ್ಕೋರ್. ಸೊ ತುಂಬಾ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
1: ಆದ್ರೆ ಈಗ ನಮ್ಮ ವಿದ್ಯಾರ್ಥಿಗೆ ಹೇಳೋದೇನಂತಂದ್ರೆ ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಗಳು ಜಾಸ್ತಿ ಬಂದವು, ಆದ್ರೂ ಕೂಡ ಎದೆ ಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯ್ತು, ಇದೇನು ಬಹಳ ಕಷ್ಟ ಇದೆ ಅಂತ ಅನ್ನಿಸ್ತು, ಆದ್ರೂ ಕೂಡ ನೀವು ಎದೆಗುಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ, ಆ ನಿಟ್ಟಿನಲ್ಲಿ ಕೂಡ ಒಳ್ಳೆ ಅಂಕವನ್ನ ಬಂತಲ್ವಾ.
0: ನಾನು ಬೇಸಿಕಲಿ ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆಕ್ಚುಲಿ ಡೆಮಿನಿಯರ್ ಕಾಮ್ ಇರ್ತಿತ್ತು ಯಾವಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
1: ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, 122 ರ್ಯಾಂಕ್ ತಗೊಂಡಿದ್ರಿ, ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದ?
0: ಚಾನ್ಸಸ್ ಹೈ ಇದೆ. ಏನಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಒಬಿಸಿಗೆ ಇಷ್ಟು, ಎಸ್ಸಿಗೆ ಇಷ್ಟು, ಎಸ್ಟಿಗೆ ಇಷ್ಟು, ಜನರಲ್ಗೆ ಇಷ್ಟು ಅಂತ ಅಲಾಟ್ ಮಾಡ್ತಾರೆ. ನನ್ನ ಕರ್ನಾಟಕದಲ್ಲಿ ನಂದು ಎಸ್ಟಿ ಕ್ಯಾಟಗರಿ ಬರೋದ್ರಿಂದ ನನ್ನ ಕರ್ನಾಟಕದಿಂದ ಒಬ್ಬನೇ ಎಸ್ಟಿ ಕ್ಲಿಯರ್ ಆಗಿರೋದು IFS ಎಕ್ಸಾಮಿನೇಷನ್.
1: ಓಕೆ,
0: ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ. ಇನ್ ಕೇಸ್ ಅವರೇನಾದ್ರೂ ಅಲಾಟ್ ಆದ್ರೆ ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದ್ರೆ ದಿಸ್ ವೆರಿ ಹೈ ಚಾನ್ಸ್ ಅಲ್ಲಿ ಕರ್ನಾಟಕ.
1: ಓಕೆ, ನಿಮ್ಮ ಕನಸಿದ್ದು IPS,
0: ಹೌದು,
1: ಸಿಕ್ಕಿದ್ದು IFS. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ IPS ಕ್ಲಿಯರ್ ಮಾಡಿ ಅಂತ ಹೇಳಿ, IFS ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂದ್ರೆ? ಯಾಕಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದವ್ರು ಅಂತಂದಾಗ ಸುತ್ತಮುತ್ತ ಹಸಿರು, ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ. ಆ ನಿಟ್ಟಿನಲ್ಲಿ ಈಗ IFS ಆದ್ಮೇಲೆ ಏನ್ ಕನಸು
0: ಅಂದ್ರೆ, ಬೇಸಿಕಲಿ ಲೈಕ್ ನಂದು ನಮ್ಮ ಅಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ನೂರು.
1: ಓಕೆ, ಆದ್ರೆ ಬಂಡೀಪುರಕ್ಕೆ
0: ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದ್ ಹೇಗಿದೆ ಅಂದ್ರೆ, ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 kilometer ಆಚೆ ಹೋದ್ರೆ ಕಾಡ್ ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನು ಈ ಕಾಡಲ್ಲಿ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋ ವಾತಾವರಣದಲ್ಲಿ ಎಲ್ಲ ಕಾಡ್ ಮಧ್ಯ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
1: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್,
0: ಅಂದ್ರೆ ನನ್ಗೆ ನನ್ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಬೆಟರ್ ಸರ್ವಿಸ್.
1: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
0: ಇರ್ಬಹುದು,
1: ಅವಕಾಶ ಇನ್ನೂ ಇದೆ ನಿಮ್ UPSC ಬರ್ಲಿಕ್ಕೆ.
0: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
1: ಒಂದೇ ಅಟೆಂಪ್ಟ್
0: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
1: ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ IAS IPS ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
0: ಹೌದು, ಈ ಸಲ ಅದು ರೂಲ್ಸ್ ಮಾಡಿದ್ದಾರೆ ಆಕ್ಚುಲಿ.
1: ನಿಮ್ಗೆ ಅದು ಬರುತ್ತೆ, ಅಪ್ಲೈ ಆಗುತ್ತಾ?
0: IFS ಗದ್ ಅಪ್ಲೈ ಆಗಲ್ಲ.
1: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
0: ಹೌದು,
1: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿನ ಕನಸು ಕಟ್ಕೊಂಡಿರ್ತಾರೆ, 10th ತರಗತಿ ಎಕ್ಸಾಮ್ ಬರೀತಿರೋರು, ಇಲ್ಲ PUC ಎಕ್ಸಾಮ್ ಬರೀತಿರೋರು, ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ UPSC ಕ್ಲಿಯರ್ ಮಾಡ್ಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯ, BE ಮಾಡ್ತೀನಿ ಅಂತಾರೆ, MBBS ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡ್ಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು.
0: ಹೌದು,
1: ಅಂತವ್ರಿಗೆ ನೀವು ಒಂದ್ ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ, ನಿಮ್ಮ ಅಣ್ಣನ ರೀತಿಯಲ್ಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳಿ ಬಯಸ್ತೀರಿ
0: ಅಂದ್ರೆ, ಇದು ವಿಚಾರ ನನಗೆ ಲೈಕ್ ನನ್ PU ಆದ್ಮೇಲೆ ಬಂತು. ಲೈಕ್ ಈಗ ನನ್ನ IAS UPSC ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ BA ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ. ನಂದು ಆಕ್ಚುಲಿ ಒಂದು PU ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಸೊ PU PCMBL ನಂದು ಆಲ್ಮೋಸ್ಟ್ 95.2% ಇತ್ತು, CT ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ಗೆ 3 ಆಪ್ಷನ್ ಇತ್ತು, ಒಂದು ನಂದು JEE ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, NIT ಸೂರತ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, NIT ಸೂರತ್ ಕೊಳ್ಬೇಕು, ಇಲ್ಲ ಮಾಮೂಲಿ ಯಾರು ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು UPSC ಮಾಡಕ್ಕಂತ ಫಿಕ್ಸ್ ಇತ್ತು ಮೈಂಡ್ ಅಲ್ಲಿ. ಸೊ ಯಾವ ಪಾತ್ ಈ 3 ಪಾತ್ರ ಚೂಸ್ ಮಾಡ್ಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡದೆ ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿನ್ನ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಬಿಕಾಸ್ ನಿನ್ನ UPSC ನೇ ಕಂಪ್ಲೀಟ್ಲಿ ನಂಬಕ್ ಆಗಲ್ಲ. ಸೊ ನಿನ್ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಇಂಜಿನಿಯರಿಂಗ್ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ UPSC ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆತರ ಒಪಿನಿಯನ್ಸ್ ಬಂದಿದ್ರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡಬೇಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ CS ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
1: ಮೆಕ್ಯಾನಿಕಲ್
0: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ ಮೆಕ್ಯಾನಿಕಲ್
1: ಮಷಿನ್ಸ್ ಜೊತೆ ಕೆಲಸ ಇರಬೇಕು.
0: ಹೌದು, ಬೇರೆ ಬ್ರಾಂಚಸ್ ಹೋದ್ರೆ ನಮ್ಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ ಚಿಕ್ಕ ವಯಸ್ಸಿಂದ.

0: ಕಾರ್ ವೆಹಿಕಲ್ಸ್ ಅಲ್ಲಿ ಮಾಡಿದ್ರೆ
1: ಸಾಫ್ಟ್ವೇರ್ ಗಿಂತ ಹಾರ್ಡ್ವೇರ್ ಮುಖ್ಯ.
0: ಡೆಫಿನೆಟ್ಲಿ,
1: ಯಾಕಂದ್ರೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡುವಂತದ್ದು ಆಮೇಲೆ ಭಾರ ಎತ್ತುವಂತದ್ದು ಈ ವಿಚಾರದಲ್ಲಿ. ಓಕೆ,
0: ಸೊ ಮೆಕ್ಯಾನಿಕಲ್ ಅಂದ್ರೆ, ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
1: ಇನ್ನೊಂದು ನೀವು ಹೇಳಿದ್ರೆ ಐಐಟಿ ಕ್ಲಿಯರ್ ಆಗಿತ್ತು ಅಂತ ಹೇಳಿ,
0: ಎನ್ಐಟಿ ಸೂರತ್ಕಲ್,
1: ಎನ್ಐಟಿ ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
0: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನ್ ನಮ್ ಗೋಲ್ ಏನ್ ಅಲ್ಟಿಮೇಟ್ಲಿ, ಎನ್ ಐ ಟಿ ಮಾಡೋದು, ಐ ಐ ಟಿ ಮಾಡೋದು, ಮೆಡಿಕಲ್ ಮಾಡೋದು, ಬಟ್ ನಾವು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಕ್ಕೆ ಏನ್ ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
1: ಕ್ಲಿಯರ್ ಆಗ್ಬಿಡುತ್ತೆ. ಯು ಪಿ ಎಸ್ ಸಿ ಮಾಡಬೇಕು, ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು,
0: ಎನಿ ಡಿಗ್ರಿ ಬೇಕು,
1: ಅದು ನಾನು ಇಲ್ಲೇ ಮಾಡಬಹುದಲ್ಲ, ಅಲ್ಲಿ
0: ಯಾರು ಮನೇಲಿ ಇದ್ ಮಾಡಬಹುದಲ್ಲ, ಏನ್ ಕಷ್ಟದವ್ರಾಗ ಮಾಡ
1: ಕ್ಲಿಯರ್ ಇತ್ತು ನಿಮ್ಗೆ,
0: ಕ್ಲಿಯರ್ ಇತ್ತು,
1: ಮುಂದುವರ್ಸಿ.
0: ಸೊ ಹಾಗೆ ನಾನು ಜೆ ಸಿ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡೋದು ಎಲ್ಲ ಆಯ್ತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸನಲ್ ಏನ್ ಹೇಳ್ತೀನಿ ಅಂದ್ರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮ್ಗೆ ಯು ಪಿ ಎಸ್ ಸಿನೇ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಓದಕ್ ಟ್ರೈ ಮಾಡಿ. ಯೂಶುವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೆ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲಾನು ಅಂತ ಅನ್ಕೊಂಡಿದ್ದೆ, ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸ್ ಅಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ತುಂಬಾ ಇರುತ್ತೆ, ಬಟ್ ನಾನಂತೂ
1: ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನ್ ಓದ್ತೀರ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ, ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ. ನೀವು ಹೇಳಿದ್ರಿ ಇಂಟರ್ವ್ಯೂ ಅದೇ ಕೇಳ್ಬಿಟ್ರು, ಈಗ ನಾವೇನೋ ಕನ್ಸಿಟ್ಕೊಂಡು ಹೋಗ್ಬಿಟ್ಟು ನೀವು ಬಿ ಎಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದೇನು ಅದನ್ನ ಕೇಳ್ಬಿಟ್ಟು ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗಾಯ್ತು.
0: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಆಕ್ಚುಲಿ, ಏನಕಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವ್ ಏನ್ ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಪುನಃ ಹಿಸ್ಟ್ರಿ ಜಾಗ್ರಫಿ ವರ್ಲ್ಡಲ್ಲಿ ಓದಬೇಕು, ನಾವು ಇಲ್ಲ ಎಲ್ಲ ಹೈಸ್ಕೂಲ್ ಓದಿರ್ತೀವಿ. ಸೊ ನಾವು ಹೈಸ್ಕೂಲ್ ಅಲ್ಲೇ ತುಂಬಾ ಚೆನ್ನಾಗಿ ಓದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ಗೆ ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬಾ ಯೂಸ್ಫುಲ್ ಆಯ್ತು, ಅಂಡ್ ಪಿ ಯು ಕೂಡ ಬಯಾಲಜಿ ಓದಿದ್ರೆ ಅದು ತುಂಬಾ ಯೂಸ್ಫುಲ್ ಆಯ್ತು, ಅಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ. ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯ್ತು. ಸೊ ನಾವ್ ಏನ್ ಓದ್ತಿದೀವಿ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
1: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 20 ಗಂಟೆ ಓದ್ತಿದ್ರಾ?
0: ಡೆಫಿನೆಟ್ಲಿ ಇಲ್ಲ. ಯೂಶುವಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10-12 ಅವರ್ಸ್ ಎಲ್ಲ ಓದ್ತಿದ್ವಿ ಅಂತ, ಬಟ್ ನನ್ ಕೇಸಲ್ಲಿ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವ್ದೇ ರೀತಿಯ ಲೈಕ್ ಲಾಂಗ್ ಅವರ್ಸ್ ಜರ್ನಿ, ಲಾಂಗ್ ಅವರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ, ನನಗೆ ಕೂರಕ್ಕೆ ಆಗ್ತಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ, ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು. ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 ಅವರ್ಸ್ ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದ್ರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ, ಸೊ ಆಬ್ವಿಯಸ್ಲಿ ಅವಾಗ ಓದ್ಲೇಬೇಕಾಗುತ್ತೆ 12 ಅವರ್ಸ್ ನಾವು ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 ಅವರ್ಸ್ ಓದ್ತಿದ್ದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟಿರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ ಗೆ, ಆಸ್ಪಿರೆಂಟ್ಸ್ ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತೆ ಏನ್ ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಏನ್ ಯಂಗ್ಸ್ಟರ್ಸ್ ಗೆ ಟ್ರೈ ಮಾಡ್ತೀನಿ ಅಂದ್ರೆ ಲೈಕ್ ನೀವು ಏನಾದ್ರೂ ಮಾಡಿ, ನಿಮ್ ಜೀವನದಲ್ಲಿ ಏನಾದ್ರೂ ಮಾಡಿ, ಯಾವ ಫೀಲರ್ ಹೋಗ್ಲಿ, ಬಟ್ ನಿಮ್ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮ್ಗೆ ಲೈಫ್ ಅಲ್ಲಿ ರೆಗ್ರೆಟ್ ಇರಬಾರದು, ಮುಂದೆ ಇಷ್ಟು ವರ್ಷ ಆದ್ಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದ್ರೆ ಏನ್ ಅಚೀವ್ ಮಾಡ್ತಿದ್ದೆ ಲೈಫ್ ಅಲ್ಲಿ, ಆತರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟ್ ಆಗಿ ಮಾಡಿ ಆಗ್ಲಿಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಬಿಕಾಸ್ ಏನಂದ್ರೆ ನಿಮ್ಗೆ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನಾರ ಆಗ್ಲಿಲ್ಲ ಅಂದ್ರೆ ಅದು ನಿಮ್ ಡೆಸ್ಟಿನಿ ತುಂಬಾ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್, ನಿಮ್ಗೆ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟ್ ಆಗಿ ನಿಮ್ ಬೆಸ್ಟ್ ನಿಮ್ ಪಾಸಿಬಲ್ ಕೂಡ ಟ್ರೈ ಮಾಡಿ, ಅಂಡ್ ಕ್ಲಿಯರ್ ಆಗುತ್ತೆ, ಆಗ್ಲಿ ಅಂದ್ರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗ್ ಇನ್ ಯೋರ್ ಲೈಫ್.
1: ಬಹಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದ್ರೆ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ ನೇ ಕಟ್ಟಿರಲ್ಲ. ಓದೋ ಬರ್ದಲ್ಲ ಅದೇ ಮಾಡ್ಬಿಟ್ಟಿರ್ತೀವಿ ಅಂದ್ರೆ, ಏನೇ ಆದ್ರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ, ನಿಮ್ ಕೈಲಿ ಆಗುತ್ತಾ, ಒಂದ್ ವರ್ಷದಲ್ಲಿ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದ್ರೆ ನನ್ನ ಆಲ್ಟರ್ನೇಟಿವ್ ಏನ್ ಮಾಡ್ಕೊಬಹುದು, ಅದಕ್ಕಾಗಿ ಕ್ಲಾಸಸ್ ತಗೋಬೇಕಾ, ಏನ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲಾನ್ ಮಾಡ್ಕೊಳಕಾಗುತ್ತೆ. ಒಂದ್ ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಬಹಳ ಮುಖ್ಯ ಆಗುತ್ತೆ. ಈಗ ನಾನೀಗ ಇವತ್ತು ನಾನು ಎಕ್ಸಾಮ್ಗೆ ಅಂದ್ರೆ ಈ ವರ್ಷ ನಾನು ಡಿಗ್ರಿ ಮುಗಿದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗೋದು ತುಂಬಾ ಕಷ್ಟ. ಎಲ್ರಿಗೂ ಆಗಲ್ಲ, ಆಗುತ್ತೆ ಕೆಲವೇ, ಅದು ಯಾರಪ್ಪ ಅಂತ ಅದೃಷ್ಟ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದಾರೆ,
0: ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್,
1: ಸುಮ್ಮನೆ ಆಗಲ್ಲ ಅದು ಅಲ್ವಾ. ಓಕೆ ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವೆಲ್ಲ 2026 ಸಾಲಿನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ

0: ಮತ್ತೊಂದು IPS ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ದೇಬ್ರೋತ್ ಮಿಶ್ರಾ ಅವರ ಸಿತಾರ್ವಾದನ. ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.